107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. ರೇಡಿಯೋ ಸಾರಂಗ್ ಈಗ ಕೂಡ ಲಭ್ಯ.

0: Radio Sarang 107.8 FM.
1: Radio Sarang 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳ ವೇಳೆಗೆ ಬಂದರು. ಮಂಗಳ ವೇಳೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರಿರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು ಕಟ್ಟೆ ಮೇಲೆ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್ ಸಿದ್ಧ ದಂಡಾಧಿಪ ಅಂತ, ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ, ರಾಜನ ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ ಅಲ್ಲಿದ್ರಲ್ಲ, ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು, ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರು ಕೇಳಿದೆ ಎಷ್ಟು ಬರಬೇಕು ಬನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾ ಇದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾ ಇದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಪನಿ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯ್ತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ಅನ್ನಂತೆ ಎರಡು ರೀತಿ ಪಾರ್ ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾ ಇತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ. ಸೇರಿಸ್ಕೊಂಡದ ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯ ಅನ್ನೋದನ್ನ. ಮತ್ತು ಇನ್ನೊಂದು, ನಾನು ಕಮ್ಮಿ ಕಟ್ಟಿದ್ರೆ ರಾಜನ ದಂಡ ಹಾಕ್ತಿದ್ದ ಕೊನೆಗೆ. ರಾಜನ ಆಗ್ರಹದಿಂದ ತಪ್ಪಿಸಿದೆ, ಮತ್ತು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡೋ ಮಾಡಿದೆಯಲ್ಲ ಅಂತ ಹೇಳಿ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋಗ್ತಾನೆ.

0: रेडियो सारंग 107.8 FM।
1: ನೋಡಿ ಜೀವನ ಹೇಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ರಾಜನಿಗೆ ಪರಿಚಯ ಮಾಡಿಸ್ತಾನೆ, ನೋಡಿ ಇವನಿಂದ ಸಾಕಷ್ಟು ಹಣ ಉಳಿತು ನಮ್ಮ ರಾಜ್ಯಕ್ಕೆ, ನಾನು ಭಂಡಾರಿಯಾಗಿದ್ದೇನೆ, ಇವನ ಮರಿ ಭಂಡಾರಿಯಾಗಿ ತಗೊಳ್ಳಿ ಅಂತ ಕೇಳ್ತಾನೆ ಡೆಪ್ಯೂಟಿ ಪೋಸ್ಟ್. ಅವನ ಮರಿ ಭಂಡಾರಿಯಾಗಿ ಸಂಬಳ ಎಷ್ಟು ವರ್ಷಕ್ಕೆ? 101 ಹೊನ್ನು ಅಂತ. ವರ್ಷಕ್ಕೆ 101 ಹೊನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಸಂಬಳಕ್ಕೆ ಒಪ್ಪಿಕೊಂಡು ಮರಿ ಭಂಡಾರಿಯಾಗಿ ಕೆಲಸ ಶುರು ಮಾಡಿದರು. ಒಂದು ದಿವಸ ಸಿದ್ಧ ದಂಡಾಧಿಪ ಈ ಹುಡುಗನ ಮೇಲೆ ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ, ಕರ್ಕೊಂಡು ಹೋದರು. 25-26 ವರ್ಷ ಹುಡುಗ ಇರಬೇಕು. ಮನೆ ಕರ್ಕೊಂಡು ಹೋದರು, ಊಟಕ್ಕೆ ಹಾಕಿದರು. ಊಟಕ್ಕೆ ಹಾಕಿ ನೀ ಎಲ್ಲಿಯವರಪ್ಪ, ನೀ ಯಾವ ಮನೆತನ ನಿಮ್ಮದು ಅಂತೆಲ್ಲ ಕೇಳಿದ್ರಂತೆ. ನೋಡಿ, ಉಪಚರಿಸಲಾಗಿ ಇಬ್ಬರು ಕುಲವೂ ಒಂದೇ, ಗೋತ್ರವೂ ಒಂದೇ ಆಯಿತು. ಕೊನೆ ಹುಡುಕಾಡಿದಾಗ ಅವ್ರ ಸಂಬಂಧಿನೂ ಆಗಬೇಕು ಅಂತ ಆಯ್ತಂತೆ. ಇನ್ನು ಜಾಸ್ತಿ ಬಾಂಧವ್ಯ ಸಂಬಂಧಿಗಳಾದ್ಮೇಲೆ. ಅವ್ರು ಹೇಳಿದಂತೆ, ಬಾಚಿ ತಬ್ಕೊಂಡು ನೀನೇ ನನ್ನ ಸರ್ವಸ್ವಪ್ಪ, ನಮ್ಮ ಜೊತೆಗೆ ಇದ್ಬಿಡು ನೀನು ಅಂತ ತಿಳಿಸ್ಕೊಂಡ. ಇದಾಗಿ ಒಂದು ಸ್ವಲ್ಪ ದಿವಸಕ್ಕೆ ದಂಡಾಧಿಪನಿಗೆ ಕಾಯಿಲೆ ಬಂದು ಸತ್ತೋದ. ಅವನಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಮಾಡ್ತಾರೆ ಅಂದರೆ, ಅವನ ಕ್ರಿಯಾಕರ್ಮ ಎಲ್ಲ ಮುಗಿಸ್ಬಿಟ್ಟು ತಾವೇ ಮಾಡಿ ಬಿಜ್ಜಳನ ಕಡೆಗೆ ಹೋಗಿ, ನೋಡಿ ದಂಡಾಧಿಪ ಹೇಗೆ ತೀರ್ಕೊಂಡಿದ್ದಾನೆ, ಅವನ ಗಂಡು ಮಕ್ಕಳಿಲ್ಲ, ಅವನ ಆಸ್ತಿ ಏನು ಮಾಡಬೇಕು, ಅಸಾಧ್ಯ ಆಸ್ತಿ ಅಂತ ದಂಡಾಧಿಪಂದು. ಅವ್ರು ಬರೀತಾರೆ ಹೇಗಿತ್ತಂದರೆ, ಮನೆಯ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟಾವಳಿಗಳು, ಹೊಸ ಹೊನ್ನ ರಾಶಿಗಳು, ಮಿಸುನಿ ಚಿನ್ನದ ಕಟ್ಟಿಗಳು ಮನೆಯಲ್ಲಿತ್ತಂತೆ. ಕಷ್ಟಲ್ಲ ಇತ್ತು, ಏನು ಮಾಡೋದು ಇದನ್ನು ಅಂತ ಕೇಳಿದಂತೆ. ಅದು ಬಿಜ್ಜಲ ಹೇಳಿದಂತೆ, ನೋಡಪ್ಪ ಅದು ಅವನದೇ ಆಸ್ತಿ, ಅದು ಅವನ ಮಕ್ಕಳಿರಲಿಲ್ಲ, ನೀನೇ ಮಗ ಇದ್ದಂಗೆ, ನಿನಗೆ ಅದೆಲ್ಲ ಅದೆಲ್ಲ ನಿಂದೆ ಇವತ್ತಿಂದ. ಅದು ಅಲ್ಲದೆ ನೀನು ಬಂದಾಗಿನಿಂದ ನನ್ನ ರಾಜ್ಯಕ್ಕೆ ಹಣ ಸಂಗ್ರಹನೂ ಚೆನ್ನಾಗಾಗಿದೆ. ಅವನು ಸುಮ್ಮನೆ ಹೆಸರಿಗೆ ಭಂಡಾರಿ ಇದ್ದ, ನೀ ಮರಿ ಇದ್ದೆ, ನೀನೇ ಕೆಲಸ ಜಾಸ್ತಿ ಮಾಡಿದ್ದು ನನಗೆ ಗೊತ್ತಾಗಿದೆ, ಅದರಿಂದ ನೀನೇ ಭಂಡಾರಿ ಆಗಿಬಿಡು ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕೋಶಾಧಿಕಾರಿಯನ್ನಾಗಿ ಭಂಡಾರಿಯನ್ನಾಗಿ ಮಾಡಿಕೊಂಡ.

0: Radio Sarang 107.8 FM.
1: ಎಷ್ಟು ಮರ್ಯಾದೆ ಮಾಡ್ತಾನೆ ಬಿಜ್ಜಲ ಆವಾಗ ಅಂತಂದ್ರೆ, ಅವರು ಕಟಕ ಮುಕುಟಗಳಿಂದ ಸಿಂಗರಿಸಿ ಪಟ್ಟದ ಆನೆಯ ಮೇಲೆ ಕುಳ್ಳಿರಿಸಿ ಶ್ವೇತ ಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರೆಸಿದನು. ಮೆರವಣಿಗೆ ಮಾಡಿಸ್ಬಿಟ್ಟ ಬಸವಣ್ಣನ ಮಾಡಿಸಿ ಬಸವ ದಂಡಾಧಿಪ ಅಂತ ಹೆಸರು ಕೊಟ್ಟರು. ಬಸವ ದಂಡನಾಥ ಅಂತ, ಭಂಡಾರಿ ಬಸವ ಅಂತ ಹೆಸರು ಕೊಟ್ಟರು. ಒಂದು ಅಧಿಕಾರ ಬಂತು. ಎಷ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು. ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಂಥ ಬಸವಣ್ಣವ್ರು ಅಲ್ಲಿ ಹೋಗಿ ಒಂದು 2 ವರ್ಷದೊಳಗೆ ಇಡೀ ಸಾಮ್ರಾಜ್ಯದ ಪೂರ್ತಿ ಅಧಿಕಾರ ಅವ್ರ ಕೈಯಲ್ಲಿ ಬಂದ್ಬಿಡ್ತು. ಅದು ಹೇಳ್ತಾರೆ ಯಾವ್ದಿತ್ತು ಅಂತಂದರೆ, ಸೈನ್ಯ, ವಿದೇಶ ನೀತಿ, ಹಣಕಾಸಿನ ಆಡಳಿತ ಎಲ್ಲವೂ ಇವ್ರ ಕೈಯಲ್ಲಿತ್ತು, ಬಸವಣ್ಣವ್ರ ಕೈಯಲ್ಲಿತ್ತು. ಆಗ 2 ಮದುವೆ ಆಯಿತು. ಅದ್ರ ಬಗ್ಗೆ, ಹೆಸರು ಬಗ್ಗೆ ಸಾಕಷ್ಟು ಚೌಕಾಸಿ ಇದೆ. ಅದನ್ನು ಗಂಗಾಂಬಿಕೆ, ನೀಲಾಂಬಿಕೆ ಅಂತ ಹೇಳೋದು ಉಂಟು. ಕೆಲವರು ಅದನ್ನು ಗಂಗಾಂಬಿಕೆ ಮಾಯಾದೇವಿ ಅಂತ, ಹರಿಹರ ಬರೆಯೋದು ಮಾಯಾದೇವಿ ಅಂತ ಬರೀತಾನೆ, ಗಂಗಾಂಬಿಕೆ ಮಾಯಾದೇವಿ ಅಂತ. ಇನ್ನು ಕೆಲವರು ಗಂಗಾಂಬಿಕೆ ನೀಲಲೋಚನೆ ಅಂತ ಬರೀತಾರೆ, ಬೇರೆ ಬೇರೆ. ಅದು ಸಾಮಾನ್ಯ ಒಪ್ಪಿಗೆ ಆಗಿರುವಂಥದ್ದು ಗಂಗಾಂಬಿಕೆ ನೀಲಾಂಬಿಕೆ ಅನ್ನುವಂಥ ಮಾತು ಹೆಚ್ಚು ಒಪ್ಪಿಗೆ ಆಗಿದೆ. ಅವರಿಬ್ಬರನ್ನ ಮದುವೆ ಆದರು. ಈಗ ನೋಡಿ, ಅವರ ಭೋಗಕ್ಕೆ ಯಾವುದೂ ಕಮ್ಮಿ ಇರಲಿಲ್ಲ, ಬೇಕಾದಷ್ಟು ಆಸ್ತಿ, ಅಧಿಕಾರ ಎಲ್ಲವೂ ಇತ್ತು. ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಾದ್ರೆ, ಸಾಮಾನ್ಯವಾಗಿ ದುಡ್ಡು ಜಾಸ್ತಿ ಬಂದಾಗ ಮನಸ್ಸು ಅಧ್ಯಾತ್ಮ ಕಡೆ ಹೋಗೋದು ಭಾಳ ಅಪರೂಪ. ಆಗ ಹೋಗಿಸ್ಕೊಳ್ಳೋದಿದೆಯಲ್ಲ ಅದು ಖರೆ, ನಿಜವಾಗ್ಲೂ ಗಟ್ಟಿತನ ಅದು. ಏನೂ ಇಲ್ಲದೆ ಇದ್ದಾಗ ಮುಂಗಿಡ್ಕೊಂಡು ಕೂತ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ, ಅದಕ್ಕೆ ಅಭಾವ ವೈರಾಗ್ಯ ಅಂತ. ಏನೂ ಇಲ್ಲ, ಇದೇನೇನು ಮಾಡೋಕ್ಕಾಗ್ತದೆ, ಗ್ರೇಪ್ಸ್ ಆರ್ ಸಾರ್, ನನಗೆ ಗ್ರೇಪ್ಸೇ ಬೇಡ ಅಂತ. ದ್ರಾಕ್ಷಿ ಸಿಗಲ್ಲ ಕೈಗೆ, ಇನ್ನೇನು ಮಾಡೋದು, ಹುಳಿ ಇದಾವೆ ಬೇಡ ಅಂತ, ಸಿಗಲಾರ್ದಕ್ಕೆ ಬೇಡ ಅನ್ನೋದು. ಇದು ಹಾಗಲ್ಲ, ಎಲ್ಲವೂ ಇದ್ದಾಗ ಸಮೃದ್ಧಿಯಲ್ಲಿ ಇದ್ದಾಗಿರುವಂಥದ್ದು.

0: Radio Sarang 107.8 FM.
1: ಒಬ್ಬ ದೊಡ್ಡ ಸೂಫೀಸ್ ಅಂತ, ಭಾರಿ ಶ್ರೀಮಂತ. ಶ್ರೀಮಂತ ಅಂದ್ರೆ ಅದ್ಭುತ ಶ್ರೀಮಂತ. ಅವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದ್ರೆ, ಪ್ರವಾಸಕ್ಕೆ ಹೋದರೆ ಅವನು ಡೇರೆ ಕಟ್ತಾರಲ್ಲ, ಟೆಂಟ್ ಕಟ್ತಾರಲ್ಲ, ಅದು ಟೆಂಟಿಗೆ ಗೂಟ ಹೊಡಿಬೇಕಲ್ಲ ನೆಲದಲ್ಲಿ, ಬಂಗಾರದ ಗೂಟ ಹೊಡಿತಿದ್ರಲ್ಲ, ಅಷ್ಟು ಅದ್ಭುತ. ಅವನು ಹೋದರೆ ಒಂಟೆ ಹೋಗಬೇಕು, ಆನೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು. ಯಾವನೋ ಭಿಕ್ಷುಕ ಬಂದಂತೆ, ಯಾರಿದ್ದಾರೆ ಇಲ್ಲಿ ದೊಡ್ಡ ಮಹಾರಾಜರಿದ್ದಾರ, ದಾನ ಕೇಳಿದ್ರೆ ಸಿಗ್ತದ ಅಂತ. ಅವರು ದೊಡ್ಡವರಲ್ಲ, ಸೂಫಿ ಸಂತರು ಅಂದಂತೆ. ಅವನು ಸಂತರು ಹಿಂಗಿರ್ತಾರ, ಇಷ್ಟರ ಭೋಗದಲ್ಲಿರ್ತಾರ, ಇದಂತ ಸಂತ. ಒಳಗೆ ಹೋದ, ನೋಡ್ತಾನೆ ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ, ಒಳಗಡೆ ಭೋಗ ಸಾಮ್ರಾಜ್ಯ ಅದು. ನೀವಿಂಥದ್ದು ಇಲ್ಲ ಅಂತಲ್ಲ, ಎಲ್ಲನೂ ಇದೆ. ಅಲ್ಲಿ ಕೂತಿದ್ದಾನು, ಒಳ್ಳೆ ಮರ್ಮಲ್ ಡ್ರೆಸ್ ಹಾಕೊಂಡು ಕೂತಿದ್ದಾನೆ. ಓಕೆ, ನೀವು ಸಂತರ ಅಂತ? ಹೌದು, ನಾ ಸಂತ ಅಂದ ಅವನು. ಇದೆಂತ ಸಂತ್ರಿ ಅಂದ ಅವನು. ಸಂತ್ರ ಅಂದರೆ ಎಲ್ಲ ಬಿಟ್ಟಿರ್ಬೇಕಾ, ಎಲ್ಲದರಲ್ಲೇ ಕೂತಿದ್ದೀರಿ, ಸಂತ್ರ ಹೆಂಗೆ ಅಂತ. ಹೌದಪ್ಪ, ನನಗೇನು ತೊಂದರೆ ಇಲ್ಲ, ಇರ್ತಾವು ಒಂದಂತೆ. ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷಕ್ಕೆ ಹೇಳಿದಂತೆ. ನಡಿಯಂತ ಅವ್ ನಡಿಯಂತ. ಇವ್ರು ಟಕ್ಕನೆ ಹೊಂಟೆ ಬಿಟ್ಟ ಅವನು, ಇವನು ಹೊಂಟೆ ಭಿಕ್ಷಕ. ಸ್ವಲ್ಪ ದೂರ ಹೋದ್ನ ಭಿಕ್ಷಕ್ ನೆನಪಾಯಿತು, ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದನ್ನು ಮರೆತು ಬಂದಿದ್ದಾನೆ. ಒಂದು ನಿಮಿಷ ಇರಿ ಸರ್, ತೊಗೊಂಬರ್ತೀನಿ ಪಾತ್ರೆ ಅಂದಂತೆ. ಅವನು ಹೇಳಿದಂತೆ, ಅಲ್ಲಯ್ಯ, ಒಂದು ಬಿಟ್ಟು ಪಾತ್ರೆನೇ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು? ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ, ನಿನಗೆ ಅಂಟ್ಕೊಂಡಿದ್ದಿ ಪಾತ್ರೆಗೆ, ಇರೋದೇ ಒಂದು ಪಾತ್ರೆ ನಿನಗೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ? ನನ್ನ ಕಡೆ ಎಲ್ಲ ಇತ್ತು, ಯಾವುದಕ್ಕೆ ಅಂಟ್ಕೊಂಡಿಲ್ಲ. ಅವನು ಹೇಳ್ತಾನೆ, ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆ ಇದೆ ಹೊರತಾಗಿ ನಾನು ವಸ್ತುಗಳೊಳಗೆ ಇಲ್ಲ. ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ, ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ. ಭಾಳ ಗಟ್ಟಿಯಾಗಿ ಸಾಧಿಸಿದರು, ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿಟ್ಕೊಳ್ಳೋಕ್ಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ. ತುಂಬ ಕಷ್ಟ ಸ್ವಾಮಿ ಅದು. ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಭಾಳ ಕಷ್ಟ. ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ, ಅವರೇನು ಬಿಡ್ರಿ, ಬೇಕಾದ ಸಿಗ್ತಾರೆ ಹೋದಾಗ ಅಂತ. ಹಾಗಲ್ಲ ಅದು, ಅಷ್ಟಿದ್ರೂ ವಿನಯವಾಗಿರುವಂಥದ್ದು, ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಚನ ಬರೆಯುವಂಥದ್ದು, ದಾಸೋಹ ಮಾಡುವಂಥದ್ದು. ಅವ್ರು ಹೇಳ್ತಾರೆ, ನನಗೆ ದುಡ್ಡು ಬಂದದ್ದು ಸಂತೋಷ ಯಾಕಾಯಿತು ಅಂದರೆ, ಇನ್ನು ಸಾಕಷ್ಟು ಜನಕ್ಕೆ ಹಂಚಬಹುದು ನಾನು, ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚರಿಂದ ಹೋದದ್ದು.

0: रेडियो सारंग 107.8 FM
1: ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ ನಾಲ್ಕಾರು ಜನ ಬರೆದಿದ್ದಾರೆ. ಪಾಲ್ಕುರಿಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಜನಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರಿ ಅನ್ನೋರು ಬರೆದಿದ್ದಾರೆ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ? ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವರ ಜೀವನ ಚರಿತ್ರೆನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನು ಪವಾಡಗಳು, ಸಾಧ್ಯ ಪವಾಡಗಳು, ರಾಶಿ ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದರೆ, ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ ನಾವು, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರು ದಿವಸ ದೊಡ್ಡ ಕಥೆ ಆಗಿಬಿಡ್ತದೆ. ಹಾಗೆ ಮಾಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಹರಿಹರ ಮಾತ್ರ ಇದ್ದರಲ್ಲಿ ತುಂಬ ರೆಸ್ಟ್ರೆಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದು. ಅವನು ಹೇಳ್ತಾನೆ, ಕೆಲವೊಂದು ಪವಾಡಗಳನ್ನು ಮಾಡಿದರು. ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕೆದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕೆ ಆಗಲ್ಲ, ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಒಂದು ಬರ್ತದೆ. ಆದರೆ ಕೆಲವೊಂದು ನೋಡಬೇಕು. ಬಸವರಾಜಿಯವರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲ್ ಆಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು, ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದ್ರೇನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನಿಸುತ್ತೆ ಅಲ್ವಾ? ಅವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅಲ್ವಾ? ನನಗೆ ಅಸಾಧ್ಯ ಅನಿಸಿದರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸುತ್ತೆ.

0: Radio Sarang 107.8 FM.
1: ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲೆ ಅದು ಈಶಾವಾಸ್ಯದಲ್ಲಿ ಬರುವಂಥ ಮಾತು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸುವ ಹಾಗೆ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು, ಜೋಳ ತಂದು ಕೊಟ್ರು ಯಾರೋ, ಅದನ್ನು ಮುಟ್ಟಿದ್ರು ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಇನ್ನು ಕೆಲವನ್ನ ತೊಗರಿ ತಂದರು ಅದನ್ನು ರಕ್ತ ಮಾಡಿದ್ರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದ್ರು ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾ ಇರ್ತಾರೆ ಅಂತ. ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ಟರಂತೆ, ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟು ಲಿಂಗದ ಮೇಲೆ ಹಾಕಿದರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಛೇ ಛೇ ಇದು ಹಾಕಬಾರ್ದು, ಈಶ್ವರ ಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು, ಕೇದಿಗೆ ಏರಿಸಬಾರ್ದು, ಸರಿಯಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಬಸ್ಸು ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ ಯಾರಾದ್ರೂ ಇದ್ರೆ, ಸಂಗಮನಾಥನ ತಲೆ ಮೇಲೆ ಇದಿದೆ ಕೇದಿಗೆ ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ

ಅಂದರೆ ಅದು ನಂಬಲಿಕ್ಕೆ ಇಲ್ಲ ನೀವು. ಇಲ್ಲಿ ಹಾಕಿದ ಕದಡಿ, ಇದು ಹಾಕಿದಂಥ ಕೇದಿಗೆ ಹೆಸಳು ಅಲ್ಲೇ ಆಗೋಯ್ತು, ನಂಬಕ್ಕಾಗ್ದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪಾ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರೂ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ.

0: Radio Sarang 107.8 FM.
1: ಕೆಲವು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಅಂತವೆಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತವೆ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ ಬಿಹಾರಕ್ಕೆ, ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದದ್ದು. ಹೋದಾಗ ನನ್ನ ಜೊತೆಗೆ ಬಂದಂಥವರೊಬ್ಬರು ಭಾನುವಾರ ಬೆಳಗ್ಗೆ, ಅದು ಬೇಗ ಹೋಗೋಣ ಬನ್ನಿರಿ, ಅಲ್ಲೊಂದು ವಿಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30 ಹೋದರೆ ರಾಂಚಿಯಿಂದ ಒಂದು 100 kilometers 120 kilometers ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗಿತಾರೆ, ಕಲ್ಲಿದ್ದಲು ಗಣಿ ಇದ್ದಾರೆ, ಅಲ್ಲಿ ಒಬ್ಬ ಕೆಲಸಗಾರ ಇದ್ದಾನೆ, ಗಣಿಯನ್ನು ಕೆಲಸ ಮಾಡೋನು. ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ಇದು ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದಲು ತಗೊಂಬರ್ತಾನೆ. ಅವನಿಗಿಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು ಅವನು ಆವೇಶ ಬಂದ್ಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ನೋಡಿ ಹೋದದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ. ಅಲ್ಲಿ ಹೋದ ಅಷ್ಟೊಂದು ಕ್ಯೂ, ದೊಡ್ಡ ದೊಡ್ಡ ಬಂದುಬಿಟ್ಟಿದ್ದಾರೆ ಎಲ್ಲ, ಮರ್ಸಿಡೀಸ್ ಕಾರ್ ಅಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ, ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನೆ, ಬರೀ ಒಂದು ದುಂಗಿ ಸುತ್ತಕೊಂಡು ಕೂತಿದ್ದಾರೆ, ಬರಿ ಮೇಲೆ ಕೂತಿದ್ದಾನೆ, ಮುಂದೆ ಒಂದು ಟೇಬಲ್ ಥರ ಇದೆ, ಹಲಿಗೆ ಥರ, ಅದ್ರ ಮೇಲೆ ಡಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ ಬಿಳಿ ಕಾಗದ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವ್ನು ಕಣ್ಣು ಮುಚ್ಚೋಂಗೆ ಕೂತಿದ್ದಾರೆ, ಓ ಅಂತ ಇದ್ದಾನೆ. ಅವ್ನು ಶಿಷ್ಯ ಒಬ್ಬಿದ್ದಾನೆ ಅಲ್ಲಿ, ಜಲ್ದಿ ಜಾ ಪೂಚೋ ಪೂಚೋ ಅಂತ. ಅವ್ನು ಹೋಗಿ ಕೂಡಂಗಿಲ್ಲ. ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಯಾಕಂದ್ರೆ ಅವ್ನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ, ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು, ಅವನು ನಮಗೆ ಅವ್ನ ಭಾಷೆ ಅರ್ಥ ಆಗಲ್ಲ, ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ? ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಕೇಳಿ ಬಯಸ್ಕೊಂಬಿಟ್ರು ಶಿಷ್ಯನ ಕಡಿದ. ಕೌನ್ ಸಿ ಬಿ ಭಾಷೆ ಮೇ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆಯನ್ನು ಮನಸ್ಸಿಗೆ ತಂದ್ಕೋಬೇಕು, ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಅಂತಾನೆ ಕೈ ಹಿಂಗೆ ನಡುಗುತ್ತೆ, ಗಡಗಡಗಡ ನಡುಗುತ್ತೆ, ನಡಿ ಎಡಗಡೆಯಿಂದ ಪೇಪರ್ ಕಿತ್ತಿ ಮುಖದ ಮೇಲೆ ಸಿಗ್ತಾನೆ, ತೊಗೊಂಡು ಹೋಗು ಅಂತಾನೆ. ಆ ಪೇಪರಲ್ಲಿ ಮುದ್ರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು, ಅವಾಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನನ್ನ ಪಾಳಿ ಬಂತು, ನನಗೇನು ಕೇಳಬೇಕು ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ, ಕೇಳಬೇಕು ಅಂತ ಹೋದವನಲ್ಲ, ಅವ್ನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದದ್ದು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವರಿಂದ ನಾನು ಮಾಡೋ ಕೆಲಸ ಇದ್ದರು. ನಾನು ಹೋಗಿ ಅವ್ನಿಗೆ ಏನು ಕೇಳಬೇಕು

ಕೇಳಿ, ಮುಂದೆ ಕೂತ್ಕೊಂಡೆ ಪುಚ್ಚೋ ಅಂತ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸಿ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ ಆಟ್ ದಿ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಆ್ಯಂಡ್ ಕ್ಯಾನ್ ಐ ಹ್ಯಾವ್ ದಿ ಫೋಟೋಗ್ರಾಫ್ ಆಫ್ ಅವರ್ ಪಟೇಲ್, ವಲ್ಲಭಾಯ್ ಪಟೇಲ್ ವೆನ್ ಹಿ ವಾಸ್ ಯಂಗ್, ಆ್ಯಂಡ್ ಅನದರ್ ಪೋಸ್ ಆಫ್ ಅಬ್ರಹಾಮ್ ಲಿಂಕನ್. ನೋಡಿ, ನಾನು ಕೇಳಿ ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲ್ರು ಸಣ್ಣವರಿಂದ ಹೇಗಿದ್ದರು, ಮತ್ತು ಲಿಂಕನ್ ಸಾಮಾನ್ಯ ಒಂದೇ ಪೋಸ್ ಕೂತ್ಕೊಂಡಿದ್ದೆ ಕೈ ಇಟ್ಕೊಂಡು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಸ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅಂಕ ಹಿಂಗೆ ಮಾಡ್ದ, ಲೇಜಾವ್ ಅಂತ ಹೋಗ್ದ. ಅದು ಹೊರಗೆ ಬಂದು ನೋಡ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ, ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್ ಇಲ್ಲಿಂದ ಮೇಲಿನ ಕೆಳ ತನಕನು, ಮೇಲೆ ಅರ್ಧ ವಲ್ಲಭಾಯ್ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು ಸೂಟ್ ಹಾಕ್ಕೊಂಡದ್ದು ವಕೀಲರಿದ್ದಾಗಿಂದ ಆ ಫೋಟೋ, ಕೆಳಗೆ ಅಬ್ರಹಾಮ್ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದೆ. ಅದು ಎಲ್ಲೂ ನೋಡಿ ಮಾಡಿದ ಅಬ್ರಹಾಮ್ ಲಿಂಕನ್ ಫೋಟೋ ಅಂತ ನಾನೆಲ್ಲೂ. ಆ ಮೂರು ಫೋಟೋ ಒಂದೇ ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಪ್ರಿಂಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು. ನನಗೆ ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ ಏನಿಲ್ಲ, ತಮಾಷೆ ಹೇಳ್ತೀನಿ ತೊಗೊಂಡು ನನಗೆ ಆಶ್ಚರ್ಯ, ಹೆಂಗೆ ಪ್ರಿಂಟ್ ಆಗಿ ಬಂದು ಚಿತ್ರ ಇದು, ನಾನು ಕೇಳಿದ ಇದೇ ಮೂರು ಅಂತ ಅವನಿಗಂತೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ವಾ, ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದೆ, ತೊಗೊಂಡು ಬಂದು ನಾನು ಅಮೇರಿಕಾಗೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ, ಅವರು ಹೇಳಿದ್ರು ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ. ನಾನು ಈ ಚಿತ್ರ ತೋರಿಸಿದೆ ಅವರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರ ಹೇಳಿದ್ರು ವೇಟ್ ಎ ಮಿನಿಟ್ ವೇಟ್ ಎ ಮಿನಿಟ್ ಅಂದರು, ಒಳಗಡೆ ಪುಸ್ತಕ ತೊಗೊಂಬಂದರು ಲೈಫ್ ಆಫ್ಟರ್ ಡೆತ್ ಅಂತ, ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ, ವಿವೇಕಾನಂದರು ಸಮಕಾಲೀನರು 100 ವರ್ಷದ ಹಿಂದೆ, ಅವರು ಅಮೆರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತೆ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಅದು ಆ ಚಿತ್ರ ತಂದು ನೋಡಿದೆ, ಇದು ಅದು ಒಂದೇ ಚಿತ್ರ, ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದ್ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನೂ ಗೊತ್ತಾಗಲ್ಲ.

0: Radio Sarang 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೋ. ಸುದ್ದಿಯ ಮುಖ್ಯ ಅಂಶಗಳು. ಜೂನ್ 18 7 ಪರಿಷತ್ ಚುನಾವಣೆಗೆ ಸ್ಥಾನಕ್ಕೆ ಚುನಾವಣೆ. ಕೇರಳಕ್ಕೆ ಮುಂಗಾರು ಇನ್ನೂ 2 ದಿನ ವಿಳಂಬ. ಎಬೋಳಾ ಸೋಂಕು ಬೆಂಗಳೂರಿನಲ್ಲಿ, ಉಗಾಂಡದ ಮಹಿಳೆಗೆ ಕ್ವಾರಂಟೈನ್. ಬೀದರ್ ವಿಶ್ರಾಂತ ಕುಲಪತಿ ಸೇರಿ 6 ಜನರ ಬಂಧನ. ಪಂಪೆಲ್ ಕಂಕನಾಡಿ ರಸ್ತೆ ಜೂನ್ 10 ಸಂಚಾರಕ್ಕೆ ಮುಕ್ತ. ಸುದ್ದಿಯ ವಿವರ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆರಿಸಲ್ಪಡುವ ಏಳು ಸ್ಥಾನಗಳ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದ್ದು, ಚುನಾವಣಾ ಆಯೋಗ ನಿನ್ನೆ ವೇಳಾಪಟ್ಟಿ ಪ್ರಕಟಿಸಿದೆ. ವೇಳಾಪಟ್ಟಿಯಂತೆ ಜೂನ್ 18 ಮತದಾನ ನಡೆಯಲಿದೆ. ಅದೇ ದಿನ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ರಾಜ್ಯಸಭೆಯ 4 ಸ್ಥಾನಗಳಿಗೂ ಅದೇ ದಿನ ಮತದಾನ ನಿಗದಿಯಾಗಿರುವುದರಿಂದ ಶಾಸಕರು ಮತದಾರರಾಗಿರುವ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಒಂದೇ ದಿನ ಏಕಕಾಲಕ್ಕೆ ಚುನಾವಣೆ ನಡೆಯಲಿದೆ. ಈ ಹಿಂದೆ ಹವಾಮಾನ ಇಲಾಖೆಯ IMD ಮುನ್ಸೂಚನೆಯಂತೆ ಮೇ 26 ಮುಂಗಾರು ಕೇರಳವನ್ನು ಪ್ರವೇಶಿಸಬೇಕಿತ್ತು. ಆದರೆ ಹವಾಮಾನ ಬದಲಾವಣೆ, ಗಾಳಿಯ ದಿಕ್ಕುಗಳಿಂದಾಗಿ ಮುಂಗಾರು ಮೇ 28 ಜೂನ್ 3 ಮಧ್ಯೆ ಪ್ರವೇಶಿಸುವ ಸಾಧ್ಯತೆಗಳಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಪರಿಣಾಮವಾಗಿ ಕರ್ನಾಟಕಕ್ಕೂ ಮುಂಗಾರು ವಿಳಂಬವಾಗಿ ಆಗಮಿಸಲಿದೆ. ಎಬೋಲಾ ಸೋಂಕು ಪೀಡಿತ ಉಗಾಂಡದಿಂದ ಬೆಂಗಳೂರಿಗೆ ಬಂದಿರುವ ಮಹಿಳೆಯೊಬ್ಬರನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಆ ಮಹಿಳೆಯಲ್ಲಿ ಎಬೋಲಾ ರೋಗದ ಲಕ್ಷಣ ಕಂಡುಬಂದಿಲ್ಲ. ಮೇ 23 ಮಹಿಳೆ ಬೆಂಗಳೂರಿಗೆ ಬಂದು ಖಾಸಗಿ ಹೋಟೆಲಲ್ಲಿ ತಂಗಿದ್ದರು. ರಾಜ್ಯದ ಎಲ್ಲ ಕಾಲೇಜುಗಳ ಮಾಹಿತಿಯನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. PUC ಮಕ್ಕಳನ್ನು ದಾಖಲಿಸಲು ಬಯಸುವ ಪಾಲಕರು ಕಾಲೇಜಿನ ವಿಳಾಸ, ಕೋರ್ಸ್ ಮತ್ತು ಮಾನ್ಯತೆ ನವೀಕರಣ ಖಚಿತಪಡಿಸಿಕೊಳ್ಳಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಮೇ 30 ಮತ್ತು 31 ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಮೇ 30 ಸಂಜೆ ಆಗಮಿಸಿ ಧರ್ಮಸ್ಥಳ ಅತಿಥಿಗೃಹದಲ್ಲಿ ವಾಸ್ತವ್ಯ. ಮೇ 31 ಬೆಳಿಗ್ಗೆ 8 ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಭೇಟಿ. ಹೊರಂದಕ್ಕೆ ಬೆಳ್ತಂಗಡಿಯಲ್ಲಿ ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಪರಾಹ್ನ 3:15 ಮಂಗಳೂರಿನಿಂದ ಕೇರಳ ಕನ್ನೂರಿಗೆ ನಿರ್ಗಮಿಸಲಿದ್ದಾರೆ. ಕರಾವಳಿ ಭಾಗದ ಕೆಲವು ಕಡೆಗಳಲ್ಲಿ ಮುಂದಿನ 2 ಕಾಲ ಗುಡುಗು ಸಹಿತ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರಾಚ್ಯದ ಯುದ್ಧ ಪರಿಸ್ಥಿತಿ ಹಾಗೂ ತೈಲ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯವು ಕೃಷಿಕರ ಮೇಲೂ ಈಗ ಪರಿಣಾಮ ಬೀರಿದೆ. ಪ್ರಸ್ತುತ ಕೇಂದ್ರ ಸರ್ಕಾರವು ಯಾರು ಅಕ್ರಮ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಇಂಧನವನ್ನು ಸಂಗ್ರಹಿಸಿ ಕೃತಕ ಕೊರತೆ ಸೃಷ್ಟಿಸಬಾರದು ಎಂಬ ಉದ್ದೇಶಕ್ಕೆ ಚಿಲ್ಲರೆಯಾಗಿ ಬಾಟಲ್ಗಳು, ಕ್ಯಾನ್ಗಳಿಗೆ ಪೆಟ್ರೋಲ್ ನೀಡದಂತೆ ಜಿಲ್ಲಾಡಳಿತ ಸುತ್ತೋಲೆ ಹೊರಡಿಸಿದೆ. ಆದರೆ ಇದರಿಂದ ಕೃಷಿಕರು ಕಂಗಾಲಾಗಿದ್ದಾರೆ. ಏಕೆಂದರೆ ಅವರ ಕೃಷಿ ಯಂತ್ರೋಪಕರಣಗಳನ್ನು ಬಳಸಲು ಇಂಧನ ಸಿಗ್ತಾ ಇದೆ.

ಮುಂಗಾರು ಹಿನ್ನೆಲೆ ಅಗತ್ಯ ಪೂರ್ವ ತಯಾರಿ ಮಾಡಿಕೊಳ್ಳುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ ವಿ ಪ್ರಸಾದ್ ಅವರು ಸೂಚಿಸಿದ್ದಾರೆ. ಪೊನ್ನಂಪೇಟೆ ತಾಲೂಕು ಪಂಚಾಯತ್ ಸಾಮರ್ಥ್ಯ ಭವನದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಗತ್ಯ ಎಚ್ಚರ ವಹಿಸಬೇಕು. ಪ್ರವಾಹ ಪೀಡಿತ ಪ್ರದೇಶಗಳ ಕುಟುಂಬಗಳಿಗೆ ಕಾಲಕಾಲಕ್ಕೆ ಮಾಹಿತಿ ನೀಡಬೇಕು. ಕಾಳಜಿ ಕೇಂದ್ರದಲ್ಲಿ ಎಲ್ಲ ರೀತಿಯ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿ ಎಂದು ನಿರ್ದೇಶನ ನೀಡಿದರು. ಎಂಡೋಸಲ್ಫನ್ ಸಂತ್ರಸ್ತರಿಗೆ ಸೇವೆ ನೀಡಲು ಹೆಚ್ಚುವರಿಯಾಗಿ 4 ಪಾಲನಾ ಕೇಂದ್ರಗಳ ಆರಂಭಕ್ಕೆ ಹಾಗೂ ಕೊನೆಗೂ ಮುಹೂರ್ತ ನಿಗದಿಯಾಗಿದ್ದು ಬಹುಕಾಲದ ಬೇಡಿಕೆ ಈಡೇರಲಿದೆ. ಈಗಿನ ಮಾಹಿತಿ ಪ್ರಕಾರ ಜೂನ್ 1 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಣಾಜೆ, ಕಣಿಯೂರು, ವಿಟ್ಲ, ಬೆಳ್ಳಾರೆ ಸೇರಿ 4 ಹೆಚ್ಚುವರಿ ಪಾಲನಾ ಕೇಂದ್ರಗಳು ಕಾರ್ಯಾರಂಭ ಮಾಡಲಿವೆ. ಪ್ರಸ್ತುತ ಜಿಲ್ಲೆಯ ಕಡಬದ, ಕೊಯಿಲ ಹಾಗೂ ಬೆಳ್ತಂಗಡಿಯ ಕೊಕ್ಕಡದಲ್ಲಿ 2 ಪಾಲನಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇವೆ. ಒಂಟೆ ಜಾನುವಾರುಗಳ ಅನಧಿಕೃತ ವಧೆ, ಸಾಗಾಟ ಹಾಗೂ ಅನಧಿಕೃತ ಮಾಂಸ ಮಾರಾಟವನ್ನು ತಡೆಗಟ್ಟಲು ಸೂಕ್ತ ಕ್ರಮ ವಹಿಸಲು ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಅವರು ಸೂಚಿಸಿದ್ದಾರೆ. ಅವರು ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಸಭಾಂಗಣದಲ್ಲಿ ನಡೆದ ಬಕ್ರೀದ್ ಹಬ್ಬ ಆಚರಣೆ ಸಂದರ್ಭ ಅನಧಿಕೃತ ಜಾನುವಾರುಗಳ ವಧೆ ಹಾಗೂ ಜಾನುವಾರು ಸಾಗಾಣಿಕೆಯನ್ನು ತಡೆಗಟ್ಟುವ ಕುರಿತು ಜಿಲ್ಲಾ ಮಟ್ಟದ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪಂಪ್ವೆಲ್ ಕಂಕನಾಡಿ ಮೊದಲ ಹಂತದ ರಸ್ತೆ ಕಾಂಕ್ರೀಟೀಕರಣ ಪೂರ್ಣಗೊಂಡಿದ್ದು ಜೂನ್ 10 ರಸ್ತೆ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ್ ಅವರು ಹೇಳಿದ್ದಾರೆ. ಅವರು ಇಂಜಿನಿಯರ್ಗಳೊಂದಿಗೆ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿ, ಕಾಂಕ್ರೀಟೀಕರಣವಾದ ರಸ್ತೆ ಬದಿಯಲ್ಲಿ ಸಣ್ಣಪುಟ್ಟ ಕೆಲಸಗಳು ಹಾಗೂ ಮಳೆ ನೀರಿನ ಚರಂಡಿ ಹಾಗೂ ಫುಟ್ಪಾತ್ ನಿರ್ಮಾಣ ಕಾರ್ಯ ಬಾಕಿ ಇದೆ. ಸದ್ಯ ಮಳೆ ನೀರಿನ ಹರಿವಿಗೆ ವ್ಯವಸ್ಥೆ ಕಲ್ಪಿಸಿ ಕಾಂಕ್ರೀಟ್ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮತ್ತು ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ 2026 May 30 11:00 ನಗರದ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ನಡೆಯಲಿದೆ. ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಉಪಸ್ಥಿತಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜೈಬುಣಿಸ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದ ಸಹನಿರ್ದೇಶಕಿ ಪುಷ್ಪಲತಾ ಎಚ್ ಕೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಹಸ್ತಾಂತರಿಸುವ ರಾಜ್ಯ ಸರ್ಕಾರದ ಆದೇಶವನ್ನು ಮಂಗಳೂರಿನಲ್ಲಿ ನಡೆದ ಸಮಾನ ಮನಸ್ಕ ರಾಜಕೀಯ ಪಕ್ಷಗಳು ಸಮಾನ ಮನಸ್ಕ ಸಂಘಟನೆಗಳು ನಡೆಸಿದ ದುಂಡು ಮೇಜಿನ ಸಭೆ ಸರ್ವಾನುಮತದಿಂದ ಖಂಡಿಸಿದೆ. ಖಾಸಗೀಕರಣದ ಆದೇಶ ತತ್ಕ್ಷಣ ವಾಪಸ್ ಪಡೆಯಬೇಕು. ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರವೇ ವೈದ್ಯರ ಸಹಿತ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಸಭೆ ಆಗ್ರಹಿಸಿತು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 37 ಮರುಳಿ ವಾರ್ಡ್ನ ಅಡುಮರುಳಿ ಬಳಿ 20 ಲಕ್ಷ ರೂಪಾಯಿ ವಿಶೇಷ ಅನುದಾನದಲ್ಲಿ ತಡೆಗೋಡೆ ನಿರ್ಮಾಣವಾಗಲಿದ್ದು ಶಾಸಕ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ಭೂಮಿಪೂಜೆ ನಡೆಯಿತು. ಕುದ್ರೋಳಿ ಅಳಕೆಯ ಸೇತುವೆಯಡಿ ರಾಜಕಾಲುವೆಯ ಹೂಳೆತ್ತದ ಪರಿಣಾಮ ಈ ಬಾರಿಯೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೃತಕ ನೆರೆ ಆವರಿಸುವ ಭೀತಿ ಎದುರಾಗಿದೆ. ಮುಂಗಾರು ಆರಂಭಕ್ಕೂ ಮುನ್ನ ರಾಜಕಾಲುವೆಗಳ ಹೂಳು ತೆಗೆಯಬೇಕು. ಅದರಂತೆ ಅಳಕೆಯ ರಾಜಕಾಲುವೆಯ ಸುತ್ತಮುತ್ತ 1 ಬಾರಿ ಹೂಳೆತ್ತಲಾಗಿದೆ. ಆದರೆ ಇಲ್ಲಿನ ಬ್ರಿಡ್ಜ್ಗಳ ಕೆಳಭಾಗದಲ್ಲಿ ಕಳೆದ 2 ವರ್ಷಗಳಿಂದ ಹೂಳು ತೆಗೆಯಲು ಪಾಲಿಕೆ ಮುಂದಾಗಿಲ್ಲ. ಇದರಿಂದಾಗಿ ಅಳಕೆ, ಕುದ್ರೋಳಿ, ಕೊಡಿಯಾಳ ಬಯಲು, ಪತ್ತುಮುಡಿ ಸೇರಿದಂತೆ ಇಲ್ಲಿನ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಕೃತಕ ನೆರೆ ಆವರಿಸುವ ಭೀತಿಯಲ್ಲಿ ಸಾರ್ವಜನಿಕರು ಇದ್ದಾರೆ.

0: ಇಂದಿರಾ ಗಾಂಧಿ ಮಂದಿರ ಪುಸ್ತಕದ ಕುರಿತಾಗಿ ವಿಚಾರ ಸಂಕಿರಣವನ್ನು ಮೇ 30 ಸಂಜೆ 4 ಮಂಗಳೂರಿನ ಬಾವುಟಗುಡ್ಡೆಯ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಆಯೋಜಿಸಲಾಗಿದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಗಾಡ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ರಾಮನಗರ ಜಿಲ್ಲಾ ಮಾವು ತೋಟದ ಬೆಳೆಗಾರರ ಮಾರಾಟ ಸಂಘದ ವತಿಯಿಂದ ನಗರದ ಕದ್ರಿ ಉದ್ಯಾನವನದಲ್ಲಿ ಮಾವು ಮೇಳ May 28-31 ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ರಮೇಶ್ ವೈ ಜಿ ಅವರು ಹೇಳಿದ್ದಾರೆ. May 28 ಬೆಳಿಗ್ಗೆ 11 ವಿಧಾನಸಭಾ ಸ್ಪೀಕರ್ UT ಖಾದರ್ ಮೇಳ ಉದ್ಘಾಟಿಸಲಿದ್ದು ಶಾಸಕ ಡಿ ವೇದವಾಸ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. June 28 July 1 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿರುವುದರಿಂದ ಜಿಲ್ಲೆಯಲ್ಲಿ 5 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಲು ಕ್ರಮ ವಹಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಕೆ ಅವರು ಸೂಚಿಸಿದ್ದಾರೆ. ಆಕಾಶವಾಣಿ ಒಂದು ಕಾಲದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಆದರೆ ಅದರ ವೈಭವ ಮತ್ತು ಕೊಡುಗೆ ಇಂದಿನ ಯುವ ಸಮುದಾಯಕ್ಕೆ ಸಮರ್ಪಕವಾಗಿ ಪರಿಚಿತವಾಗಿಲ್ಲ. ಹೀಗಾಗಿ ಯುವಜನತೆಯನ್ನು ಸೆಳೆಯುವ ನಿಟ್ಟಿನಲ್ಲಿ ಆಕಾಶವಾಣಿ ರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಚಿಂತನೆ ಮತ್ತು ಕಾರ್ಯಕ್ರಮ ರೂಪಿಸಬೇಕೆಂದು ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು ಹೇಳಿದ್ದಾರೆ. ಅವರು ನಗರದ ಪುರಭವನದಲ್ಲಿ ಆಕಾಶವಾಣಿ ಸ್ಥಾಪನೆಯ 90 ವರ್ಷದ ಸಂಭ್ರಮ ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರದ 50 ವಾರ್ಷಿಕೋತ್ಸವ ಅಂಗವಾಗಿ ಆಯೋಜಿಸಿದ ಸ್ವರ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮದ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ವೆಂಕಟೇಶ್. ಈ ಕಾರ್ಯಕ್ರಮದಲ್ಲಿ ದಾಳಿಂಬೆಯ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮದ ಪ್ರಸಾರ, ಕೊಂಕಣಿ ನಾಟಕ ಬೊಂಗೊ ಭಾಗ 6. 9:00 ಬ್ಯಾರಿಕ್ ಕಾರ್ಯಕ್ರಮ. 9:30 ಕನ್ನಡ ಕಾರ್ಯಕ್ರಮದ ಪ್ರಸಾರ. ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಯೋಗೀಶ್ ಕೈರೋಡಿ ಅವರ ಮಾತುಗಳನ್ನು ಕೇಳುವಿರಿ. 10:00 ಮೈಕಲ್ ತುಪಲ್ಕ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಇಂದ್ರಜಿತು ಕಾಳಗ ಭಾಗ 5. 11:30 ತುಳು ಕಾರ್ಯಕ್ರಮದ ಪ್ರಸಾರ, ತುಳು ನಾಟಕ ಪಾರ್ವತಿ ಭಾಗ 5. 12:00 ತುಳು ಹಾಡುಗಳು. 12:30 ಬಾಬಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಆರೋಗ್ಯ ಸಾರಂಗ್. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆಯ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಹೃದಯ ರಾಗ ಧ್ವನಿಮುದ್ರಿತ ಕಾರ್ಯಕ್ರಮ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ ಶಿರಸಿ, ಆಯುರ್ವೇದ ವೈದ್ಯ. ನಾವು ಒಂದು ಹಣ್ಣಿನ ಅಂಗಡಿಗೆ ಹೋಗ್ತೇವೆ, ಅಲ್ಲಿ 10 ತರತರದ ಹಣ್ಣು ಇರ್ತದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಈ ಒಂದು ಹಣ್ಣನ್ನ ನಾವು ಹೆಚ್ಚು ಜನ ಅದನ್ನ ಬಿಟ್ಟು ಬಂದ್ಬಿಡ್ತೇವೆ, ಅದನ್ನ ತಗೊಳ್ಳೋದೇ ಇಲ್ಲ. ಅದ್ ಯಾವುದು ಅಂತ ಹೇಳಿದ್ರೆ ಖಂಡಿತವಾಗಿ ಅದು ದಾಳಿಂಬೆ ಹಣ್ಣು, ಸೊ ಪೊಮೆಗ್ರನೇಟ್. ಸೊ ದಾಳಿಂಬೆ ಹಣ್ಣು ಯಾಕೆ, ಅದು ಬಿಡಿಸ್ಲಿಕ್ಕೆ ಕಷ್ಟ, ಮತ್ತೆ ಅದರೊಳಗಡೆ ಬೀಜಾನೇ ಇರುತ್ತೆ, ಅದನ್ನ ತಿನ್ಲಿಕ್ಕೂ ಕೂಡ ಸ್ವಲ್ಪ ಕಾಳು ಕಾಳಿನಂತೆ ತಿಂತಾ ಇರಬೇಕು, ತುಂಬಾ ಸ್ಲೋ ಆಗಿ ತಿನ್ಬೇಕು. ಇದೆಲ್ಲವೂ ಕೂಡ ದಾಳಿಂಬೆ ಹಣ್ಣನ್ನ ನಾವು ಹೆಚ್ಚು ಜನ ಅದನ್ನು ಜಾಸ್ತಿ ತಿನ್ನದೇ ಇರೋದಕ್ಕೆ ಕಾರಣ ಇದು. ಆದರೆ ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದ ಮೇಲೆ ನೀವು ಖಂಡಿತ ಆ ರೀತಿ ಮಾಡೋದಿಲ್ಲ. ಸೊ ಹಾಗಾಗಿ ದಾಳಿಂಬೆ ಹಣ್ಣಿನ ಉಪಯೋಗಗಳು ಮತ್ತು ಅದರಿಂದ ಆಗುವಂತ ಈ ಆರೋಗ್ಯದ ಸಮಸ್ಯೆಗಳಿಗೆ ಅದರಿಂದ ಆಗುವಂತ ಔಷಧಗಳು, ಇದನ್ನೆಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಪೊಮೆಗ್ರನೇಟ್ ಅಂತ ನಾವೇನು ದಾಳಿಂಬೆ ಹಣ್ಣನ್ನ ನಮ್ಮ ಮನೆಯಲ್ಲೇ ಮೊದಲು ನಾವು ಬೆಳೀತಾ ಇದ್ವಿ. ಸೊ ಸಾವಿರಾರು ವರ್ಷಗಳಿಂದ ಭಾರತೀಯರಿಗೆ ಚಿರಪರಿಚಿತವಾದಂತಹ ಭಾರತೀಯ ಹಣ್ಣು ಅಂತಂದ್ರೆ ಅದು ಈ ದಾಳಿಂಬೆ ಹಣ್ಣು. ಸೊ ದಾಳಿಂಬೆ ಹಣ್ಣನ್ನ ಹಣ್ಣುಗಳಲ್ಲಿ ಅತಿ ಕಡಿಮೆ ಕಾಂಟ್ರಾಇಂಡಿಕೇಶನ್ಸ್ ಇರುವಂತಹ ಹಣ್ಣುಗಳ ಸಾಲಲ್ಲಿ ಸೇರಿಸಲಾಗುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿನ್ನಬಹುದಾದಂತಹ ಹಣ್ಣು ಅಂತ ಅರ್ಥ, ಸರಳವಾಗಿ ಹೇಳ್ಬೇಕು ಅಂದ್ರೆ. ಸೊ ಇದರಿಂದ ಸಾಮಾನ್ಯ ಒಂದು ಹಣ್ಣನ್ನ ತಿಂದ್ರೆ ಕಫ ಆಗ್ತದೆ, ಕೆಮ್ಮ ಬರ್ತದೆ, ಇತರ ಸಮಸ್ಯೆಗಳಾಗ್ತದೆ. ಆದರೆ ಈ ದಾಳಿಂಬೆ ಹಣ್ಣಿನಿಂದ ಯಾವ ತೊಂದರೆಗಳು ಆಗೋದಿಲ್ಲ. ಸೊ ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಿನ್ಬಹುದು. ಸೊ ಒಂದು ಕಂಡೀಷನ್ ಅಲ್ಲಿ ಮಾತ್ರ ದಾಳಿಂಬೆ ಹಣ್ಣನ್ನ ತಿನ್ನಬಾರ್ದು, ಅದು ಯಾವ್ದು ಅನ್ನೋದನ್ನ ನಾನು ಮುಂದೆ ತಿಳಿಸ್ತಾ ಇದ್ದೇನೆ. ಸೊ ಮೊಟ್ಟ ಮೊದಲನೇದಾಗಿ ಈ ದಾಳಿಂಬೆ ಹಣ್ಣನ್ನ ನಾವು ಯಾವ ರೀತಿಯಲ್ಲಿ ಬಳಸುವಂಥದ್ದು ನಿಮ್ಗೆಲ್ಲ ಗೊತ್ತು. ಸೊ ನೇರವಾಗಿ ಅದನ್ನ ತಿನ್ನಬಹುದು, ಅದರ ಸಿಪ್ಪೆಯನ್ನ ಬಿಡಿಸಿ ನೀವು ಹಾಗೆ ತಿನ್ಬಹುದು, ಅಥವಾ ಜ್ಯೂಸ್ ಅನ್ನ ಮಾಡಿ ಕೂಡ ಕುಡಿಬಹುದು. ಸೊ ಮಿಕ್ಸಿಯಲ್ಲಿ ಅದರ ಒಳಗಡೆ ಬೀಜದ ಸಮೇತವಾಗಿ ನೀವು ಜ್ಯೂಸ್ ಮಾಡಿ ಕುಡಿಬೇಕಾಗತ್ತೆ. ಸೊ ನೇರವಾಗಿ ಕೂಡ ತಿನ್ನಬಹುದು, ಜ್ಯೂಸ್ ಮಾಡಿ ಆದರೂ ಕುಡಿಬಹುದು, ಅದೆರಡರಲ್ಲೂ ಕೂಡ ಸೇಮ್ ಬೆನಿಫಿಟ್ಸ್ ಇರುತ್ತೆ. ಸೊ ಈಗ ನಾವು ಅದರ ಪೋಷಕಾಂಶಯುತ ವ್ಯಾಲ್ಯೂಗೆ ನಾವು ಕೇಳಲಿಕ್ಕೆ ಬಂದ್ರೆ, ಕಡಿಮೆ ಕಾರ್ಬೋಹೈಡ್ರೇಟ್ ಅಂದ್ರೆ ಹಣ್ಣಿನಲ್ಲಿ ಸಕ್ಕರೆ ಅಂಶ, ಈ ದಾಳಿಂಬೆ ಹಣ್ಣಿನಲ್ಲಿ ಸಕ್ಕರೆ ಅಂಶ ಅಥವಾ ಕಾರ್ಬೋಹೈಡ್ರೇಟ್ ಅಂಶ ತುಂಬಾ ಕಡಿಮೆ ಇರುತ್ತದೆ. ಹಾಗಾಗಿ ಶುಗರ್ ಇದ್ದಂಥವ್ರು, ಅತಿ ಹೆಚ್ಚು ತೂಕವನ್ನ ಹೊಂದಿದ್ದಂಥವ್ರು ಇಬ್ಬರು ಕೂಡ ಯಥೇಚ್ಛವಾಗಿ ಈ ದಾಳಿಂಬೆ ಹಣ್ಣನ್ನ ತಿನ್ನಬಹುದು. ಅದರ ಜೊತೆಯಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರ್ತದೆ. ಸೊ ಈ ಒಂದು ಫೈಬರ್ ಅಂಶ ಏನ್ ಮಾಡ್ತದೆ, ಅದರಲ್ಲಿರುವಂತಹ ಸಕ್ಕರೆ ಅಂಶ ನಿಧಾನವಾಗಿ ರಕ್ತಕ್ಕೆ ಸೇರುವಂತೆ ಮಾಡ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆ ಮತ್ತು ಅತಿಯಾದ ತೂಕ ಉಳ್ಳವರು ದಾಳಿಂಬೆ ಹಣ್ಣನ್ನ ಯಥೇಚ್ಛವಾಗಿ ತಿನ್ನಬೇಕು ಮತ್ತು ತಿನ್ನಬಹುದು ಅನ್ನುವಂಥದ್ದು ಗ್ಯಾರಂಟಿಯನ್ನು ನಾನು ಇದರಲ್ಲಿ ಕೊಡ್ತಾ ಇದ್ದೇನೆ. ಸೊ ಇದರ ಜೊತೆ ಮುಖ್ಯವಾಗಿ ವಿಟಮಿನ್ ಸಿ ಅನ್ನುವಂಥದ್ದು. ಸೊ ನಾವು ದಿನಕ್ಕೆ ಒಂದಿಷ್ಟು ವಿಟಮಿನ್ ಸಿ ಅನ್ನು ಸೇವಿಸಬೇಕು ಅಂತಿದ್ರೆ 20-30% ಪ್ರಮಾಣದ ವಿಟಮಿನ್ ಸಿ ನೀವು ಒಂದು ದಾಳಿಂಬೆ ಹಣ್ಣನ್ನ ತಿನ್ನೋದ್ರಿಂದನೇ ನಿಮ್ಗೆ ಸಿಗುತ್ತೆ. ನೀವು ವಿಟಮಿನ್ ಸಿ ಮಾತ್ರ ತಿನ್ಬೇಕಾಗಿಲ್ಲ, ಹುಳಿಯಾದ ಹಣ್ಣುಗಳನ್ನ ಕಷ್ಟಪಟ್ಟು ತಿನ್ಬೇಕಾಗಿಲ್ಲ, ದಾಳಿಂಬೆ ಹಣ್ಣನ್ನ ತಿಂದ್ರೆ ಸಾಕು. ಸೊ ಹಾಗಾಗಿ ವಿಟಮಿನ್ ಸಿ, ಮತ್ತೊಂದು ಮುಖ್ಯವಾಗಿ ಮಿನರಲ್ಸ್, ಅದರಲ್ಲೂ ಮುಖ್ಯವಾಗಿ ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಅನ್ನುವಂಥದ್ದು, ಫಾಸ್ಫರಸ್ ಅನ್ನುವಂಥದ್ದು ಈ ಒಂದು ದಾಳಿಂಬೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ಇರ್ತದೆ. ಹಾಗಾಗಿ ಪೊಟ್ಯಾಸಿಯಂ ಮತ್ತು ಫಾಸ್ಫರಸ್ನ ಮೂಲವಾದಂಥ ದಾಳಿಂಬೆ ಹಣ್ಣನ್ನ ಪ್ರತಿಯೊಬ್ಬರು ಕೂಡ ಸೇವಿಸಬಹುದು. ಇಲ್ಲಿ 3-4 ಮುಖ್ಯವಾದಂತಹ ಉಪಯೋಗಗಳನ್ನ ತಿಳಿಸ್ಕೊಡ್ತಾ ಇದೀನಿ. ಸೊ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಅತಿ ಹೆಚ್ಚಾಗಿ ತಿಳಿದಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ, ರಕ್ತನಾಳಗಳ ಆರೋಗ್ಯಕ್ಕೆ ದಾಳಿಂಬೆ ಹಣ್ಣು ಅಥವಾ ಅದರ ಜ್ಯೂಸ್ ಅತಿ ಮುಖ್ಯವಾಗಿ ಸಹಾಯಕ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಪಾಲಿಫಿನಾಲ್ ಗ್ರೂಪ್ಸ್ ಅಂತ ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿರ್ತದೆ. ಸೊ ಆಂಟಿ ಆಕ್ಸಿಡೆಂಟ್ ಅಂತ ಅಂದ್ರೆ ಏನು, ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವಂತಹ ವಿಷವಸ್ತುಗಳನ್ನ ಶರೀರದಿಂದ ಈಸಿಯಾಗಿ ಹೊರಹಾಕುವಂಥದ್ದು. ಸೊ ಈ ಒಂದು ಪಾಲಿಫಿನಾಲ್ ಗ್ರೂಪ್ಸ್ನಲ್ಲಿ ಆಂಥೋಸಯನಿನ್ಸ್ ಮುಂತಾದಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ಹೇರಳವಾಗಿ ಇರೋದ್ರಿಂದ, ಮತ್ತು ಪೊಟ್ಯಾಸಿಯಂನ ಅತಿ ಮುಖ್ಯವಾದಂತಹ ಆಗರ, ವಿಟಮಿನ್ ಸಿ ಮತ್ತು ಪೊಟ್ಯಾಸಿಯಂನ ಅತಿ ಮುಖ್ಯವಾದಂತಹ ಆಗರ ಆಗಿರೋದ್ರಿಂದ ಹೃದಯದ ಆರೋಗ್ಯ ಮತ್ತು ವೆರಿಕೋಸ್ ವೇನ್ಸ್ ಬರದೇ ಇರುವಂತಹ ರೀತಿಯಲ್ಲಿ ರಕ್ತನಾಳಗಳ ಆರೋಗ್ಯ, ಇವುಗಳನ್ನ ನೋಡ್ಕೊಳ್ಳಿಕ್ಕೆ ನೀವು ದಾಳಿಂಬೆ ಹಣ್ಣನ್ನ ತಿನ್ನುವಂಥದ್ದು ಅತಿ ಮುಖ್ಯ. ಸೊ ಎರಡನೇದಾಗಿ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುವಂಥದ್ದು. ಇನ್ಫ್ಲಮೇಷನ್ ಅಂತಂದ್ರೆ ಏನು, ಉರಿಯೂತ ಅಥವಾ ನೋವು. ಸೊ ಮಂಡಿ ನೋವು, ಸೊಂಟ ನೋವು ಮುಂತಾದ ಎಲ್ಲ ನೋವುಗಳಲ್ಲಿ ಕೆಲವು ಹಣ್ಣುಗಳನ್ನ ತಿಂದ್ರೆ ಅದು ಹೆಚ್ಚು ಮಾಡಿಬಿಡ್ತದೆ. ಆದ್ರೆ ದಾಳಿಂಬೆ ಹಣ್ಣನ್ನ ತಿಂದ್ರೆ ಖಂಡಿತವಾಗಿ ಆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಎಂತ ಒಂದು ಖುಷಿ ವಿಚಾರ ನೋಡಿ, ನಾವು ಆಮವಾತ, ಸಂಧಿವಾತ ಮುಂತಾದ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದವರು ಈ ಒಂದು ದಾಳಿಂಬೆ ಹಣ್ಣನ್ನ ಯಾವುದೇ ಭಯ ಇಲ್ಲದೆ ದಿನಕ್ಕೊಂದರಂತೆ ಕೂಡ ತಿನ್ನಬಹುದು. ಸೊ ಇದರಲ್ಲಿ ಇರುವಂತಹ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಏನಿದೆ, ಈ ಒಂದು ಉರಿಯೂತವನ್ನ ಅಥವಾ ನೋವನ್ನ ಕಡಿಮೆ ಮಾಡಲಿಕ್ಕೆ ಅದು ರಾಮಬಾಣವಾಗಿ ಕೆಲಸ ಮಾಡ್ತದೆ.

0: ಮೂರನೆಯದಾಗಿ ಇದು ವಿಟಮಿನ್ ಸಿ ಮುಖ್ಯವಾದಂತಹ ಪೋಷಕಾಂಶ. ಈ ವಿಟಮಿನ್ ಸಿಯ ಆಗರ ಆಗಿರೋದ್ರಿಂದಾಗಿ ನಮ್ಮ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಮೇಂಟೆನೆನ್ಸ್ ಮಾಡಿಕೊಳ್ಳಿಕ್ಕೆ, ಚೆನ್ನಾಗಿ ನಾವು ಆರೋಗ್ಯಯುತವಾಗಿ ಇರಲಿಕ್ಕೆ ಈ ಒಂದು ದಾಳಿಂಬೆ ಹಣ್ಣು ಅತಿ ಮುಖ್ಯವಾಗಿ ಅವಶ್ಯಕ. ಸೊ ಈ ಒಂದು ಮೂರು ವಿಚಾರವನ್ನು ನೀವು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದರ ಜೊತೆಯಲ್ಲಿ ಇತರ ಎಲ್ಲ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ, ನಾನು ಈಗಾಗಲೇ ಹೇಳಿದಂತೆ ಸಕ್ಕರೆ ಅಂಶವನ್ನು ಅತಿ ಕಡಿಮೆ ಹೊಂದಿದ್ದು, ಈ ಒಂದು ಫೈಬರ್ ಅನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ತೂಕ ಜಾಸ್ತಿ ಇರುವಂಥವರು, ಮಧುಮೇಹಿಗಳು, ಎಲ್ಲ ಸಮಸ್ಯೆ ಇರುವಂಥವರು ಕೂಡ ಇದನ್ನು ತಿನ್ನಬಹುದು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ದಾಳಿಂಬೆ ಹಣ್ಣಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಸೊ ದಾಡಿಮ ಅಂತ ಕರೆಸ್ಕೊಳ್ಳುವಂಥ ಈ ದಾಳಿಂಬೆ ಹಣ್ಣಿನಲ್ಲಿ ಯಾವ ಯಾವ ರೋಗಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ವಿವರಿಸಲಾಗಿದೆ. ಮೊಟ್ಟ ಮೊದಲನೇದಾಗಿ ಇದು ತ್ರಿದೋಷ ಶಾಮಕ ಅಂತ ಹೇಳ್ತಾರೆ. ಇದನ್ನು ನೀವು ಗಮನಿಸ್ಕೋಬೇಕಾಗಿರುವಂಥದ್ದು, ಸಾಮಾನ್ಯವಾಗಿ ಹಣ್ಣುಗಳು ಕಫವೃದ್ಧಿಯನ್ನು ಮಾಡ್ತವೆ, ಆದರೆ ಈ ಒಂದು ದಾಳಿಂಬೆ ಹಣ್ಣು ಅದರ ಲಘು ಗುಣ ಮತ್ತು ಅಲ್ಪ ಕಷಾಯ ರಸದಿಂದಾಗಿ ಅದು ಕಫವೃದ್ಧಿಯನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲ ಸಮಸ್ಯೆ ಇರುವಂಥವರು ಕೂಡ ಇದನ್ನು ತಿನ್ನಬಹುದಾಗಿರ್ತದೆ. ಸೊ ಅದರ ಜೊತೆಯಲ್ಲಿ ರುಚ್ಯ ಅಂತ ಕರೀತಾರೆ. ರುಚ್ಯ ಅಂತಂದ್ರೇನು, ನಮ್ಮ ಆಹಾರವನ್ನು ಸೇವಿಸುವ ಬಯಕೆಯನ್ನು ಅಥವಾ ನಮ್ಮ ಜೀರ್ಣಶಕ್ತಿಯನ್ನು ಕೂಡ ಅದು ಹೆಚ್ಚಿಗೆ ಮಾಡ್ತದೆ. ಸೊ ನಾಲಿಗೆ ರುಚಿಯನ್ನು ಕೂಡ ಹೆಚ್ಚಿಗೆ ಮಾಡ್ತದೆ, ಡೈಜೆಷನ್ ಪವರನ್ನು ಕೂಡ ಹೆಚ್ಚಿಗೆ ಮಾಡ್ತದೆ. ಹಾಗಾಗಿ ಆಹಾರ ನಮಗೆ ಚೆನ್ನಾಗಿ ಸೇರ್ಲಿಕ್ಕೆ, ಅದು ಜೀರ್ಣ ಆಗಲಿಕ್ಕೆ ಸಹಾಯ ಮಾಡಿಕೊಡ್ತದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಇನ್ನೂ ಮುಖ್ಯವಾಗಿ ಹೃದಯ ಅಂತ ಕರೆದಿದ್ದಾರೆ. ಹೃದಯ ಅಂತಂದ್ರೇನು, ಅದರಲ್ಲಿರುವಂಥ ಕಿಂಚಿತ್ ಆಮ್ಲರಸ ಮತ್ತು ಕಿಂಚಿತ್ ಮಧುರ ರಸ, ಅಂದರೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಅಂಶ ಈ ಹೃದಯದ ಆರೋಗ್ಯವನ್ನು ಮೇಂಟೈನ್ ಮಾಡುತ್ತೆ ಅನ್ನುವಂಥದ್ದನ್ನು ಆಗಲೇ ಅವರು ಗುರುತಿಸಿದ್ದಾರೆ. ಸೊ ಅದನ್ನೇ ನಮ್ಮ ಮಾಡರ್ನ್ ರಿಸರ್ಚ್ ಕೂಡ ಅದಕ್ಕೆ ಇಂಬು ಕೊಟ್ಟಿದೆ. ಸೊ ಹಾಗಾಗಿ ರುಚಿಯ ಮತ್ತು ಹೃದಯ ಪ್ರಾಪರ್ಟೀಸ್ನಿಂದಾಗಿ ಇದು ಸರ್ವರು ಎಲ್ಲರೂ ಕೂಡ ಇದನ್ನು ಸೇವಿಸಬಹುದಾದಂಥ ಹಣ್ಣು ಅಂತ ಗುರುತಿಸಲ್ಪಟ್ಟಿದೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ, ಈ ಒಂದು ಸಮಸ್ಯೆ ಇದ್ದವರು ಮಾತ್ರ ಈ ದಾಳಿಂಬೆ ಹಣ್ಣನ್ನು ಸೇವಿಸಬಾರ್ದು. ಯಾವುದು ಅಂತ ಹೇಳಿದ್ರೆ ಅದು ಅತಿಯಾದ ಮಲಬದ್ಧತೆ. ಗಮನಿಸ್ಕೊಳ್ಳಿ, ನೀವು ಎರಡು ಮೂರು ದಿನಕ್ಕೊಮ್ಮೆ ಮಲವಿಸರ್ಜನೆಗೆ ಹೋಗ್ತಾ ಇದ್ದೀರಿ, ಅತಿ ಕಷ್ಟವಾದಂಥ ಮಲವಿಸರ್ಜನೆ ಆಗ್ತಾ ಇದೆ, ಅತಿ ಗಟ್ಟಿಯಾಗಿ ಅಥವಾ ಬರೋದೇ ಇಲ್ಲ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತಾದರೆ ನೀವು ದಾಳಿಂಬೆ ಹಣ್ಣನ್ನು ಸೇವಿಸೋದು ಬೇಡ. ಸೊ ಇತರ ಬೇರೆ ಎಲ್ಲ ಸೊಪ್ಪು ತರಕಾರಿಗಳನ್ನು ತಿಂದು ನೀವು ಅದನ್ನು ಸರಿ ಮಾಡ್ಕೊಳ್ಬಹುದು. ಆದರೆ ದಾಳಿಂಬೆ ಹಣ್ಣಿನಲ್ಲಿ ಸ್ವಲ್ಪ ಗ್ರಾಹಿ ಪ್ರಾಪರ್ಟೀಸ್, ಅಂದರೆ ಅದು ಸ್ವಲ್ಪ ಮಲವನ್ನು ಗಟ್ಟಿ ಮಾಡುವಂಥ ಒಂದು ಗುಣ ಇರೋದರಿಂದಾಗಿ, ಸೊ ಯಾರು ಅತಿ ಹೆಚ್ಚಿನ ಮಲಬದ್ಧತೆ ಇದೆ ಅಂಥವ್ರು ಅದನ್ನು ಸೇವಿಸೋದು ಬೇಡ. ಸೊ ನೀವು ದಾಳಿಂಬೆ ಹಣ್ಣನ್ನು ತಿಂತ ಉಳಿದಂಥ ತರಕಾರಿಗಳನ್ನು ಸೊಪ್ಪುಗಳನ್ನು ಹೆಚ್ಚಾಗಿ ತಿಂದರೂ ಕೂಡ ಅಲ್ಪ ಮಲಬದ್ಧತೆ ಸರಿಯಾಗಬಹುದು. ಸೊ ಯಾರು ಅತಿ ಹೆಚ್ಚಿನ ಮಲಬದ್ಧತೆ, ಅತಿ ಕಷ್ಟವನ್ನು ಪಡ್ತಾ ಇದ್ದೀರಿ ಅಂಥವ್ರು ತಿನ್ನೋದು ಬೇಡ. ಸೊ ಉಳಿದಂತೆ ನಾನು ಹೇಳದಂತೆ ಈಗ ಎಲ್ಲ ಸಮಸ್ಯೆ ಉಳ್ಳವರು ಕೂಡ, ಸೊ ನಿಮಗೆ ಕಫದ ಸಮಸ್ಯೆ ಇದೆ, ನಿಮಗೆ ಪದೇ ಪದೇ ಕಫ ಆಗುತ್ತೆ, ನೆಗಡಿ ಆಗುತ್ತೆ, ಅಸ್ತಮಾ ಇದೆ, ನಾನು ಯಾವ ಹಣ್ಣು ತಿನ್ನಲಿ ಅಂತ ಕೇಳ್ತೀರಿ ಅಂತ ಆದರೆ ಖಂಡಿತವಾಗಿ ನಾನು ದಾಳಿಂಬೆ ಅಂತ ಹೇಳ್ತೇನೆ. ಸೊ ಅದರ ಜೊತೆಗೆ ನೀವು ಮಧುಮೇಹಿಗಳು, ಅತಿ ತೂಕ ಉಳ್ಳವರು, ಜಾಯಿಂಟ್ ಪೇನ್ ಇದ್ದವರು ಮತ್ತು ಹೃದಯದ ಆರೋಗ್ಯವನ್ನು ಅತಿ ಹೆಚ್ಚು ಬಿ ಪಿ ಸಮಸ್ಯೆ ಉಳ್ಳವರು ಇವರೆಲ್ಲರೂ ಕೂಡ ತಿನ್ಬೋದಾದಂಥ ಬೆಸ್ಟ್ ಹಣ್ಣು ಅಂದರೆ ಅದು ದಾಳಿಂಬೆ ಹಣ್ಣು. ಖಂಡಿತವಾಗಿ ನೀವು ಹಣ್ಣಿನ ಅಂಗಡಿಗೆ ಹೋದರೆ ದಾಳಿಂಬೆ ಹಣ್ಣನ್ನು ತಂದೆ ತನ್ನಿ, ಅದನ್ನು ತಿನ್ನುತ್ತಾ ಈಗ ನಾನು ಹೇಳುವಂಥ ಎಲ್ಲ ಬದಲಾವಣೆಗಳನ್ನ ನೀವು ಗಮನಿಸ್ತಾ ಬನ್ನಿ.
1: ಲಾಲ್ಬಾಲ್ ಏಡಿ ಲೊಸ್ಟೋರ್ ಕೊಟ್ಟಾರ ಚೌಗಿ ಕೋಳು ಪಣಬೋರ್ ಆರ್ಬಾ ಸುರತ್ಕಲ್ ಕೆರೆಸಿ ಮುಕ್ಕ ಪಾವಂಜಿ ಅಳಗಡೆ ಕೋಲ್ನಾಡ್ ಕಾರ್ನ ಮುಲ್ಕೆ ಪಡುವುದ್ರೆ ಎರ್ಮಾಳ್ ಉಚ್ಚಿಲ ಕಾಪು ಕಟ್ಪಾಡಿ ಉದ್ಯೋಗ ಉಡುಪೆ ರೈಟ್ ಹೋಗ್ಲಿ.

0: night.
1: Good night.
2: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಬಂದಾಗ ದೂರ್ ಮುಯ ಯೋಗಸ್ರಾದ್ರೆ ಮಾಗಿರ್ ಉಡಾಸನ್ ದೋನ್ ಕ್ಯಾಂಡ್ ಬೆಟೋನು ಮಾತ್ಯ ಒಯ್ದು
1: ಪೈಸೆ ಜಾಯಿಸಲೇ ಕೈ ದೇಖೋ.

ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಕರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ದಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಯೋಗೀಶ್ ಕೈರೋಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ನಾವು ಈಗ ಮಾತನಾಡ್ತಾ ಇರುವ ನಾನು ಕೂಡ ಬಸವಣ್ಣನ ಬಗ್ಗೆ ಒಂದಿಷ್ಟು ವಚನಗಳ ಮೂಲಕ ನನಗೆ ಗೊತ್ತಿದೆ, ಅಥವಾ ಒಂದಿಷ್ಟು ನಾವು ಯಾವುದನ್ನು ಓದ್ತೇವೋ ಯಾವುದನ್ನು ಮಾತಾಡ್ತೇವೋ ಪರೋಕ್ಷವಾಗಿ ಆದರೂ ಕೂಡ ಒಂದಿಷ್ಟು ಪ್ರಮಾಣ ಆದರೂ ಕೂಡ ನಮ್ಮ ನಮ್ಮ ಬದುಕಿನಲ್ಲಿ ಅದು ಬಂದೇ ಬರ್ತದೆ. ನಾವು ಬಸವಣ್ಣನನ್ನು ಯಾರು ಓದಿದಾರೋ ಅವರು ಬಸವಣ್ಣ

ನನ್ನ ಸಂಪೂರ್ಣ ಅನುಷ್ಠಾನ ಮಾಡದೇ ಇದ್ದರೂ ಕೂಡ, ಓದಿದವರೆಲ್ಲರೂ ಬಸವಣ್ಣ ಆಗದೇ ಇದ್ದರೂ ಕೂಡ, ಆದರೆ ಒಂದು ಅಂಶ ನಮ್ಮ ಬದುಕಿನ ಒಳಗಡೆ ಅದು ಬಂದೇ ಬರ್ತದೆ, ಅದು ಸತ್ಯ. ಆದ್ದರಿಂದ ನಾನು ಯಾರು ಬಸವೇಶ್ವರರ ತತ್ವವನ್ನು ದಿನನಿತ್ಯದ ಬದುಕಿನಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೋ ಅಂತರವೆಯವರ ಎದುರುಗಡೆ ಒಂದಿಷ್ಟು ಆಲೋಚನೆ ಮಾಡಿರುವ ನಾನು ಮಾತನಾಡ್ತಾ ಇದ್ದೇನೆ ಅನ್ನೋದು ಒಂದು ವಿಷಯ. ಒಂದು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಬಗ್ಗೆ ಕರಾವಳಿಯಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಎಲ್ಲ ಅರ್ಥದಲ್ಲಿ ಅವರು ಮಾತನಾಡುವಾಗ ಹೇಳಿದರು, ಎಲ್ಲ ಜಯಂತಿಗಳಲ್ಲೂ ತನ್ನ ಹೆಸರು ಬರ್ತದೆ, ಆದರೆ ನಾನು ಬೆಳ್ತಂಗಡಿಯವಾಗಿರೋದ್ರಿಂದ ನಾನು ಭಾಗವಹಿಸುವುದಿಲ್ಲ. ಆದರೆ ಈ ಬಸವೇಶ್ವರರ ಜಯಂತಿಯಲ್ಲಿ ಅವರು ಪ್ರಪ್ರಥಮ ಬಾರಿಗೆ ಭಾಗವಹಿಸಿದ್ದಾರೆ ಅನ್ನೋದು ಕೂಡ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದೊಂದು ಒಂದು ಸಂತೋಷದ ಸಂಗತಿ. ನಾವೆಲ್ಲರೂ ಮಾತನಾಡುವಾಗ, ನಾನು ಕೂಡ ಅಷ್ಟೇ ಮಾತನಾಡುವಾಗ, ಯಾರದೇ ದಾರ್ಶನಿಕರ ಬಗ್ಗೆ ಮಹಾತ್ಮರ ಬಗ್ಗೆ ಮಾತನಾಡುವಾಗ ಒಂದು ಸಾಮಾನ್ಯವಾಗಿ ಒಂದು ಹೇಳಿಕೆ ಬರ್ತದೆ, ಮಾಮೂಲು ಮಾತು. ಏನು ಅಂತೇಳಿದರೆ, ಇಂತಹ ದಾರ್ಶನಿಕರ ವಚನಕಾರರ ವಿಚಾರಗಳು ಇಂದಿಗೂ ಪ್ರಸ್ತುತ ಅಂತ ಹೇಳುವ ಮಾತು. ಈ ಮಾತುಗಳನ್ನು ಯಾಕೆ ನಾವು ಹೇಳುತ್ತೇವೆ ಅಂತೇಳಿದರೆ, ಒಂದು ಜಯಂತಿ ಆಚರಿಸುವಾಗ ಯಾರ ಬಗ್ಗೆ ಆಚರಿಸ್ತೇವೆಯೋ ಆ ವ್ಯಕ್ತಿತ್ವವನ್ನು ಉನ್ನತೀಕರಿಸುವ ಉದ್ದೇಶದಿಂದ ನಾವು ಹಾಗೆ ಹೇಳುತ್ತೇವೆ. ಇಂದಿಗೂ ಪ್ರಸ್ತುತ, ಸಾರ್ವಕಾಲಿಕ ಅಂತೆಲ್ಲ ನಾವು ಪದ ಪ್ರಯೋಗ ಮಾಡ್ತೇವೆ. ಅದು ಒಂದು ರೀತಿಯಲ್ಲಿ ಒಂದು ಹಬ್ಬದ ಮಾತದು. ಇಂದಿಗೂ ಮಹತ್ವ ಅಂತ ಹೇಳೋದು ಯಾರ ಬಗ್ಗೆ ಆಚರಿಸ್ತಾ ಇದ್ದೀವೋ ಆ ವ್ಯಕ್ತಿತ್ವವನ್ನು ಎತ್ತರಿಸುವ ದೃಷ್ಟಿಯಿಂದ ಹೇಳುವ ಮಾತುಗಳು. ಇನ್ನೊಂದು ದೃಷ್ಟಿಯಲ್ಲಿ ಅದು ನಮಗೆ ನಾವೇ ಮಾಡುವ ಅವಮಾನ ಅಂತಲೂ ಅನ್ನಿಸ್ತದೆ. ಯಾಕೆಂದರೆ ಬಸವಣ್ಣನನ್ನ ಪ್ರಕಾರ ಬಸವಣ್ಣನ ವಿಚಾರಧಾರೆಗಳು, ಇವತ್ತು ನಾವು ಅವರಿಗೆ ಹೂವಿನ ಗೌರವವನ್ನು ಸಲ್ಲಿಸಿದ್ದೇವೆ, ದೀಪ ಹಚ್ಚಿದ್ದೇವೆ, ಈ ರೀತಿಯಾಗಿ ನಾವು ಪಾಲ್ಗೊಂಡಿದ್ದೇವೆ, ಒಂದಿಷ್ಟು ಏನಾದರೂ ಒಂದು ತಿಂಡಿಯೋ ಚಹಾವೋ ಕುಡಿದು ಹೋಗುವುದಕ್ಕೆ ಸೀಮಿತ ಆಗಬೇಕಿತ್ತು ಅಂತ ನನ್ನ ಪ್ರಕಾರ. ಬಸವೇಶ್ವರರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತಾಗಬೇಕಿತ್ತು ಅಂದರೆ, ಯಾಕೆ ಅಂತೇಳಿದರೆ ಆ ವಿಚಾರಧಾರೆಗಳು ಎಲ್ಲವೂ ಇಂದು ಅನುಷ್ಠಾನ ಆಗ್ತಾ ಇದ್ದರೆ, ಎಲ್ಲವೂ ನಮ್ಮ ಬದುಕಿನಲ್ಲಿ ಬರ್ತಾ ಇದ್ದರೆ, ನನ್ನ ಪ್ರಕಾರ ಅವರ ವಿಚಾರಗಳನ್ನು ಮತ್ತೆ ಮತ್ತೆ ಹೇಳುವ, ಪ್ರಸ್ತುತ ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ ಅಂತ. ಆದ್ದರಿಂದ ನಾನು ಕೂಡ ತರಗತಿಯಲ್ಲಿ ಹೇಳ್ತಾ ಇದ್ದೇನು ಅಂತೇಳಿದರೆ, ಮಕ್ಕಳೇ, ನೀವು 12ನೇ ಶತಮಾನದ ವಚನಕಾರರ ಬಗ್ಗೆ, ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೇವೆ, ನಾವು ಯೋಚಿಸ್ತಾ ಇದ್ದೇವೆ. ನೀವು 21ನೇ ಶತಮಾನದವರು, ನಿಮಗೆ ಅನಿಸಿರ್ಬೋದು ಸರ್ ಏನು ಔಟ್ಡೇಟೆಡ್ ಮಾತಾಡ್ತಾ ಇದ್ದಾರಾ ಅಂತ. 21ನೇ ಶತಮಾನದ ನಮಗೆ 21ನೇ ಶತಮಾನದ್ದೋ 25ನೇ ಶತಮಾನದ್ದೋ ವಿಚಾರಧಾರೆಯನ್ನು ಒಬ್ಬರು ಮೇಷ್ಟ್ರು ಕೊಡಬೇಕು ಅಲ್ಲ. ಆದರೆ ನೀವು ಹೋಗಿ 12ನೇ ಶತಮಾನಕ್ಕೆ ಬರ್ತಾ ಇದ್ದೇವೆ ಅಂದರೆ ನಮ್ಮದು ಹಿಮ್ಮುಖ ಚಲನೆಯೋ ಅಂತ ನೀವು ಭಾವಿಸ್ಬೋದು, ನಾವು ಹಿಂದೆ ಹೋಗ್ತಾ ಇದ್ದೇವೋ ಅಂತ ಭಾವಿಸ್ಬೋದು. ಹೌದು, ನೀವು ಹಿಂದೆ ಹೋಗ್ತಾ ಇದ್ದೀರಿ. 21ನೇ ಶತಮಾನದ ನೀವು 12ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ, ಅದು ಕಾಲದ ದೃಷ್ಟಿಯಿಂದ ಮಾತ್ರ ಹಿಂದೆ. ಆದರೆ ಬಸವಣ್ಣ ಹೇಳಿರುವ ವಿಚಾರಧಾರೆಗಳಿದೆಯಲ್ಲ, ಅದು 21ನೇ ಶತಮಾನ ಮಾತ್ರ ಅಲ್ಲ, ಅದು ಒಂದು ಅರ್ಥದಲ್ಲಿ ಇವತ್ತಿನ ವಿಚಾರ ಅಂದರೆ ಕಾಲ ಮಾತ್ರ ಹಿಂದೆ, ಆದರೆ ವಿಚಾರಧಾರೆ ಭಾಳ ನಮಗಿಂತ ಎಷ್ಟೋ ಪಟ್ಟದು ಮುಂದೆ ಇದೆ ಅಂತ ನಾನು ವಚನಗಳನ್ನು ಉಲ್ಲೇಖಿಸ್ತಾ ಹೇಳಿದ್ದೀರಿ. ಆದ್ದರಿಂದ ನಮಗೆ ಮತ್ತೆ ಮತ್ತೆ ನಾವು ವಚನಕಾರರು ಪ್ರಸ್ತುತ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದ್ರೆ, ಬಸವಣ್ಣನ ಎಲ್ಲ ಆಶಯಗಳು ಅದು ಈಡೇರಿಲ್ಲ ಅಂತ. ಮತ್ತು ಅದರ ಬಗ್ಗೆ ನಾವು ನಿರಾಶೆ ಪಡಬೇಕಾದ ಸಂಗತಿ ಇಲ್ಲ. ಯಾರ ಬಗ್ಗೆ, ಬಸವಣ್ಣ ಅಂತಲ್ಲ, ಯಾವ ದಾರ್ಶನಿಕರ ಬಗ್ಗೆ ಮಾತನಾಡುವಾಗಲೂ ಕೂಡ ಈ ಪ್ರಸ್ತುತ ಅಂತ ಹೇಳ್ತೇವೆ, ಮತ್ತು ಎಲ್ಲವೂ ಅನುಷ್ಠಾನ ಆಗಿಲ್ಲ ಅಂತ ನಾವು ಹೇಳ್ತೇವೆ. ಇದು ನಿರಾಶೆಯ ಮಾತುಗಳಲ್ಲ, ಇದು ಸ್ವಾಭಾವಿಕವಾದ್ದು ಅಂತ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಒಂದು ಹಣತೆ ಕವಿತೆಯಲ್ಲಿ ಸಾಲುಗಳಲ್ಲಿ ಬರೀತಾರೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಹೋಗಲಾಡಿಸುತ್ತೇನೆಂಬ ಜಿದ್ದಿನಿಂದಲ್ಲ. ಮತ್ತೆ ಕತ್ತಲೆ ನಮ್ಗೊತ್ತು, ಹಣತೆ ನಂದಿ ಹೋಗ್ತದೆ. ಆದರೂ ಹಣತೆ ಹಚ್ಚುತ್ತೇನೆ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ. ಅವರು ಸಾಲುಗಳಲ್ಲಿ ಹೇಳ್ತಾರೆ, ದೀಪಾವಳಿಯ ಹಣತೆಗಳ ಹಡಗೆಯೇ ಕರಗಿ ಮುಳುಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ಅಂತ ಆ ಕವಿತೆಯನ್ನು ಅವರು ಮುಂದುವರಿಸ್ತಾರೆ. ಅಂದರೆ ನಮಗೆ ಈ ರೀತಿ ಮಾತಾಡೋದು, ಯೋಚಿಸುವುದು, ಮತ್ತೆ ಮತ್ತೆ ಓದುವುದು, ಅದೊಂದು ನಿರಂತರವಾಗಿ ಮಾಡಬೇಕಾದ ಒಂದು ಹಣತೆ ಹಚ್ಚುವ ಒಂದು ಕಾಯಕ ಎನ್ನುವ ಒಂದು

ನಂಬಿಕೆಯಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ನನಗೆ ಇನ್ನೊಂದು, ಯಾಕೆಂದರೆ ತಮಗೆಲ್ರಿಗೂ ಬಸವಣ್ಣನ ವಚನ ವಿಚಾರಧಾರೆಗಳೆಲ್ಲ ಗೊತ್ತಿದೆ, ನಾನು ಅದರ ಆಚೆಗೆ ಏನಾದರೂ ಯೋಚಿಸ್ಲಿಕ್ಕೆ ಆಗ್ತದೆ ಅಂತ ಪ್ರಯತ್ನ ಮಾಡೋದೇನಾದರೆ, ನನಗೆ ಯೋಚಿಸೋದು ಏನು ಅಂತೇಳಿದರೆ, ಬಸವಣ್ಣ ಮಾತ್ರ ಜನಿಸಿದ್ದಲ್ಲ, ಅನೇಕ ದಾರ್ಶನಿಕತೆ ಜನಿಸಿದ್ದಾರೆ. ಬುದ್ಧ ಜನಿಸಿದ್ದು ನಮ್ಗೆ ಗೊತ್ತಿದೆ, ಅಥವಾ ಜೈನ ಧರ್ಮದ ತೀರ್ಥಂಕರ ಉದಯ ಆದದ್ದು ಗೊತ್ತಿದೆ. ಎಲ್ಲೆಲ್ಲ ಅನೇಕ ದಾರ್ಶನಿಕರು ಜನಿಸಿದ್ರಲ್ಲ, ಮೊನ್ನೆ ಅಂಬೇಡ್ಕರ್ ಜಯಂತಿ ಆಯಿತು, ಬೇರೆ ಬೇರೆ ಮಹಾತ್ಮರು ಜನಿಸಿದ್ರಲ್ಲ, ಇವರು ಎಲ್ಲ ಯಾಕೆ ಜನಿಸ್ತಾರೆ ಅಥವಾ ಹೇಗೆ ಏನು ಅನ್ನೋದರ ಯೋಚನೆ ಮಾಡುವಾಗ ನನ್ನ ಪ್ರಕಾರ ಇದು ಪ್ರಕೃತಿ ಅಂತ ನಾನು ಹೇಳೋದು. ಈಗ ತುಂಬ ಸೆಕೆ ಆದಾಗ ಮಾತಾಡ್ತಾರೆ, ಏನಾದರೂ ಭಾಳ ಸೆಕೆ ಆಗ್ತಾ ಇದೆ, ಇವತ್ತು ಮಳೆ ಬರ್ತದೆ ಅಂತ. ಅಂದರೆ ಪ್ರಕೃತಿಯಲ್ಲಿ ಅತಿರೇಕ ಆದಾಗ, ನಾವು ಜನಸಂಖ್ಯೆ ಏರುವ ಬಗ್ಗೆ ಕೂಡ ಸಿದ್ಧಾಂತಗಳು ಹೇಳ್ತದೆ, ಅತಿರೇಕ ಆಗ್ತದೆ ಪ್ರಕೃತಿಯಲ್ಲಿ ಪರಿಹಾರ ಇದೆ ಅಂತ. ಪ್ರಕೃತಿಯಲ್ಲಿ ಪರಿಹಾರ ಇದೆ, ಸೆಕೆ ಜಾಸ್ತಿ ಆಗ್ತದೋ ಮತ್ತೆ ಮಳೆ ನೀರು ಬಂದು ತಂಪೆರೆಯುವುದು ಎಲ್ಲವೂ ಪ್ರಕೃತಿಯ ಗುಣ ಅಂತ. ಹೀಗೆ ಮಹಾತ್ಮರ ಜನನ ಕೂಡ ಪ್ರಕೃತಿಯಲ್ಲಿ ಅಥವಾ ನಮ್ಮ ಜನಜೀವನದಲ್ಲಿ ಯಾವುದು ಅತಿರೇಕ ಆಗ್ತದೋ ಅಥವಾ ಅಧರ್ಮ ಆಗ್ತದೋ, ಒಂದಿಷ್ಟು ತಪ್ಪುಗಳು, ಸಮಸ್ಯೆಗಳು, ಅಸಮಾನತೆಗಳು, ಅನ್ಯಾಯಗಳು ಸಮಾಜದಲ್ಲಿ ನಡೀತದೆ, ಆದರೆ ಅದರ ಒಂದು ಚೌಕಟ್ಟನ್ನು ಮೀರಿ ಅತಿರೇಕ ಆದಾಗ ಅಲ್ಲೊಂದು ಮಹಾತ್ಮರು ಹುಟ್ಟಿಕೊಳ್ತಾರೆ ಅಂತ. ಮಹಾತ್ಮರು ಹುಟ್ಟಿಕೊಳ್ತಾರೆ, ಅವರು ನಮ್ಮ ಹಾಗೆ ಜನಸಾಮಾನ್ಯರು. ನಮಗೆ ಹರಿಹರ ಬರೆದಿರುವ ರಗಳೆ, ಬಸವ ರಾಜದೇವರ ರಗಳೆ ಅಂತ ಬರೆದಿದ್ದಾರೆ, ಅಂದರೆ ಸಾಮಾನ್ಯ ಬಸವ. ಆದರೆ ಅದೇ ಬಸವ ಬೆಳೀತಾ ಬೆಳೀತಾ ಎಲ್ಲರಿಗೂ ಕೂಡ ಬಸವಣ್ಣ ಆಗ್ತಾರೆ. ಆದರೆ ಬಸವಣ್ಣನಾಗಿಯೇ ಅವರು ಉಳಿಯುವುದಿಲ್ಲ, ಬಸವ ರಾಜ ಆಗ್ತಾರೆ. ಆ ಕರಣಿಕರಾಗಿ ಅಥವಾ ಮಂತ್ರಿಯಾಗಿ, ಅಲ್ಲಿ ಬಿಜ್ಜಲನಿಗೆ ಒಬ್ಬ ಮಾರ್ಗದರ್ಶಕರಾಗಿ, ಅರ್ಥವ್ಯವಸ್ಥೆಯ ಒಂದು ನಿರ್ವಾಹಕರಾಗಿ ಅವರೊಬ್ಬರು ಜನಸಾಮಾನ್ಯರ ಜನರ ಬದುಕಿನ ಒಳಗಡೆ ಒಬ್ಬ ರಾಜ ಆಗ್ತಾರೆ. ರಾಜನಾಗಿ ನಿಲ್ಲುವುದಿಲ್ಲ, ಅವರು ಕೊನೆಗೆ ದೇವರಾಗ್ತಾರೆ. ಅದರಿಂದ ಬಸವಣ್ಣ, ಬಸವರಾಜ, ಬಸವದೇವರಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಏನನ್ನು ಸೂಚಿಸ್ತದೆ ಅಂತೇಳಿದ್ರೆ, ಮನುಷ್ಯರಾಗಿರುವ ನಾವು ಹೀಗೆ ವಯಸ್ಸಾಗುತ್ತಾ ತಿಳಿತಾ ಅನುಭವ ಆಗುತ್ತಾ ಬೆಳಿಬೇಕು ಅನ್ನುವ ಸಂದೇಶವು ಅದು ಬಸವಣ್ಣನವರ ಹೆಸರಿನಲ್ಲೇ ಇದೆ. ಅವರ ಹೆಸರಿನಲ್ಲೇ ಇಂತಹ ಒಂದು ಗುಣ ಇದೆ, ನಮ್ಗೆ ಗೊತ್ತಿದೆ. ಆದ್ದರಿಂದ ಯಾವುದೇ ರೀತಿಯ ಈಗ ಜೈನ ಧರ್ಮ ಯಾವುದನ್ನು ಹೇಳುತ್ತದೆ ಅಂತೇಳಿದರೆ, ಅಹಿಂಸೆಯನ್ನು ಮತ್ತು ತ್ಯಾಗವನ್ನು ಹೇಳುತ್ತದೆ. ಅದು ಸುಲಭದಲ್ಲಿ ಅದನ್ನು ಪಾಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅತಿಯಾದ್ದನ್ನು ಹೇಳ್ತಾರೆ ಅದು. ತ್ಯಾಗ ಅಂತೇಳಿದರೆ ಇಡೀ ನಮಗೆ ಮಾತಾಡಲಿಕ್ಕೆ, ಪಾಠ ಮಾಡಲಿಕ್ಕೆ ಭಾಳ ಸುಲಭ. ಸಮಸ್ತ ರಾಜ್ಯವನ್ನೇ ತ್ಯಾಗ ಮಾಡುವ, ಮೈಯ ಬಟ್ಟೆಯನ್ನೇ ತೆಗೆದು ನಿಲ್ಲುವ ಒಂದು ಅತಿರೇಕದ ಒಂದು ತ್ಯಾಗ, ಎಲ್ರಿಗೂ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅತಿರೇಕದ ತ್ಯಾಗವನ್ನು ಹೇಳ್ತದೆ. ಇನ್ನೊಂದು ಕಡೆಯಲ್ಲಿ ಅಹಿಂಸೆಯ ಬಗ್ಗೆ ಹೇಳ್ತದೆ. ಎಲ್ಲಿಯವರೆಗೆ ಅಂತೇಳಿದ್ರೆ, ಕತ್ತಲಾಗುವ ಮೊದಲೇ ಊಟ ಮಾಡಬೇಕು, ಯಾಕಂದರೆ ಎಲ್ಲೋ ಒಂದು ಕಡೆ ಸೊಳ್ಳೆ ಇತ್ಯಾದಿ ಬರ್ಬೋದಾ ಅಂತ. ಯಾಕೆ ಇಂಥದ್ದೆಲ್ಲ ಬಂತು ಅಂತೇಳಿದ್ರೆ, ಅತಿರೇಕದ ಭೋಗ ಇತ್ತು, ಅತಿರೇಕದ ಹಿಂಸೆ ಇತ್ತು. ಅಂತಹ ವಾತಾವರಣದಿಂದಲೇ ಒಬ್ಬ ಇಂತಹ ತ್ಯಾಗ ಮತ್ತು ಅಹಿಂಸೆಯ ಪ್ರತಿಪಾದಕ ಬರ್ತಾರೆ. ಆದ್ದರಿಂದ ಒಬ್ಬ ಬಸವಣ್ಣ ಒಂದು ಬ್ರಾಹ್ಮಣ ಸಮಾಜದ ಒಳಗಡೆ ಜನಿಸಿದರೂ ಕೂಡ, ಒಳ್ಳೆಯ ಸಂಸ್ಕಾರದ ವಾತಾವರಣದಲ್ಲಿ ಜನಿಸಿದರೂ ಕೂಡ, ಅಲ್ಲಿಯೂ ಕೂಡ ಕರ್ಮಠ ಕ್ರಿಯೆಗಳೇ ಅಧಿಕ ಆಗಿ ಅಂತರಂಗದ ಶುದ್ಧಿ ನಗಣ್ಯ ಆಗುವಾಗ ತನ್ನ ವಾತಾವರಣದಲ್ಲೇ ಒಂದು ವಿಚಾರ ಹುಟ್ಟುತ್ತದೆ, ಇದಲ್ಲ ದೇವರಿಗೆ ಇಷ್ಟ ಆಗುವುದು, ಇದಲ್ಲ ನಾವು ಮಾಡ್ತಾ ಇರೋದು ಇಷ್ಟ ಅಲ್ಲ ಅಂತ. ಕರ್ಮಕ್ರಿಯೆಗಳು ಇದೆ, ಕರ್ಮಕ್ರಿಯೆಗಳಿಗೆ ಮಾತ್ರ ಸೀಮಿತ ಆಗಿ ಅಂತರಂಗದ ಶುದ್ಧಿಗೆ ಅಥವಾ ಭಕ್ತ ಮತ್ತು ಭಗವಂತನ ಒಂದು ಅನುಸಂಧಾನಕ್ಕೆ ಅಲ್ಲಿ ಮಹತ್ವ ಕಡಿಮೆ ಆದಾಗ ಅಲ್ಲೊಬ್ಬ ಬಸವಣ್ಣ ಜನಿಸ್ತಾರೆ. ಆದ್ದರಿಂದ ಅಂತಹ ವಾತಾವರಣದಲ್ಲಿ, ಅದರಿಂದ ಕ್ರಾಂತಿ ಎಲ್ಲಿದೆ ಅಂತೇಳಿದ್ರೆ, ಯಾರೂ ಇನ್ನೊಬ್ಬರನ್ನು ಬೈಯುವುದಲ್ಲ ಅಥವಾ ಇನ್ನೊಬ್ಬರದು ನಿಮ್ಮದು ಸರಿ ಇಲ್ಲ ಅಂತ ಹೇಳೋದಲ್ಲ, ನಮ್ಮೊಳಗಡೆ ಇರುವಂಥ ವಾತಾವರಣದಲ್ಲಿ ಎಲ್ಲೋ ಒಂದು ಕಡೆ ಪರಿವರ್ತನೆ ಆಗಬೇಕು, ಇದಲ್ಲ ಅಂತ ಹೇಳ್ತಾನೆ. ಅಲ್ಲಿ ವಿರೋಧಿಸ್ತಾ ಅಥವಾ ಚಡಪಡಿಸ್ತಾ ಅಥವಾ ಉಪನಯನವನ್ನು ಒತ್ತಾಯಕ್ಕೆ ಒಪ್ಪಿಕೊಳ್ತಾ ಮತ್ತೆ ಅದರಿಂದ ಹೊರಬರುವುದಿದೆಯಲ್ಲ, ಇದು ಬುದ್ಧನನ್ನೂ ಕಟ್ಟಿ ಹಾಕ್ಲಿಕ್ಕಾಗಲಿಲ್ಲ. ಆ ಗೌತಮನನ್ನು ಕೂಡ ತನ್ನ ಮನೆಯ ಅರಮನೆಯ ಸುಖಲೋಲುಪತಿಯಲ್ಲಿ ಬದುಕಬಹುದಿತ್ತಲ್ಲ, ಗೌತಮನಿಗೆ ರಾಜ ಅಲ್ವಾ. ಒಬ್ಬ ಬಾಹುಬಲಿಗೆ ಎಂತಹ ಬಾಹುಬಲಿ, ಸಾಮಾನ್ಯ ಬಡವ ತ್ಯಾಗ ಮಾಡಿದರೆ ದೊಡ್ಡ ವಿಷಯ ಅಲ್ಲ, ಸಮಸ್ತವನ್ನು ತ್ಯಾಗ ಮಾಡೋದು ಅಂತೇಳಿದರೆ, ಅಂದರೆ ಈ ರೀತಿಯ ಒಬ್ಬ ಬಸವಣ್ಣ, ಯಾರೋ ಒಬ್ಬರು
ಅದರಿಂದ ಹೊರಗಿರುವವರು ಅದನ್ನು ಟೀಕಿಸಿದರೆ ತೊಂದರೆ ಇಲ್ಲ, ಅವರೇನು ನಮಗೆ ಸಿಗಲಿಲ್ಲ ಅಂತ ಟೀಕಿಸ್ಬೋದು. ಒಳಗಡೆ ಇದ್ದವರು ಇದನ್ನು ವಿಮರ್ಶೆ ಮಾಡ್ತಾ ಮಾಡ್ತಾ ಅಲ್ಲಿ ನಿಲ್ಲದೆ ಕುಡಲ ಸಂಗಮಕ್ಕೆ ಬಂದು, ಅಲ್ಲಿ ಕುಡಲ ಸಂಗಮ ಗೊತ್ತಿದೆ, ಎರಡು ನದಿಗಳ ಒಂದು ಸಂಗಮ, ಪವಿತ್ರ ಕ್ಷೇತ್ರ, ಅಂತಹ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ದೈವಿಕವಾದ ಚಿಂತನೆಯನ್ನು ಮಾಡ್ತಾ, ಅನೇಕ ಶರಣರ ಜೊತೆಗೆ ಸಂವಾದಗಳನ್ನು ಮಾಡ್ತಾ, ಹೀಗೆ ಅನುಭವಗಳ ಮೂಲಕ. ಹೌದು, ಬಸವಣ್ಣ ಶಿವನೇ ಬಂದದ್ದು, ಆದರೆ ಅದೊಂದು ಮ್ಯಾಜಿಕ್ನ ಹಾಗೆ ಬಸವಣ್ಣ ಶಿವ ಆದದ್ದಲ್ಲ, ತನ್ನ ಚಿಂತನೆ, ಶ್ರಮ ಮತ್ತು ಕಾಯಕದ ಮೂಲಕವೇ ಬಸವಣ್ಣ ಬಸವೇಶ್ವರರಾದದ್ದು. ಆ ಅನುಭವ ಮಂಟಪದ ನಾವೆಲ್ಲ ಸಮಾಜದಲ್ಲಿರುವ ಎಲ್ಲರೂ ಅಲ್ಲಿ ಇದ್ದರು, ಎಲ್ಲರೂ ಇದ್ದರು. ಎಲ್ಲ ವಚನಕಾರರನ್ನು ಗಮನಿಸಿದರೆ ಯಾರಿಗೆಲ್ಲ ನಾವಿರುವಂತಹ ಸಮಾಜ, ಒಂದು ರಾಜಪ್ರಭುತ್ವದ ಸಮಾಜ, ಸಮಾಜದ ಏರು ತಗ್ಗುಗಳ ಸಮಾಜ, ಅಸಮಾನತೆಯ ಸಮಾಜ, ಮೌಢ್ಯದ ಸಮಾಜ, ಇದರಿಂದ ಹೊರಬರುವುದಕ್ಕೆ ಅದರಿಂದೆಲ್ಲ ಹೊರಬಂದು ಒಂದು ಚಿಂತನೆ ಮಾಡಿದ ಒಂದು ಅನುಭವ ಮಂಟಪದ ಒಂದು ಪರಿಕಲ್ಪನೆ ಇದೆಯಲ್ಲ, ಕಾನ್ಸೆಪ್ಟ್ ಇದೆಯಲ್ಲ, ಅದೊಂದು ಭಾಳ ಕ್ರಾಂತಿಕಾರಕವಾದ್ದು ಅಂತ. ಮತ್ತು ಅಲ್ಲೂ ನಿಲ್ಲದೆ ಇದು ನೋಡಿ, ಒಬ್ಬ ವ್ಯಕ್ತಿ ಅನುಭವವನ್ನು ಪಡೀತಾ ಹೋದ, ಒಬ್ಬ ಕೃಷ್ಣ ಹಳ್ಳಿಯಲ್ಲಿ ಜನಿಸಿದ, ಹಳ್ಳಿಯಲ್ಲಿ ಜನಿಸಿದಂಥ ಕೃಷ್ಣ ಮಧುರಾ ನಗರಕ್ಕೆ ಬಂದ, ರಾಮ ನಗರದಲ್ಲಿ ಜನಿಸಿದ ಅಯೋಧ್ಯೆಯಲ್ಲಿ, ಆದರೆ ನಗರದಲ್ಲಿ ಜನಿಸಿದಂಥ ರಾಮ ಕಾಡಿನ ಅನುಭವವನ್ನು ಪಡ್ಕೊಂಡ. ಅಂದರೆ ಒಂದು ವ್ಯಕ್ತಿತ್ವ ಪೂರ್ಣತ್ವವನ್ನು ಪಡಿತಾ ಹೋಗೋದು. ಬಸವಣ್ಣನಿಗೆ ಅಲ್ಲೇ ಇರ್ಬೋದಿತ್ತು ಅಥವಾ ಕೂಡಲ ಸಂಗಮದಲ್ಲೇ ಇರ್ಬೋದಿತ್ತು, ಆದರೆ ಇನ್ನೊಂದು ಅನುಭವವನ್ನು ಪಡ್ಕೊಂಡ, ಅದು ಬಿಜ್ಜಳನ ಕರ್ಣಿಕನಾಗಿ. ಅದು ಸುಲಭದ ಸಂಗತಿಯಲ್ಲ. ಅಲ್ಲಿರುವ ಅರ್ಥವ್ಯವಸ್ಥೆಯನ್ನು ಶುದ್ಧೀಕರಿಸಿದ, ಅನೇಕ ಜನರ ಕೆಂಗಣ್ಣಿಗೂ ಗುರಿಯಾದ, ಒಬ್ಬ ಅಧಿಕಾರಿಗಳು, ಒಬ್ಬ ಎಂಥ ಭ್ರಷ್ಟಾಚಾರ ರಹಿತ ಅಧಿಕಾರಿಗಳು ಬಂದರೆ ಆ ಅಧಿಕಾರಿಗಳಿಗೂ ತೊಂದರೆ ಆಗ್ತದೆ, ಯಾಕೆಂದರೆ ಬೇರೆಯವರಿಗೆ ಅವರಿಂದ ತೊಂದರೆ ಆಗ್ತದೆ. ಈ ರೀತಿಯ ವಿರೋಧಗಳನ್ನು ಕಟ್ಟಿಕೊಳ್ತಾ ಒಬ್ಬ ಬಸವಣ್ಣ ಯಾವ ರೀತಿ ಬೆಳೀತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿ, ಆ ಮುಂದಿನ ಅವರ ಅಂದರೆ ಅನೇಕ ಪುಸ್ತಕಗಳು ಬಂದಿದೆ. ಆದರೆ ಬಸವಣ್ಣನ ಬಗ್ಗೆ ಇರುವ ಆಧಾರ ಯಾವುದು ಅಂತೇಳಿ ಹರಿಹರ ಬರೆದ ಬಸವರಾಜ ದೇವರ ರಗಳೆ, ಅದು ಕೂಡ ಒಂದು ಪುರಾಣವನ್ನು ಇಟ್ಟುಕೊಂಡು ಚಿತ್ರಿಸಿದ್ದು, ಇನ್ನೊಂದು ಪುರಾಣಗಳಲ್ಲಿ ಬಂದಿರುವ ಚಿತ್ರಣಗಳು. ಆದರೆ ಬಸವಣ್ಣ ಬಸವೇಶ್ವರರನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹ ಆಧಾರ ಯಾವುದು ಅಂತೇಳಿದ್ರೆ ಅವರ ವಚನಗಳು, ಬಸವಣ್ಣನ ವಚನಗಳು. ನಾನು ಒಂದು ವೇಳೆ ಒಂದೆರಡು ವಚನಗಳನ್ನು ಉಲ್ಲೇಖಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉಲ್ಲೇಖಿಸದಿದ್ದರೆ ಬಸವಣ್ಣ, ಯಾಕೆಂದರೆ ನಾವು ಬಸವೇಶ್ವರನ ಅರ್ಥ ಮಾಡಿಕೊಂಡದ್ದು ಅದು ಈ ವಚನಗಳ ಮೂಲಕವೇ. ದಕ್ಷಿಣ ಕನ್ನಡದಲ್ಲಿ ನನಗನ್ನಿಸೋದು, ಎಷ್ಟೋ ಸಲ ವಚನಗಳನ್ನು ಓದುವಾಗ ಇವತ್ತಿನ ಸಂದರ್ಭದಲ್ಲಿ ವಚನಕಾರರು ಎಲ್ಲಿಯಾದರೂ ಇವತ್ತಿನ ಸಮಾಜದಲ್ಲಿ ಆ ರೀತಿಯ ವಚನಗಳನ್ನು ಬರೀತಾ ಇದ್ದರೆ ಅದು ಮಾಧ್ಯಮದಲ್ಲಿ ಇವತ್ತು ಬಿತ್ತರ ಆದರೆ ನನ್ನ ಪ್ರಕಾರ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ಬೋದು. ಅವರು ನಮ್ಮ ವಿರೋಧಿಗಳು, ಧರ್ಮ ವಿರೋಧಿಗಳು ಎಲ್ಲ ಬರ್ಬೋದು, ಬೇರೆ ಬೇರೆ ಅರ್ಥಗಳು ಬರ್ಬೋದು. ಎಲ್ಲಿಯವರಿಗೆ ಅಂತೇಳಿದರೆ ಕೆಲವು ವಚನಗಳನ್ನು ನಮಗೆ ಗಟ್ಟಿಯಾಗಿ ನಾವು ಬರೆದದ್ದಲ್ಲ, ಅದು ಜಡರ ದಾಸಿಮಯ್ಯ ಇರ್ಬೋದು ಅಥವಾ ಅಲ್ಲಮ್ಮಪ್ರಭು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು. ಇವತ್ತು ನಮಗೆ ನಾವೆಲ್ಲ ಎಂಥ ಸ್ಥಿತಿಯಲ್ಲಿದ್ದೇವೆ ಅಂದರೆ ನಾವು ನಮ್ಮ ಮಾತನ್ನು ಹೇಳೋದಕ್ಕೆ ತುಂಬ ಯೋಚಿಸಬೇಕಾಗ್ತದೆ. ಅಲ್ಲಿ ವಿಡಿಯೋ ಮಾಡ್ತಾಯಿದ್ದಾರೆ, ಫೋಟೋ ತೆಗಿತಿದ್ದಾರೆ, ಅವರಿದ್ದಾರಾ ಇವರಿದ್ದಾರಾ ಅಂತ ಭಯ ಬೇಕಾಗ್ತದೆ. ಇನ್ನೊಂದು ಕಡೆಯಲ್ಲಿ ಇನ್ನೂ ಬಸವಣ್ಣನಂಥವರ ವಚನಗಳನ್ನೇ ಉಲ್ಲೇಖ ಮಾಡುವಾಗಲೂ ಕೂಡ ಎಲ್ಲಿ ಮಾಧ್ಯಮದವರಿದ್ದಾರಾ, TV9ನಲ್ಲಿ ಬರ್ತದ ಅನ್ನುವ, ಅಂದರೆ ಬಸವಣ್ಣ ತನ್ನ ಒಳಗಡೆ ಇದ್ದು ತನ್ನ ಲೋಪದೋಷಗಳನ್ನು ವಿಮರ್ಶೆ ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಇವತ್ತು ಏನು ಕೆಟ್ಟದಿದ್ದರೂ ಕೂಡ ಒಂದು ಮೌನವಾಗಿರಬೇಕು ಅಥವಾ ಜೈ ಅಂತ ಹೇಳಬೇಕು. ವಚನಕಾರರು ದೇವರನ್ನು ಕೇವಲ ದೇವರ ಉಪಾಸನೆಗಳಿಂದ, ಕರ್ಮಕ್ರಿಯೆಗಳು ಮಾತ್ರ ದೇವರಿಗೆ ಇಷ್ಟ ಆಗುವಂಥದ್ದಲ್ಲ. ದೇವರಿಗೆ ಇಷ್ಟ ಆಗಬೇಕಿದ್ರೆ ಈ ಸಮಾಜ ಶುದ್ಧಿಯಾಗಬೇಕು. ಸಮಾಜ ಶುದ್ಧಿಯಾಗುವುದು ಅಂತೇಳಿದರೆ ಏನು, ಇಲ್ಲಿರುವ ಶ್ರೇಷ್ಠ ಕನಿಷ್ಠ ಈ ಅಸಮಾನತೆಗಳು ಹೋಗಬೇಕು ಅನ್ನುವ ಒಂದು ಸಮಾನತೆಯ ಸಮಾಜ ಸೃಷ್ಟಿಯಾಗಬೇಕು ಅಂತ. ನೀವು ಮನುಷ್ಯರ ಒಳಗಡೆ ತರತಮವನ್ನು ಮಾಡ್ತಾ ದೇವರನ್ನು ಪ್ರೀತಿಸ್ತೇನೆ ಮನುಷ್ಯರನ್ನು ಪ್ರೀತಿಸುವುದಿಲ್ಲ ಅಂತೇಳಿದರೆ ಅದು ಎಲ್ಲೋ ಒಂದು ಕಡೆ ಅದು ತಾತ್ವಿಕವಾಗಿ ಸರಿ ಬರುವುದಿಲ್ಲ. ನಾನು ದೇವರನ್ನು ಬಹಳ ಪ್ರೀತಿಸ್ತೇನೆ, ಆರಾಧಿಸ್ತೇನೆ, ನಮಸ್ಕಾರ ಮಾಡ್ತೇನೆ, ಆದರೆ ಮನುಷ್ಯರನ್ನು ಕನಿಷ್ಠವಾಗಿ ನೋಡ್ತೇನೆ, ಅಪಮಾನದಿಂದ ನೋಡ್ತೇನೆ ಅಂದರೆ ಇಲ್ಲ. ವಚನಕಾರರ ಪ್ರಕಾರ, ಅನುಭವ ಮಂಟಪದ ಎಲ್ಲ ದಾರ್ಶನಿಕರ ಪ್ರಕಾರ, ಬಸವಣ್ಣನ ಪ್ರಕಾರ ಇಲ್ಲ, ನೋ, ಅದಾಗುವುದಿಲ್ಲ. ಸಮಾಜದಲ್ಲಿ ಶುದ್ಧ, ಇನ್ನೊಂದು ಧಾರ್ಮಿಕ ಶುದ್ಧಿ. ನಾವು
ನಮ್ಮ ಯಾವುದನ್ನು ನಾವು ಪಾಲಿಸ್ತಾ ಇದ್ದೀವಿಯೋ ಅದರಲ್ಲಿರುವ

ಅರ್ಥಹೀನವಾದ್ದು ಯಾವುದಿದೆಯೋ, ಅಮಾನವೀಯವಾದ್ದು ಯಾವುದಿದೆಯೋ, ಬಹಳ ಕ್ರಿಯೆ ಮಾತ್ರ, ಕ್ರಿಯೆ ಮಾತ್ರ. ಈಗ ನಾನು ಯಾವುದೋ ಸುತ್ತು ಬರ್ತಾ ಇದ್ದೇನೆ, ಅದರ ಅರ್ಥ ವೈದಿಕ ಪದ್ಧತಿ ಇದ್ದನ್ನು ಲೇವಡಿ ಮಾಡಿದರು ಅಂತಲ್ಲ. ಅದಕ್ಕೊಂದು ಸುತ್ತು ಬರುವುದಕ್ಕೊಂದು ಅರ್ಥ ಖಂಡಿತ ಇದೆ, ಅದನ್ನು ಲೇವಡಿ ಮಾಡಲಿಲ್ಲ. ಆದರೆ ಕೇವಲ ಸುತ್ತು ಬರುವುದಿದೆಯಲ್ಲ, ಇದನ್ನು ನೀವು ಅವರು ಲೇವಡಿ ಮಾಡ್ತಾರೆ. ನೀವು ಬರೇ ಈಗ ನಾನು ಯಾವುದೋ ಒಂದು ಯೋಚನೆ ಮಾಡುತ್ತಾ ಸುತ್ತು ಬರುವುದಿದೆಯಲ್ಲ, ಇದು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ವಚನಕಾರರು, ಬಸವಣ್ಣಾದಿಗಳು, ಶರಣರು ನಮ್ಮ ಧರ್ಮದ ವಿರೋಧಿಗಳಲ್ಲ, ಅವರು ಅದರ ಶುದ್ಧೀಕರಣದ ಕೆಲಸವನ್ನು ಮಾಡ್ತಾ ಬಂದರು. ಆದ್ದರಿಂದ ಒಂದು ಸಾಮಾಜಿಕ ಶುದ್ಧಿ, ಮತ್ತೊಂದು ಅದು ಧಾರ್ಮಿಕ ಶುದ್ಧಿ, ಮತ್ತೊಂದು ವ್ಯಕ್ತಿಗತವಾದ ಶುದ್ಧಿ, ಆತ್ಮಶುದ್ಧಿ. ತುಂಬ ಆತ್ಮಾವಲೋಕನದ ಸಾಲುಗಳು ಬರ್ತದೆ. ಇದನ್ನು ಎಲ್ಲ ದಾರ್ಶನಿಕರು ಒಂದಲ್ಲ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡದ ವಿಷಯಕ್ಕೂ ಬಂದರೂ ಎಲ್ಲ ಕಡೆಗೂ ಬಂದರೂ ಬಹಿರಂಗ ಶುದ್ಧಿಯ ಬಗ್ಗೆ ಎಲ್ರಿಗೂ ಜಾಗೃತಿ ಇದೆ. ಬಹಿರಂಗ ಶುದ್ಧಿಯ ಬಗ್ಗೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ಒಂದು ಹೇಳಬೇಕಾದ್ದೇನೆಂದರೆ, ಅವರು ಕೇವಲ ತನ್ನ ವೈದಿಕ ಪದ್ಧತಿಯ ಕೆಲವು ಕರ್ಮಕ್ರಿಯೆಗಳ ಬಗ್ಗೆ ಮಾತ್ರ ಮಾತಾಡಿದ್ದಲ್ಲ, ಅವೈದಿಕ ಪದ್ಧತಿಯ ಅನೇಕ ಬಗೆಯ ಹಿಂಸಾರೀತಿಯ ಆರಾಧನೆ, ವಿಚಿತ್ರ ಆರಾಧನೆ, ಬೇರೆ ಬೇರೆ ರೀತಿಯ, ಅಥವಾ ನಾವು ಇಲ್ಲಿಗೆ ನೋಡು ಇಲ್ಲಿ ಈ ಪ್ರದೇಶಕ್ಕೆ ನೋಡೋದಾದರೆ ಭೂತಾರಾಧನೆಗೆ ಸಂಬಂಧಪಟ್ಟ ಈ ರೀತಿಯ ಕೆಲವು ಆರಾಧನಾ ಪದ್ಧತಿಗಳನ್ನು ಕೂಡ ಅವರು ಅದರಿಂದ ಹೊರಬರುವ ಚಿಂತನೆಗಳನ್ನು ಕೊಡ್ತಾ ಬಂದರು. ಆದ್ದರಿಂದ ನಮಗೆ ಬಸವಣ್ಣನ ವಚನಗಳನ್ನು ಗಮನಿಸುವಾಗ ಈ ರೀತಿಯ ಆತ್ಮಾವಲೋಕನದ ಬಗ್ಗೆಯನ್ನು ಹೇಳ್ತಾ ಬರ್ತಾರೆ. ನಾನು ಒಂದೆರಡು ವಚನಗಳನ್ನು ಉಲ್ಲೇಖಿಸ್ತೇನೆ, ಓದ್ತೇನೆ ಅಷ್ಟೇ. ಅವರು ಮಾತಿನ ಬಗ್ಗೆ ಹೇಳ್ತಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನೀವೆಲ್ಲ ಕೇಳಿದ್ದೇ ಇದು, ಆದರೆ ಮತ್ತೆ ಕೇಳುವ ನಮಗೆ ನೀರು ಮತ್ತು ಅನ್ನ ಅದು ಮತ್ತೆ ಹೊಸತು. ಅದರಿಂದ ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಯುವ ಅಂತ ಅವರು ವಚನಗಳಲ್ಲಿ ಬರ್ತದೆ. ನನಗೆ ಇದಂತೂ ಇದನ್ನು ತುಂಬ ಆಧ್ಯಾತ್ಮದ ದೃಷ್ಟಿಯಿಂದ ನಾನು ಇಲ್ಲಿ ನೋಡುವುದಕ್ಕೆ ಅವಕಾಶ ಇದೆ. ಯಾಕೆಂದರೆ ಎಲ್ಲ ವಚನಗಳು ಸಾಮಾಜಿಕ ವಿಮರ್ಶೆ ಇರಲಿ, ಧಾರ್ಮಿಕ ವಿಮರ್ಶೆ ಇರಲಿ, ಅದು ಕೊನೆಗೆ ಮುಕ್ತಾಯ ಆಗುವುದು ಎಲ್ಲಿ ಅಂತೇಳಿದ್ರೆ ಅವರ ಕೂಡಲ ಸಂಗಮ ದೇವನ ಹೆಸರಿನ ಉಲ್ಲೇಖದಿಂದ. ಅದರಿಂದ ಭಕ್ತಿಯೇ ಪರಮ ಧ್ಯೇಯ, ಭಕ್ತ ಮತ್ತು ಭಗವಂತನ ಒಂದು ಬಾಂಧವ್ಯವೇ ಪರಮ ಧ್ಯೇಯ. ಸಾಮಾಜಿಕವಾದ ಸಂಗತಿಗಳನ್ನು ಹೇಳುತ್ತಾ ಕೊನೆಗೆ ಅದನ್ನು ಹೇಳೋದು. ಆದರೆ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಮಗೆ ನುಡಿ ಶುದ್ಧಿ ಇವತ್ತು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತೇವೆ, ಅಲ್ಲಿ ಒಂದು ಸಾಲು ಬರ್ತದೆ, ವಾರ್ತೆ ಓದುವವರು ಕೂಡ ಹಾಗೆ ಹೇಳ್ತಾರೆ, ಅವರು ನಾಲಗೆ ಹರಿಯಬಿಟ್ಟರು. ನೋಡಿ, ಇವತ್ತಿಗೂ ಕೂಡ ಇದು ನಾನು ಇದರ ಆಧ್ಯಾತ್ಮದ ಅರ್ಥದಲ್ಲಿ ಹೋಗದೆ ಈ ಸಾಮಾಜಿಕ ಅರ್ಥದಲ್ಲಿ ನೋಡಿದರೂ ಕೂಡ ನೋಡಿ, ನುಡಿದರೆ ಅಂದರೆ ಒಂದು ಮಾತಾಡ್ತೀರಾ, ಮಾತಾಡುವುದಾದರೆ ನುಡಿಯದಿದ್ದರೆ ಬೆಸ್ಟ್, ಯಾವುದು ಮೌನವಾಗಿರ್ತೀರಾ ಸಮಸ್ಯೆ ಇಲ್ಲ, ಆದರೆ ನೀವು ಮಾತಾಡ್ತೀರಾ, ನುಡಿದರೆ ಆ ಮಾತು ಹೇಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಗಿರಬೇಕು, ಅದು ಮುತ್ತಿನ ಹಾರದಂತಿರಬೇಕು, ಅದು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು. ಮಾತು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು, ಮಾತು ಮನಸ್ಸನ್ನು ಒಡೆಯುವ ಕೆಲಸ ಮಾಡಬಾರ್ದು ಅಂತ. ಅದಕ್ಕೆ ಎಲ್ಲವೂ ಕೂಡ ಅದು ಯಾವುದು ನಮಗೆ ಶ್ರೇಷ್ಠ, ಮಾಣಿಕ್ಯ ಸ್ಫಟಿಕದ ಶಲಾಕೆ ಯಾವುದು ಶ್ರೇಷ್ಠವಾದ್ದೋ ಅದನ್ನು ಮಾತಿಗೆ ಸಮೀಕರಿಸಿ ಹೇಳ್ತಾರೆ ಅಂತ. ನಮ್ಮ ಇದು ಎಷ್ಟು ಪ್ರಸ್ತುತ ಅಲ್ಲ, ಎಷ್ಟೋ ರಾಜಕಾರಣಿಗಳು ತನ್ನ ಮಾತಿನಿಂದಲೇ ಅಧಿಕಾರದಿಂದ ಇಳಿಬೇಕಾಗ್ತದೆ, ಪ್ರತಿಭಟನೆ ಎದುರಿಸಬೇಕಾಗ್ತದೆ. ನಮ್ಮ ಕೌಟುಂಬಿಕ ಸಂಬಂಧದಲ್ಲಿ ನಮ್ಮ ನಾಲಗೆಯ ಒಂದು ನಿಯಂತ್ರಣ ತಪ್ಪಿರುವುದರಿಂದಲೇ ಸಂಬಂಧಗಳು ಹಳಸುವುದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ನಾವು ಶುದ್ಧಿ ಅಂತ ಹೇಳುವಾಗ ನಮಗೂ ಕೂಡ ಈಗ ನಮ್ಮ ಊರುಗಳಲ್ಲಿ ಅಥವಾ ಯಾರಾದರೂ ಊರಲ್ಲಿ ಕೇಳಿದರೆ ಈ ಬಾಹ್ಯ ಶುದ್ಧಿಯ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ಇದರ ಒಳಗಡೆ ಈ ದೇವಸ್ಥಾನದ ಒಳಗಡೆ ಎಷ್ಟು ದಿನದ ನಂತರ ಬರಬಹುದು, ಹುಟ್ಟು ಸಾವಿನ ಮತ್ತು ಋತು ಈ ರೀತಿಯ ಶುದ್ಧಿಯ ಬಗ್ಗೆ ಎಲ್ಲ ಹೇಳ್ತಾರೆ, ಅಥವಾ ಸ್ನಾನ ಮಾಡಿ ಹೋಗಬೇಕು, ಅದು ಬೇಕು. ಆದರೆ ಅದರ ಜೊತೆಗೆ ಈ ರೀತಿ ಅಂತರಂಗ ಶುದ್ಧಿಯ ಬಗ್ಗೆ ಹೇಳ್ತಾರೆ. ನಮಗೆ ಬೇರೆಲ್ಲ ಸ್ನಾನ ಮಾಡಲಿಕ್ಕೆ ಆಗ್ತದೆ, ಆದರೆ ನಮಗೆ ಮೆದುಳು ಹೃದಯವನ್ನು ತೆಗೆದು ನೀರಲ್ಲಿ ಹಾಕಿ ಸರ್ಪಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಸ್ನಾನ ಮಾಡಿಸೋದು ಹೇಗೆ ಅಂದರೆ ಅದು ನುಡಿ ಶುದ್ಧ. ಇದು ಬರೀ ಮಾತಿಗೆ ಸಂಬಂಧಪಟ್ಟದ್ದಲ್ಲ. ನೋಡಿ, ಮಾತು ಶುದ್ಧವಾಗಿರಬೇಕಿದ್ರೆ ಮನಸ್ಸು ಶುದ್ಧವಾಗಿರಬೇಕು. ಮೈಲಿಗೆಯಾಗದೆ ಮನಸ್ಸು ಮೈಲಿಗೆಯಾಗದೆ ನುಡಿ ಮೈಲಿಗೆ ಆಗುವುದಿಲ್ಲ.

0: ನನಗೇನು ಕೋಪ ಬರಬೇಕು, ಏನೋ ಆಗಬೇಕು, ಬೇಜಾರಾಗಬೇಕು, ಆಗ ನನಗೆ ನನ್ನ ನಾಲಿಗೆಯಲ್ಲಿ ಕೆಟ್ಟದ್ದು ಬರ್ತದೆ. ಆ ಕೆಟ್ಟದ್ದು ಇನ್ನೊಬ್ಬರಿಗೆ ಮನಸ್ಸಿಗೆ ತಕ್ಕ ಬಂದಾಗ ಅಲ್ಲೂ ನೆಗೆಟಿವ್ ಆಗ್ತದೆ, ಅವರ ಮನಸ್ಸು ಮೈಲಿಗೆ ಆಗ್ತದೆ. ನಮ್ಮಲ್ಲಿ ನಾವು ತುಳು ಅಕಾಡೆಮಿಯಲ್ಲಿ ಆಗುವುದರಿಂದ ನಮ್ಮ ದೈವಾರಾಧನೆಯಲ್ಲಿ ವಾಗ್ದೋಷ ಅಂತ ಬರ್ತದೆ. ವಾಗ್ದೋಷ ಅಂತೇಳಿದ್ರೆ ನಮಗೆಲ್ಲ ದೈವದ ಇದಕ್ಕೆ ಎಷ್ಟು ಸಮಯ ಒಳಗೆ ಬರ್ಬೋದು, ಯಾರು ಒಳಗೆ ಬರಬಾರ್ದು, ಎಷ್ಟು ಸಮಯದ ನಂತರ ಬರ್ಬೋದು, ಎಷ್ಟು ದಿನದ ನಂತರ ಬರ್ಬೋದು, ಇದರ ಬಗ್ಗೆ ಎಲ್ಲ ತುಂಬ ಗೊತ್ತಿದೆ. ಆದರೆ ದೈವ ಕೇಳೋದೇನು ಅಂದರೆ ವಾಕ್ಶುದ್ಧ ಅಂದರೆ ನೀವು ನಾಲಿಗೆಯಲ್ಲಿ ತಪ್ಪಿದ್ದೀರಿ ಅಂತ, ನಿಮ್ಮ ನಾಲಿಗೆ ಸರಿ ಇಲ್ಲ ಅಂತ, ನಿಮ್ಮ ನಾಲಿಗೆಯ ಕಾರಣದಿಂದ ಹಿರಿಯರಿಗೆ ನೋವಾಗಿದೆ ಅಂತ ವಾಗ್ದೋಷದ ಬಗ್ಗೆ ಬರ್ತದೆ. ಯಾಕೆ ಅಂತೇಳಿದರೆ ನಾಲಿಗೆಯಲ್ಲಿ ಕೆಟ್ಟದ್ದು ಬರಬೇಕಿದ್ರೆ ನಾನು ಅಶುದ್ಧ ಆಗಬೇಕು, ಮನಸ್ಸು ಹಾಳಾಗಬೇಕು, ಅದು ಇನ್ನೊಬ್ಬರಿಗೆ ತಾಗಿದಾಗ ಅಲ್ಲಿ ಅವರು ಮೈಲಿಗೆ ಆಗ್ತಾರೆ. ಅದರಿಂದ ಈ ರೀತಿಯ ನುಡಿಯ ಬಗ್ಗೆ ಇದು ಸಾಮಾನ್ಯ ಒಂದು ಎಲ್ಲರ ಬದುಕಿನ ಒಳಗಡೆ ಕೂಡ ರಾಜಕಾರಣಿ ಇರ್ಬೋದು, ಒಬ್ಬ ಮನೆಯ ಸದಸ್ಯ ಇರ್ಬೋದು, ನಮ್ಮ ಮಾತಿನಲ್ಲಿ ನಾವು ಕೆಡತ ಹೋಗ್ತೇವೆ. ಇನ್ನು ನೋಡಿ, ನಾವು ಕಳಬೇಡ ಕೊಲಬೇಡ ಅಂತ ಕೇಳಿದರೆ ಅಯ್ಯೋ ಇದು ಎಷ್ಟು ಸಲ ಕೇಳೋದು ಅಂತ ಆಗಿರ್ಬೋದು ನಿಮಗೆ. ಆದರೆ ಅದು ಸಾಮಾನ್ಯ ಅಲ್ಲ, ಅದು ಸಾಮಾನ್ಯ ಅಲ್ಲ. ನಮಗೆ ಶಕ್ತಿ
1: ಹಲೋ ಹಲೋ ಶೇ ಹಲೋ ಹಲೋ ಹಲೋ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಟೆಸ್ಟ್
0: ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ನಮ್ಮ ವೇದಿಕೆಯಲ್ಲಿ ಎಸ್ ಪಿ ಅವರಿದ್ದಾರೆ, ನಮಗೆ ಯಾರಿಗೂ ಭಯ ಇಲ್ಲ, ಯಾರಿಗೂ ಭಯ ಇಲ್ಲ, ಆರಾಮದಲ್ಲಿದ್ದೇವೆ ನೋಡಿ. ಎಷ್ಟು ಅದೇ ಒಬ್ಬ ಅಪರಾಧ ಕಳ್ಳತನ ಮಾಡಿದ್ದಾನೆ ಅಂತಾದರೆ, ನಾನು ಎಷ್ಟೋ ಸಲ ವಿದ್ಯಾರ್ಥಿಗಳೆಲ್ಲ ಹೇಳ್ತೇನೆ ಏನು ಅಂದರೆ, ಮಕ್ಕಳೇ ನಿಮಗೆಲ್ಲರಿಗೂ ಒಂದು ಶಕ್ತಿ ಇದೆ, ನಿಮಗೇನು ಎಲ್ಲರೂ ರ್ಯಾಂಕ್ ಅಂತ ತಿಳ್ಕೊಳ್ಬೇಡಿ, ಬಟ್ ನೀವು ಗ್ರೇಟ್. ಈಗ ನಿಮಗೆ ಯಾವಾಗ ಶಕ್ತಿ ಕುಂದುತ್ತದೆ ಅಂತೇಳಿದರೆ ನೀವು ತಪ್ಪು ಮಾಡಿದಾಗ. ಈಗ ನಾನೊಂದು ಅನೌನ್ಸ್ ಮಾಡ್ತೇನೆ, ಈಗ ಯಾರದೋ ಒಂದು ಒಂದು 1.5 ಲಕ್ಷ ರೂಪಾಯಿದು ಚಿನ್ನದ ಸರ ಕಳವಾಗಿದೆ, ಈಗ ನಿಮ್ಮನ್ನು ಚೆಕ್ ಮಾಡ್ತಾರೆ, ಪೊಲೀಸ್ ಎಲ್ಲ ಬರ್ತಾರೆ, ಪ್ರಿನ್ಸಿಪಲ್ ಎಲ್ಲ ಬರ್ತಾರೆ ಅಂತ. ಆಗ ನೀವು ಏನು ಮಾಡ್ತೀರಿ? ನಿಮ್ಗೆ ಖುಷಿ ಆಗ್ತದೆ, ಸರ್ ಚೆಕ್ ಮಾಡಲಿ, ಚೆಕ್ ಮಾಡಲಿ, ತೊಂದರೆ ಇಲ್ಲ, ಸ್ವಲ್ಪ ಬೋರ್ ಆಗ್ತಾ ಇತ್ತು, ಚೆಕ್ ಮಾಡಲಿ. ಈ ರೀತಿಯ ಧೈರ್ಯ ಒಬ್ಬ ವಿದ್ಯಾರ್ಥಿ ಹೇಗೆ ಬಂತು? ಅವ ಕಳ್ಳತನ ಮಾಡಿಲ್ಲ. ಒಂದು ವೇಳೆ ಯಾರಾದರೂ ಕಳ್ಳತನ ಮಾಡಿದರೆ ಅವ ಅಲ್ಲಿ ದುರ್ಬಲನ ಕೈ ನಡುಕ್ತದೆ, ಅವನಿಗೆ ನಡುಕ್ತದೆ. ನಮಗೆ ಎಲ್ರಿಗೂ ಕೂಡ ನಮ್ಗೆ ಗೊತ್ತಿಲ್ಲ, ನಾವು ಇವತ್ತು ಯಾರೆಲ್ಲ ಜೈಲಲ್ಲಿದ್ದಾರೆ, ಎಷ್ಟೆಷ್ಟು ಪ್ರಸಿದ್ಧರು ಜೈಲಿಗೆ ಹೋಗ್ತಾ ಇದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮೆರೆಯುತ್ತಾ ಇದ್ದವರು, ಅವ್ರು ಬಂದರೆ ಎಷ್ಟೋ 1000 ಜನ ಸೇರ್ತಾರೆ ಅಲ್ಲ, ಅಂಥವರು ಜೈಲಲ್ಲಿದ್ದಾರೆ, ಎಂತೆಂಥ ರಾಜಕಾರಣಿ ಜೈಲಲ್ಲಿದ್ದಾರೆ, ಅವ್ರಿಗೆ ಹೇಗೆ ಅವರ ಮನಸ್ಥಿತಿ ಇದು? ಈ ವಚನವನ್ನು ನಾವು ಆ ದೃಷ್ಟಿಯಲ್ಲಿ ಗಮನಿಸ್ತಾ ಹೋಗಬೇಕು. ನಮ್ಮಲ್ಲಿ ಕೋಟಿಗಟ್ಟಲೆ ಇಲ್ಲದೇ ಇರ್ಬೋದು, ತುಂಬ ಹೆಸರು ಇಲ್ಲದೇ ಇರ್ಬೋದು, ಆದರೆ ನಾವು ಇದೆಲ್ಲ ಲಕ್ಷಣವನ್ನು ತಕ್ಕ ಮಟ್ಟಿಗೆ ಪಾಲಿಸುವುದರಿಂದ ನಮಗೊಂದು ಶಕ್ತಿ ಬಂದಿದೆ. ದೈವಾರಾಧನೆಯಲ್ಲೂ ಕೂಡ ದೈವಗಳನ್ನು

Hello? Hello? Test? Hello, test? Hello? Hello, test?

0: ಇವಯ ಇವನಾರವ ಇವನಾರವ ಅಂತ ಹೇಳುವ ಸಾಲುಗಳು ಅದನ್ನ
1: ಹಲೋ ಟೆಸ್ಟ್ ಹಲೋ ಹಲೋ ಹಲೋ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಹಲೋ ಹಲೋ ಟೆಸ್ಟ್

0: just.
1: ಜನರ ಜೊತೆಗೆ ಮಾತಾಡೋದು ಮತ್ತು ದೇವರ ಜೊತೆಗೆ ಕೂಡಲ ಸಂಗಮನ ಜೊತೆಗೆ ಮಾತಾಡೋದು ಬೇರೆ ಬೇರೆ ಅಲ್ಲ, ಅದು ಒಂದೇ. ಹೀಗೆ ವಚನಗಳನ್ನು ಅವರು ಬರೀತಾ ಹೋಗ್ತಾರೆ. ನಮಗೆ ತುಂಬ ಕೆಲವು ಸಾಲುಗಳನ್ನು, ಅಂದರೆ ನಮ್ಮಲ್ಲಿ ಏನೊಂದು ನಂಬಿಕೆ ಇತ್ತು ನೋಡಿ, ಏನು ನಂಬಿಕೆ ಇತ್ತು, ಒಂದು ಪೌರಾಣಿಕವಾಗಿ ಕೆಲವು ನಂಬಿಕೆಗಳಿತ್ತು, ಆ ಎಲ್ಲ ನಂಬಿಕೆಗಳನ್ನು ಒಡೆದು ಅಲ್ಲೇ ಬಿಡುವುದಿಲ್ಲ, ಅಲ್ಲೊಂದು ಹೊಸ ನಂಬಿಕೆಗಳನ್ನು ಕೊಡ್ತಾರೆ. ಸ್ವರ್ಗ ಮತ್ತು ನರಕವನ್ನು ಅತಿಯಾಗಿ ವೈಭವೀಕರಿಸುವಾಗ ನಮಗೆ ಒಂದ ಸ್ವರ್ಗಕ್ಕೆ ಹೋಗ್ಲಿಕ್ಕುಂಟು ಅಥವಾ ನರಕಕ್ಕೆ ಹೋಗ್ಲಿಕ್ಕುಂಟು ಅಂತ. ಆ ರೀತಿಯ ಕಲ್ಪನೆಗಳು ಕೂಡ ಒಳ್ಳೆಯದೇ ಅಥವಾ ಒಳ್ಳೆಯ ಉದ್ದೇಶವೇ. ಈಗ ವೈದಿಕ ತತ್ವದಿಂದ ಅವರು ಬೇರೆ ಹೇಳಿದ್ದಾರೆ, ವಿರೋಧವಾಗಿ ಹೇಳಿದ್ದಾರೆ ಅಂತಂದ್ರೆ ಅರ್ಥ ಅಲ್ಲ ಅಲ್ಲ. ಅದನ್ನು ಸರಳವಾಗಿ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅಂತ ಹೇಳುವುದನ್ನು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕೆಲಸ ಮಾಡೋ, ಪ್ರಾಮಾಣಿಕವಾಗಿ ಕೆಲಸ ಮಾಡೋ, ಅದು ದೇವರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ನಮಗೆ ಸ್ವರ್ಗಕ್ಕೆ ಹೋಗಬೇಕು ನರಕಕ್ಕೆ ಹೋಗುವುದು ಯೋಚಿಸುವ ಯೋಚನೆ, ಅದು ಒಳ್ಳೆಯ ಉದ್ದೇಶದಿಂದ ಬಂದದ್ದು, ನಿನಗೆ ಅಲ್ಲಿ ನರಕ ಸಿಗ್ತದೆ ಅದರಿಂದ ಇಲ್ಲಿ ಸರಿ ಇರು ಅಂತಲೇ ಹೇಳಿದ್ದು. ಆದರೆ ಜನರು ಎಲ್ಲಿ ಗಮನ ಕೊಟ್ಟರು ಅಂದರೆ ಸ್ವರ್ಗ ನರಕದ ಬಗ್ಗೆ ಗಮನ ಕೊಟ್ಟರು. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳ್ತಾರೆ. ಆದ್ದರಿಂದ ಇದು ನೋಡುವ ನನಗೆ ಇಷ್ಟರವರೆಗೆ ಒಬ್ಬ ಆದರೂ ಸ್ವರ್ಗಕ್ಕೆ ಹೋಗಿ, ಅದನ್ನು ಕೀರ್ತನೆಕಾರರು ಭಾಳ ಚಂದ ಹೇಳ್ತಾರೆ, ಒಬ್ಬ ಆದರೂ ನಮ್ಮ ಸಂಬಂಧಿಕರೋ ಹಿರಿಯರೋ ಸ್ವರ್ಗಕ್ಕೋ ನರಕಕ್ಕೋ ಹೋಗಿ ವಾಪಸ್ ಬಂದು ಡಿಟೇಲ್ ವಿವರವನ್ನು ಹೇಳಿದ್ದು ಯಾರಾದರೂ ಇದ್ದಾರಾ? ಯಾರಾದರೂ ಇದ್ದಾರಾ? ನೋಡಿ, ಸ್ವರ್ಗಕ್ಕಿದ್ದೇನೆ ಮಾರಯ್ಯ, ನಾನು ಸ್ವಲ್ಪ ದಿವಸ ಇರ್ತೇನೆ, ಅಲ್ಲಿ ಸ್ವರ್ಗ ಹೀಗೆಲ್ಲ ಉಂಟು, ನಾನು ಹೋಗಿ ಬರ್ತೇನೆ ಆಯ್ತಾ ಅಂತ ಇಲ್ಲ. ರಿಪೋರ್ಟ್ ಒಬ್ರದ್ದು ಮಾಹಿತಿ ಬರಲಿಲ್ಲ ಒಬ್ರದ್ದು. ಅಥವಾ ನರಕಕ್ಕೆ ಹೋಗಿ ಬಂದರೆ ಅಯ್ಯೋ ಎಂಥ ಕತೆ ಆಯಿತು ಮಾರೆ, ಇಂಥ ಸ್ಥಿತಿಯಲ್ಲಿದ್ದಾನೆ. ನಂಬಿಕೆ ಒಳಗಡೆ ಸ್ವರ್ಗ ನರಕ ಇದೆ. ಆದರೆ ಯಾವುದು ಸತ್ಯ ಅಂದರೆ, ಇವತ್ತು ನಾವು ಇಲ್ಲಿದ್ದೇವೆ, ಇಲ್ಲಿ ನಾವು ಮನುಷ್ಯರಾಗಿದ್ದೇವೆ ಅನ್ನೋದು. ಅದಕ್ಕಾಗಿ ಅವರು ಏನು ವ್ಯಾಖ್ಯಾನವನ್ನು ಬರೀತಾರೆ ಅಂದರೆ, ಇದು ಪ್ರಯೋಗಶಾಲೆ, ಇದೊಂದು ಲ್ಯಾಬ್ ನಮಗೆ, ಇದು ಕರ್ತಾರನ ಕಮ್ಮಟವಯ್ಯ, ಇದು ಆ ಕರ್ತಾರ ಇದಾನಲ್ಲ, ಶಿವ ಇದಾನಲ್ಲ, ಆ ಶಿವನದ್ದು ಒಂದು ಪ್ರಯೋಗಶಾಲೆ ಇದು. ಅದರಿಂದ ಅವರು ಮತ್ತೆ ಮತ್ತೆ ಅದನ್ನು ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣೋ ಅಂತ ಮತ್ತೆ ಮತ್ತೆ ಬೇರೆ ಬೇರೆ ವಚನಗಳ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಅನೇಕ ಸಲ ಈ ರೀತಿಯ ಎಷ್ಟೋ ಸಲ ಇದನ್ನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವೆನಯ್ಯ ಮಾಡುವೆನೋ. ಅಥವಾ ಅಲ್ಲಿ ಬರುವ ಕೊನೆಯ ಸಾಲು ಯಾವುದು, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅನ್ನುವ ಸಾಲು. ಇದನ್ನು ನಾವು ಮೇಲ್ನೋಟದಲ್ಲಿ ಗ್ರಹಿಸ್ತಾ ಅವರು, ನಾವು ಭಾಳ ಅಪಾಯ ಇರುವುದೇನು ಅಂದರೆ, ನಾವು ಅದರ ಸೂಕ್ಷ್ಮವನ್ನು ಆಳವನ್ನು ಗ್ರಹಿಸದೆ ಏನಾದರೂ ಒಂದು ಹೇಳಿಕೆ ಕೊಡ್ತಾ ಏ ದೇವಾಲಯ ಬೇಡ ಅಂತ ಹೇಳಿದ್ದಾರೆ ಅಂತ ಗ್ರಹಿಸ್ತಾ. ಇನ್ನೊಂದು ಯಾವುದು ಸಮಸ್ಯೆಯನ್ನು, ಸಾಮರಸ್ಯದ ಬದುಕು, ಸೋದರತ್ವದ ಬದುಕಿಗೆ ಬಸವಣ್ಣ ಇಡೀ ಬದುಕನ್ನು ಮುಡಿಪಾಗಿಟ್ಟರೆ, ಅದು ವಚನಗಳ ಮೂಲಕ ಮತ್ತು ಸ್ವತಃ ತಮ್ಮ ಕ್ರಿಯೆಗಳ ಮೂಲಕ. ನಾವು ಅದನ್ನು ಅರೆಬರೆ ಅರ್ಥ ಮಾಡಿಕೊಂಡು ಇನ್ನೊಂದೇನೋ ಹೇಳ್ತಾ ಮತ್ತೆ ಸಮಾಜದಲ್ಲಿ ವಿಷಮ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದಲ್ಲ ಅಂತ. ಅದರಿಂದ ಅವರು ಹೇಳೋದೇನು ಅಂತೇಳಿದ್ರೆ, ದೇಗುಲ ಅಷ್ಟೇ ಸಾಕಾಗುವುದಿಲ್ಲ ಅಂತ. ದೇಗುಲ ಅದರಿಂದ ಅದು ಹೋಗ್ತದೆ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ. ಅದರಿಂದ ಅವರು ಹೆಚ್ಚು ನಮ್ಮ ಗಮನವನ್ನು, ಕಾನ್ಸಂಟ್ರೇಷನನ್ನು ಯಾವುದರ ಕಡೆಗೆ ತರ್ತಾರೆ ಅಂದರೆ, ದೇಗುಲ ಸರಿ, ಆದರೆ ಅದಕ್ಕಿಂತ ಎನ್ನ ದೇಹವೇ ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೆನ್ನ ಹೊನ್ನ ಕಲಶವಯ್ಯ ಅಂತ ಹೇಳ್ತಾರೆ. ಸ್ವಲ್ಪ ನಮ್ಮ ಅದು ಇದು ದೇವಸ್ಥಾನ ಇದೆ, ಇರಲಿ, ಸಂತೋಷ.

ಸೊ ಅದಕ್ಕೆ ಏರಿದ್ದಾರೆ. ಎಂಚದಂಗೆ ತಂಡೈಲುಲ್ಲಂಕಿತ ಎಲ್ಲ ಕೆಟ್ಟ ಆಲೋಚನೆ, ತಂಡೈಲುಲ್ಲಂಕಿತ ಎಲ್ಲ ನೆಗೆಟಿವ್ ಥಾಟ್ಸ್, ಪಿನ ಸೈತಾಂಡು ಪ್ರಲೋಭನೆ, ಸೊ ಇದ್ರ ಎಲ್ಲತ್ತಲ್ಲಿ ನಿಂಡಿತು ದೂರ ಇಡ್ರು ಅವರು ಸಂಕೇತ ಇಟ್ಟಿಕ್ರಿ ಅವಡ ಕಲ್ಲೆರಿಯರು. ಸೊ ಇದ್ರೆ ನಂಗೆ ಜಮರಾತುಂಡು ಕೂಡ ಚೆಲ್ರ ಐಲ್ ಪಿನ್ನ ಬಂತು ಎಲ್ಲರೂ ಕೂಡ ತಲೆ ಬೋಲಿಸರು ಕುರ್ಬಾನಿ ಹಾಕರು. ಸೈತಾನಗ ಅವಡ ಕಲ್ಲು ಎರಿಂತ ಐಲ್ ಬಂದ ಐಲ್ ಪಿನ್ನೆ ಅಂಡೆ ಈದುಲ್ ಅದಹ ಐಟಿಕ್ರಿ ಬಕ್ರೀದ್ ಇನ್ರಿ.

ಹಾಗೂ ಅವರ ಕುಟುಂಬದ ತ್ಯಾಗೋಜ್ವಲ ಬದುಕಿನ ಬಗ್ಗೆ ಕೆಲವು ಮಾತುಗಳನ್ನಾಡಲು ಬಯಸುತ್ತೇನೆ. ಅಂದಿನ ಸಮಾಜದಲ್ಲಿ ಇದ್ದಂತಹ ದೇವತ್ವದ ಕಲ್ಪನೆಯು ಇಬ್ರಾಹಿಮರನ್ನು ಬಹಳ ಚಿಂತಿಸುವಂತೆ ಮಾಡಿತ್ತು. ಅದರಿಂದಾಗಿ ಅವರು ಸದಾ ಸತ್ಯ ಏನಾಗಿರಬಹುದು ಎಂಬ ಅನ್ವೇಷಣೆಯಲ್ಲಿಯೇ ಇದ್ದರು. ಸಣ್ಣ ಪ್ರಾಯದಲ್ಲಿಯೇ ಸಮಾಜದಲ್ಲಿದ್ದಂತಹ ದೇವತ್ವದ ಕಲ್ಪನೆಯ ಬಗ್ಗೆ ಇಬ್ರಾಹಿಮರ ಮನಸ್ಸು ನಿರಾಕರಿಸ್ತಾ ಇತ್ತು. ಹಾಗಾಗಿ ಅವರು ಪದೇ ಪದೇ ತನ್ನ ಹೆತ್ತವರೊಂದಿಗೆ ಆ ಬಗ್ಗೆ ತರ್ಕಿಸ್ತಾ ಇದ್ರು. ಹೆತ್ತವರು ಕೆಲವೊಮ್ಮೆ ಅದಕ್ಕೆ ಉತ್ತರಿಸುತ್ತಿದ್ದರು, ಕೆಲವೊಮ್ಮೆ ಸಿಟ್ಟಿನಿಂದ ಅವರನ್ನು ಗದರಿಸುತ್ತಿದ್ದರು. ಹೀಗೆ ಸದಾ ಚಿಂತಾಮಗ್ನರಾಗಿರುತ್ತಿದ್ದ ಅವರಿಗೆ ಒಮ್ಮೆ ಸೃಷ್ಟಿಕರ್ತನು ನಾನು ನಿನ್ನನ್ನು ನನ್ನ ಪ್ರವಾದಿಯಾಗಿ ನೇಮಿಸಿದ್ದೇನೆ ಎಂದು ಸುವಾರ್ತೆಯನ್ನು ಕೊಡುತ್ತಾನೆ. ಪ್ರವಾದಿ ಎಂದರೆ ದೇವನ ಸಂದೇಶವನ್ನು ಪ್ರಚಾರ ಪಡಿಸುವಂತಹ ಒಬ್ಬ ವ್ಯಕ್ತಿ ಎಂಬುದು ನಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಪ್ರವಾದಿಗಳು ದೇವನ ಸಂದೇಶವನ್ನು ಪ್ರಚಾರ ಪಡಿಸುವುದನ್ನೇ ತಮ್ಮ ಜೀವನದ ನೈಜ ದೌತ್ಯವಾಗಿ ತೆಗೆದುಕೊಂಡಿರುತ್ತಾರೆ. ತನ್ನನ್ನು ನಿಯೋಗಿಸಲಾಗಿರುವಂತಹ ಜನಾಂಗಕ್ಕೆ ಸತ್ಪಥದ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡುವುದು ಅವರವರ ಆದ್ಯ ಕರ್ತವ್ಯ. ಪ್ರವಾದಿಗಳು ತಮ್ಮ ಜನಾಂಗದ ಹಿತಚಿಂತಕರು. ತಮ್ಮ ಜನಾಂಗದಲ್ಲಿರುವಂತಹ ಸಾಮಾಜಿಕ ಕೆಡುಕುಗಳಿಂದ ಜನರನ್ನು ಮುಕ್ತಿಗೊಳಿಸುವವರು, ಜನರಿಗೆ ಶಾಶ್ವತ ಸ್ವರ್ಗದ ದಾರಿ ತೋರಿಸುವವರು. ಇಬ್ರಾಹಿಮರು ಕೂಡ ತಮಗೆ ಪ್ರವಾದಿತ್ವದ ಮಹತ್ವರವಾದ ಜವಾಬ್ದಾರಿಕೆ ಲಭಿಸಿದ ತಕ್ಷಣ ಈ ದೌತ್ಯವನ್ನು ಕೈಗೆತ್ತಿಕೊಂಡರು. ಕರ್ಮಭೂಮಿಯಲ್ಲಿ ಕಾರ್ಯನಿರತರಾಗಲು ತಯಾರಾದರು. ಆದರೆ ಸ್ವತಃ ಅವರ ತಂದೆಯೇ ಈ ಸಂದೇಶವನ್ನು ನಿರಾಕರಿಸಿದರು. ಬಹಳ ಕೋಪಗೊಂಡರು, ಮಗನನ್ನು ತರಾಟೆಗೆ ತೆಗೆದುಕೊಂಡರು. ಆವೇಶದಿಂದ ನೀನು ಈ ನೀತಿಯನ್ನು ಕೈಬಿಡದಿದ್ರೆ ನಾನು ನಿಮಗೆ ಕಲ್ಲೆಸೆದು ಕೊಂದು ಹಾಕುವೆನು, ನೀನು ನನ್ನಿಂದ ಶಾಶ್ವತವಾಗಿ ತೊಲಗಿಬಿಡು ಎಂದು ಬಿಟ್ಟರು. ಆದರೆ ಅವರ ತಂದೆಯ ಒರಟುತನದಿಂದ ಅವರು ಸ್ವಲ್ಪವೂ ಧೃತಿಗೆಡಲಿಲ್ಲ. ನಾನು ಮಾಡಿದ ಪ್ರಯತ್ನ ನಿಷ್ಫಲವಾಯಿತು ಎಂದು ಕೂಡ ಅವರು ಮರುಗುತ್ತಾ ಕುಳಿತುಕೊಳ್ಳಲಿಲ್ಲ. ತನ್ನ ಮುಂದಿನ ಕಾರ್ಯಕ್ಷೇತ್ರದೆಡೆಗೆ ಗಮನ ಹರಿಸುತ್ತಾರೆ. ನಮಗೆ ತಿಳಿದಿದ್ದ ಹಾಗೆ ಕ್ರಾಂತಿಕಾರಿ ಸಮಾಜ ಸುಧಾರಕರ ಸದ್ದನ್ನು ಅಡಗಿಸುವಂತಹ ಪ್ರಯತ್ನವು ಹಿಂದಿನ ಕಾಲದಿಂದಲೇ ನಡೆಯುತ್ತಾ ಬರುತ್ತಿರುವಂತಹ ಒಂದು ಪಿಡುಗಾಗಿದೆ. ಇಬ್ರಾಹಿಮರೊಂದಿಗೆ ಕೂಡ ಅದೇ ನಡೆಯಿತು. ನಮ್ರೂದ್ ಎಂಬ ಒಬ್ಬ ಕ್ರೂರ ಸರ್ವಾಧಿಕಾರಿಯು ಆಡಳಿತ ನಡೆಸ್ತಾ ಇದ್ದಂತಹ ಕಾಲವಾಗಿತ್ತು ಅದು. ಕ್ರಾಂತಿಕಾರಿಯೊಬ್ಬ ತನ್ನ ಜನರ ವೈಚಾರಿಕತೆಗೆ ಲಗ್ಗೆ ಇಡ್ತಾ ಇದ್ದಾನೆ ಅಂತ ಅವರಿಗೆ ಅರಿವಾದಾಗ ಇಬ್ರಾಹಿಮರನ್ನು ಸದೆ ಬಡಿಯಲು ಶತ ಪ್ರಯತ್ನಗಳನ್ನು ನಮ್ರೂದ್ ಮತ್ತು ಅವನ ಜನರು ನಡೆಸುತ್ತಾರೆ. ಒಂದು ದಿನ ಇಬ್ರಾಹಿಂ ಮತ್ತು ಈ ಸರ್ವಾಧಿಕಾರಿಯು ಮುಖಾಮುಖಿಯಾಗುತ್ತಾರೆ. ಈ ನಮ್ರೂದನೆದುರು ಮಾತನಾಡುವಂತಹ ಧೈರ್ಯ ಅವನ ಜನರಿಗೆ ಇರಲಿಲ್ಲ. ಆದರೆ ತಾನು ನಂಬುವ ಸತ್ಯವನ್ನು ಪ್ರತಿಪಾದಿಸಲಿಕ್ಕಾಗಿ ಇಬ್ರಾಹಿಮರು ಆ ದಿನದಂದು ಪ್ರದರ್ಶಿಸಿದ ಆ ಧೈರ್ಯ, ಸ್ಥೈರ್ಯ ಮತ್ತು ಚಾತುರ್ಯ ಸರ್ವ ಕಾಲಕ್ಕೆ ಮಾದರಿಯಾಗಿದೆ. ಆ ಅಕ್ರಮಿ ರಾಜನ ಆಸ್ಥಾನದಲ್ಲಿ ಅವರು ಯಾವುದೇ ಭಯ ಇಲ್ಲದೆ ಕಾಲೂರಿ ನಿಂತೇ ಬಿಟ್ಟಿದ್ದರು. ಇದನ್ನು ಕಂಡ ನಮ್ರೂದನು ಸಹಿಸಲಾರದೆ ಇವನಿಗಾಗಿ ಒಂದು ಅಗ್ನಿಕುಂಡವನ್ನು ತಯಾರಿಸಿ ಇವನನ್ನು ಧಗಧಗಿಸುವ ಬೆಂಕಿಯ ರಾಶಿಗೆ ಎಸೆದು ಬಿಡಿ ಎಂದು ಹೇಳುತ್ತಾನೆ. ಅಲ್ಲಿನ ಜನರನ್ನು ಅದಕ್ಕಾಗಿ ಹುರಿದುಂಬಿಸುತ್ತಾನೆ. ಜನರೆಲ್ಲ ಸೇರಿ ದೊಡ್ಡ ಅಗ್ನಿಕುಂಡವನ್ನೇ ತಯಾರಿಸುತ್ತಾರೆ. ಅದರ ಅಗ್ನಿಯ ಕಾವು ಎಷ್ಟು ತೀವ್ರವಾಗಿತ್ತು ಎಂದರೆ ಜನರು ಅದರ ಬಳಿ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಇಬ್ರಾಹಿಮರನ್ನು ಅವರು ಸ್ವತಃ ಹಿಡಿದು ಎಸೆಯುವ ಬದಲು ಬಹಳ ದೂರದಲ್ಲಿ ಒಂದು ತೂಗು ಹಗ್ಗಕ್ಕೆ ಕಟ್ಟಿ ಅವರನ್ನು ಅಗ್ನಿಕುಂಡಕ್ಕೆ ದೂಡಿಬಿಟ್ಟರು. ಜನರು ಬಹಳ ಸಂತೋಷಪಟ್ಟರು. ಆದರೆ ಯಾವ ದೇವನು ಇಬ್ರಾಹಿಮರನ್ನು ಪ್ರವಾದಿಯಾಗಿ ನೇಮಿಸಿದ್ದನು ಅವನು ಬೆಂಕಿಯೊಂದಿಗೆ ಓ ಅಗ್ನಿಯೇ ತಣ್ಣಗಾಗಿ ಬಿಡು, ಇಬ್ರಾಹಿಮರ ಪಾಲಿಗೆ ಸುರಕ್ಷೆಯಾಗು ಎಂದು ಹೇಳಿದ. ಇದೊಂದು ಅದ್ಭುತವಾದ ಪವಾಡವಾಗಿತ್ತು. ಇಂತಹ ಪವಾಡ ಆಗಲೇಬೇಕಿತ್ತು. ಇಬ್ರಾಹಿಮರನ್ನು ದೇವನು ಅಂದು ರಕ್ಷಿಸುತ್ತಾನೆ. ಅಕ್ರಮಿಗಳ ಕೈಯಿಂದ ಬೆಂಕಿಯನ್ನು ತಂಪಾಗಿಸುವ ಮೂಲಕ ಅವನು ರಕ್ಷಣೆಯನ್ನು ನೀಡಿ ಅವರು ಪ್ರವಾದಿ ಎಂಬುದನ್ನು ಜಗತ್ತಿಗೆ ಜಾಹೀರುಪಡಿಸುತ್ತಾರೆ. ಅದರ ನಂತರ ಇಬ್ರಾಹಿಮರಿಗೆ ವಿವಾಹವಾಗುತ್ತದೆ. ಅವರ ಕುಟುಂಬವು ಬಹಳ ಕಷ್ಟಗಳನ್ನು ಸಹಿಸಬೇಕಾಗುತ್ತದೆ. ಅವರು ಹುಟ್ಟಿದ ನಾಡಿನಲ್ಲಿಯೇ ಅವರಿಗೆ ಉಸಿರುಗಟ್ಟಿದಂತ ಅನುಭವ ಆಗುವಾಗ ಅವರು ತನ್ನ ನಾಡನ್ನೇ ಬಿಟ್ಟು ಹೋಗುವಂತ ತೀರ್ಮಾನ ಮಾಡುತ್ತಾರೆ. ಅವರು ಅಲ್ಲಿಂದ ಹೊರಟು ಬೇರೆ ಸ್ಥಳಕ್ಕೆ ಹೋಗುತ್ತಾರೆ. ಮುಂದೆ ಅವರಿಗೆ ಇಸ್ಮಾಯಿಲ್ ಎಂಬ ಗಂಡು ಮಗುವನ್ನು ದೇವನು ಕರುಣಿಸುತ್ತಾನೆ. ಹಸುಗೂಸಾಗಿದ್ದಂತಹ ಇಸ್ಮಾಯಿಲ್ ಮತ್ತು
ತನ್ನ ಪ್ರೀತಿಯ ಪತ್ನಿ ಹಾಜಿರಾರನ್ನು ದೂರದ ಮರುಭೂಮಿಯಲ್ಲಿ ಬಿಟ್ಟು ಬರಬೇಕೆಂದು ಇಬ್ರಾಹಿಮರ ಸೃಷ್ಟಿಕರ್ತನು ಆಜ್ಞಾಪಿಸುತ್ತಾನೆ. ಇಬ್ರಾಹಿಮರು ತನ್ನ ಪತ್ನಿ ಹಾಜಿರಾ ಮತ್ತು ತನ್ನ ಪ್ರೀತಿಯ ಪುತ್ರ ಹಸುಗೂಸಾದಂತಹ ಇಸ್ಮಾಯಿಲರನ್ನು ಮಕ್ಕ ಎಂಬ ಮರುಭೂಮಿಯಲ್ಲೂ ಬಿಟ್ಟು ಬರಲಿಕ್ಕೆ ಹೋಗುತ್ತಾರೆ. ಹಾಜಿರಾರಿಗೆ ಗೊತ್ತಿದೆ ತನ್ನ ಪತಿ ನನ್ನನ್ನು ಬಿಟ್ಟು ಬರಲಿಕ್ಕಿದ್ದಾರೆ ಅಂತ. ಒಂದೇ ಒಂದು ಮನುಷ್ಯ, ಒಂದೇ ಒಂದು ಜೀವಿ ಕಾಣದಂತಹ ಒಂದು ಸ್ಥಳದಲ್ಲಿ, ಒಣಗಿ ಹೋದಂತಹ ಬಂಜರು ಭೂಮಿಯಲ್ಲಿ ನನ್ನನ್ನು ಬಿಟ್ಟು ಬರಲಿಕ್ಕಿದ್ದಾರೆ ಅಂತ ಅವರಿಗೆ ಗೊತ್ತಿರಲಿಲ್ಲ, ನಿರೀಕ್ಷೆ ಇರಲಿಲ್ಲ. ಅವರು ಆ ಸ್ಥಳವನ್ನು ಕಂಡ ಕೂಡಲೇ, ಇಬ್ರಾಹಿಂ, ನಮ್ಮನ್ನು ನೀವು ಇಂತಹ ಮರುಭೂಮಿಯಲ್ಲಿ ಬಿಟ್ಟು ಹೋಗ್ಲಿಕ್ಕಿದ್ದೀರಾ ಎಂದು 3 ಬಾರಿ ಕೇಳ್ತಾರೆ. ಹೌದು, ಇದು ದೇವನಾದ ಆದೇಶ ಎಂದು ಹೇಳುವಾಗ ಕೆಚ್ಚೆದೆಯ, ಬುದ್ಧಿವಂತ, ನೇರ ಮತ್ತು ದಿಟ್ಟ ಮಾತುಗಳನ್ನಾಡುವಂತಹ ಹಾಜಿರಾ ಹೇಳುತ್ತಾರೆ, ಹಾಗಾದರೆ ಅದೇ ಸೃಷ್ಟಿಕರ್ತ ನನ್ನನ್ನು ಆರೈಕೆ ಮಾಡುವನು, ನನ್ನ ಮಗುವನ್ನು ಸಂರಕ್ಷಿಸುವನು, ತಾವು ನಿಶ್ಚಿಂತರಾಗಿ ಹೋಗಿ ಬನ್ನಿ ಎಂದು. ಆಗ ಆ ತಾಯಿಯ ಕೈಯಲ್ಲಿದ್ದದ್ದು ಕೇವಲ ಕೆಲವು ಖರ್ಜೂರಗಳು ಮತ್ತು ನೀರು ತುಂಬಿದಂತಹ ಒಂದು ಚರ್ಮದ ಚೀಲ ಮಾತ್ರ. ಇಬ್ರಾಹಿಮರು ಮುಂದುವರಿಯುತ್ತಾರೆ. ಈಗ ತಾಯಿ ಮತ್ತು ಮಗುವಿನ ಬಳಿ ಇದ್ದಂತಹ ಆಹಾರ ಪಾನೀಯ ಮುಗಿಯುತ್ತಾ ಬಂತು. ತಾಯಿಗೆ ಆತಂಕ ಆರಂಭವಾಯಿತು. ಮತ್ತೆ ಸಂಪೂರ್ಣವಾಗಿ ನೀರು ಮತ್ತು ಖರ್ಜೂರ ಮುಗಿದು ಹೋಗುತ್ತದೆ. ಮಗು ಹಸಿವು ಮತ್ತು ಬಾಯಾರಿಕೆ ತಾಳಲಾರದೆ ಒಂದೇ ಸಮನೆ ಅಳಲಾರಂಭಿಸುತ್ತದೆ. ತಾಯಿಯ ಹೃದಯ ಒದ್ದಾಡಲಾರಂಭಿಸುತ್ತದೆ. ಅಲ್ಲಿ 2 ಬೆಟ್ಟಗಳು ಗೋಚರಿಸುತ್ತವೆ. ಬೆಟ್ಟದ ಮೇಲೆ ನಿಂತರೆ ನೀರಿನ ಸ್ಥಳ ಏನಾದರೂ ಕಾಣಬಹುದಾ ಅಥವಾ ಜನಜೀವನ ಗೋಚರಿಸಬಹುದಾ ಎಂಬ ನಿರೀಕ್ಷೆಯೊಂದಿಗೆ 7 ಸಲ 2 ಬೆಟ್ಟಗಳಾದ ಸಫಾ ಮತ್ತು ಮರುವವನ್ನು ಏರುವುದು ಇಳಿಯುವುದು, ಏರುವುದು ಇಳಿಯುವುದು, ಈ ರೀತಿ ಹಾಜಿರ ವೇಗವಾಗಿ ನಡೆಯುತ್ತಾರೆ. ಮಗು ತನ್ನ 2 ಕಾಲುಗಳನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅಳುತ್ತಾ ಇತ್ತು. ಕೂಡಲೇ ಹಾಜಿರರಿಗೆ ಯಾರದೋ ಶಬ್ದ ಕೇಳುತ್ತದೆ. ಮಗುವಿನ ಕಡೆ ನೋಡುವಾಗ ಯಾರೋ ಒಬ್ಬರು ನಿಂತಿದ್ದಂತೆ ಭಾಸವಾಗುತ್ತದೆ. ಬಹುಶಃ ಯಾವುದಾದರೂ ದೇವಚರರಾಗಿರಬಹುದು. ಅವರು ತನ್ನ ಕಾಲಿನ ಹಿಮ್ಮಡಿಯಿಂದ ಮಗು ಕಾಲನ್ನು ಅಪ್ಪಳಿಸುತ್ತಾ ಇದ್ದಂತ ಸ್ಥಳದಲ್ಲಿ ನೆಲವನ್ನು ಅಗಿಯುತ್ತಾ ಇದ್ದ ಹಾಗೆ ಅವರಿಗೆ ಕಾಣುತ್ತದೆ. ತಟ್ಟನೆ ಚಿಲುಮೆಯೊಂದು ಪುಟಿಯುತ್ತದೆ. ನೀರು ಚಿಮ್ಮುತ್ತಾ ಮೇಲೇರುತ್ತದೆ. ಧಾರಾಕಾರವಾಗಿ ನೀರು ಹರಿಯುತ್ತದೆ. ತಾಯಿ ಸಂತೋಷದ ಅತಿರೇಕದಿಂದ ಮಗುವಿನ ಬಳಿ ಧಾವಿಸಿ ಅದಕ್ಕೆ ನೀರುಣಿಸಿ ತಾನೂ ನೀರು ಕುಡಿದು ದಾಹವನ್ನು ತಣಿಸಿಕೊಳ್ಳುತ್ತಾರೆ. ಮಗುವಿಗೆ ಹಾಲು ಸುರಿಸುತ್ತಾರೆ. ಆ ಚಿಲುಮೆಗೊಂದು ತಡೆಗೋಡೆಯನ್ನು ಮಾಡುತ್ತಾರೆ. ಅದೇ ನೀರು ಇಂದಿಗೂ ಝಂಝಮ್ ಎಂದು ಹೆಸರಿನಿಂದ ತಿಳಿಯಲ್ಪಡುತ್ತದೆ. ಮುಂದೆ ಈ ಜಾಗದಲ್ಲಿ ನೀರನ್ನು ಕಂಡು ಪ್ರಯಾಣಿಕರು ಬಂದು ನೀರನ್ನು ಉಪಯೋಗಿಸಲಾರಂಭಿಸುತ್ತಾರೆ. ಮತ್ತು ಒಂದು ಗೋತ್ರದವರೇ ಬಂದು ಅಲ್ಲಿ ತಮ್ಮ ಜೀವನವನ್ನು ನೆಲೆಗೊಳಿಸುತ್ತಾರೆ. ಇವರ ನಡುವೆ ಇಸ್ಮಾಯಿಲ್ ಬೆಳೆಯತೊಡಗುತ್ತಾರೆ. ಹೀಗೆ ಇಬ್ರಾಹಿಮರು ಒಂದು ದಿವಸ ಮರುಭೂಮಿಯಲ್ಲಿ ಬಿಟ್ಟು ಹೋದಂತಹ ತನ್ನ ಹೆಂಡತಿ ಮತ್ತು ಮಗುವನ್ನು ನೋಡಿಕೊಂಡು ಹೋಗಲು ಬರುತ್ತಾರೆ. ಅವರಿಬ್ಬರು ಜೀವಂತವಿರುವುದನ್ನು ಕಂಡು ಬಹಳ ಸಂತೋಷ ಪಡುತ್ತಾರೆ. ಮಕ್ಕ ಎಂಬ ಬಂಜರು ಭೂಮಿ ಜೀವಂತವಾಗಿ ರಾರಾಜಿಸ್ತಾ ಇರುವುದನ್ನು ಕಂಡು ಬಹಳ ಸಂತೋಷಪಟ್ಟು ಸೃಷ್ಟಿಕರ್ತನನ್ನು ಸ್ತುತಿಸುತ್ತಾರೆ. ಹೀಗೆ ಅವರು ಆಗಾಗ ಇಸ್ಮಾಯಿಲ್ ಮತ್ತು ಹಾಜಿರಾರನ್ನು ನೋಡಿಕೊಂಡು ಹೋಗಲು ಮಕ್ಕಾಗೆ ಬಂದು ಹೋಗುತ್ತಿದ್ದರು. ಈಗ ಸುಮಾರು 13-14 ವರ್ಷಗಳ ವಯಸ್ಸಾಗಿರಬಹುದು ಇಸ್ಮಾಯಿಲರಿಗೆ. ತಂದೆಯೊಂದಿಗೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಡೆಯುತ್ತಾ ಅವರ ಕೆಲಸ ಕಾರ್ಯಗಳಲ್ಲಿ ನೆರವಾಗುತ್ತಾ ಸಂತೋಷ ಪಡುತ್ತಾ ಇದ್ದಂತಹ ವಯಸ್ಸಿನಲ್ಲಿ ಸೃಷ್ಟಿಕರ್ತನು ಅವರನ್ನು ಪರೀಕ್ಷಿಸ ಬಯಸುತ್ತಾನೆ. ತನ್ನ ಪ್ರಿಯ ಪುತ್ರ, ಒಬ್ಬನೇ ಒಬ್ಬ ಏಕೈಕ ಪುತ್ರನನ್ನು ನೀನು ನನಗಾಗಿ ಬಲಿ ಕೊಡಬೇಕು ಎಂದು ದೇವನು ಅವರಲ್ಲಿ ಕನಸಿನ ಮೂಲಕ ತಿಳಿಸುತ್ತಾನೆ. ಇಂತಹ ಮಾತನ್ನು ಯಾವ ತಂದೆ ತನ್ನ ಮಗನಲ್ಲಿ ಹೇಳಲು ಬಯಸುವನು? ಯಾವ ರೀತಿ ಅದನ್ನು ವ್ಯಕ್ತಪಡಿಸುವನು? ಬಹಳ ಆಲೋಚಿಸಿದ ಇಬ್ರಾಹಿಮರು ತನ್ನ ದುಡಿಯುವ ಪ್ರಾಯಕ್ಕೆ ತಲುಪಿದ ಮಗನೊಂದಿಗೆ, ಮಗು, ನಿನ್ನನ್ನು ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು ನಾನು ಕನಸಿನಲ್ಲಿ ಕಂಡೆನು ಎಂದು ಹೇಳುತ್ತಾರೆ. ತಂದೆಯದೇ ದೇವಭಕ್ತಿ, ಸ್ಥಿರಚಿತ್ತತೆ ಮತ್ತು ತ್ಯಾಗ ಮನೋಭಾವದ ಗುಣಗಳನ್ನು ಹೊಂದಿದ್ದಂತಹ ಮಗನು, ಹದಿಹರೆಯದ ತರುಣನು ಇಷ್ಟು ಗಂಭೀರ ವಿಷಯವನ್ನು ಕೇಳಿ ಧೈರ್ಯವಾಗಿ ಮಗನಿಗೆ ಹೇಳುತ್ತಾನೆ, ಅಪ್ಪ, ದೇವನು ನಿಮಗೇನನ್ನು ಆಜ್ಞಾಪಿಸಿದ್ದಾನೋ ಅದನ್ನು ನೀವು ಮಾಡಿಬಿಡಿರಿ, ನಾನು ಸಹನಶೀಲರಾಗಿರು ಎಂದು ಹೇಳುತ್ತಾನೆ. ಈ ರೀತಿ ಒಂದು ಅಪೂರ್ವವಾದ ಕ್ಷಣ ನಿರ್ಮಾಣವಾಗುತ್ತದೆ. ಸೃಷ್ಟಿಕರ್ತನಿಗೆ ಪ್ರಿಯರಾದ ಇಬ್ಬರು ದಾಸರು, ಇಬ್ರಾಹಿಂ ಮತ್ತು ಇಸ್ಮಾಯಿಲ್, ಇವರ ಮೇಲೆ ದೇವನ ಶಾಂತಿ ಇರಲಿ. ಇವರು ದೇವನ ಪರೀಕ್ಷೆಯಲ್ಲಿ ಸಫಲರಾಗುತ್ತಾರೆ. ಮಗ ವಿನಮ್ರತೆಯೊಂದಿಗೆ ತಲೆಬಾಗುತ್ತಾನೆ. ಇಬ್ರಾಹಿಮರು ಪ್ರಿಯ ಮಗನನ್ನು ಬಲಿಕೊಡಲು ತಯಾರಾಗುವಾಗಲೇ ಸೃಷ್ಟಿಕರ್ತನವರನ್ನು ಕರೆದು ಹೇಳುತ್ತಾನೆ, ಓ ಇಬ್ರಾಹಿಂ, ನಿನ್ನ ಈ ಕಾರ್ಯವನ್ನು ನಿಲ್ಲಿಸು, ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ ಎಂದು ತಿಳಿಸಲು ಆ ಕರೆಯಾಗಿತ್ತು. ಪ್ರಭು ಹೇಳುತ್ತಾನೆ, ನೀವು ಕನಸನ್ನು ಸತ್ಯಗೊಳಿಸಿದಿರಿ,
ಇದೊಂದು ಪರೀಕ್ಷೆಯಾಗಿತ್ತು.

ಬದಲಿಗೆ ಇಸ್ಮಾಯಿಲನ ಸ್ಥಾನದಲ್ಲಿ ನೀವು ಬಲಿಯನ್ನು ಅರ್ಪಿಸಲು ಒಂದು ಪ್ರಾಣಿಯನ್ನು ಬಲಿಕೊಟ್ಟರೆ ಸಾಕು ಎಂದು ಹೇಳಿ ಅಲ್ಲಿ ಒಂದು ಪ್ರಾಣಿಯು ಪ್ರತ್ಯಕ್ಷವಾಗುತ್ತದೆ. ಈ ರೀತಿ ಸೃಷ್ಟಿಕರ್ತನು ಅವರ ಈ ತ್ಯಾಗವನ್ನು ಸ್ವೀಕರಿಸುತ್ತಾನೆ. ಇದೇ ರೀತಿ ದೇವನು ಇಬ್ರಾಹಿಮರಿಗೆ ಇನ್ನೊಂದು ದೊಡ್ಡ ಹೊಣೆಗಾರಿಕೆಯನ್ನು ನೀಡುತ್ತಾನೆ. ಅದೇನೆಂದರೆ ತನ್ನ ಆರಾಧನೆಗಾಗಿ ಸ್ಥಾಪನೆಯಾಗಬೇಕಾದಂತಹ ಮೊಟ್ಟ ಮೊದಲ ಆರಾಧನಾಲಯವನ್ನು ನಿರ್ಮಿಸಬೇಕಾದಂತಹ ಭಾರೀ ದೊಡ್ಡ ಹೊಣೆಗಾರಿಕೆ. ಇದಕ್ಕೆ ಬೇಕಾದ ಸ್ಥಳವನ್ನು ನಿರ್ಣಯಿಸಿಕೊಟ್ಟು ಸೃಷ್ಟಿಕರ್ತನು ಹೇಳುತ್ತಾನೆ ನೀವಿಬ್ಬರೂ ಇಲ್ಲಿ ಒಂದು ಆರಾಧನಾಲಯವನ್ನು ನಿರ್ಮಿಸಬೇಕು ಎಂಬುದಾಗಿ. ಅದಕ್ಕೋಸ್ಕರ ಸೃಷ್ಟಿಕರ್ತನು ಇವರಿಬ್ಬರನ್ನು ಆರಿಸಿಕೊಳ್ಳುತ್ತಾನೆ. ಅಲ್ಲಿಯೇ ಕಾಬಾ ಎಂಬ ಆರಾಧನಾಲಯವು ನಿರ್ಮಾಣಗೊಂಡಿತು. ಅಲ್ಲಿ ಒಂದು ಮಕಾಮು ಇಬ್ರಾಹಿಮರ ಸ್ಥಾನ ಎಂಬ ಒಂದು ಜಾಗವಿದೆ. ಅದರ ಘನತೆಯನ್ನು ಸೃಷ್ಟಿಕರ್ತನು ಉನ್ನತಗೊಳಿಸಿದ್ದಾನೆ. ಈಗಲೂ ಕೂಡ ಆ ಸ್ಥಳದಲ್ಲಿ ಹಜ್ಜಿಗೆ ಹೋದವರು ನಮಾಜ್ ನಿರ್ವಹಿಸುತ್ತಾರೆ. ಈ ಕಾಬಾ ಭವನಕ್ಕೆ ಹಜ್ ಎಂಬ ಯಾತ್ರೆಯನ್ನು ಕೈಗೊಳ್ಳಬೇಕು ಎಂಬುದಾಗಿ ದೇವನು ಕುರಾನಿನಲ್ಲಿ ಕರೆ ನೀಡುತ್ತಾನೆ. ಈ ಹೊಣೆಗಾರಿಕೆಯನ್ನು ಕೂಡ ಇಬ್ರಾಹಿಮರಿಗೆ ನೀಡಲಾಗುತ್ತದೆ. ನೀವು ಜನರಿಗೆ ಹಜ್ ಯಾತ್ರೆಗಾಗಿ ಸಾರ್ವತ್ರಿಕ ಕರೆ ನೀಡಿರಿ, ಅವರು ಕಾಲ್ನಡಿಗೆಯಿಂದಲೂ ಒಂಟೆಗಳ ಮೇಲೂ ಸವಾರಿ ಮಾಡಿಕೊಂಡು ಇತ್ತ ಬರಲಿ ಎಂಬುದಾಗಿ ಅವರಿಗೆ ದೇವಾಜ್ಞೆಯಾಗುತ್ತದೆ. ಈ ರೀತಿ ಇಬ್ರಾಹಿಮರಿಗೆ ಹಲವು ರೀತಿಯಿಂದ ಸೃಷ್ಟಿಕರ್ತನು ಶ್ರೇಷ್ಠತೆಯನ್ನು ನೀಡುತ್ತಾನೆ. ಬಹಳ ಪ್ರಿಯರಾಗಿರುವಂತಹ ದಾಸರಾಗಿದ್ದರು ಇವರು. ಅವರ ನಂತರ ನಾಲ್ಕು ಪೀಳಿಗೆಗಳಲ್ಲಿ ಪ್ರವಾದಿಗಳು ಹುಟ್ಟಿ ಬಂದದರಿಂದ ಆ ಒಂದು ಶ್ರೇಷ್ಠತೆಯು ಅವರಿಗಿದೆ. ಹೀಗಾಗಿ ಯಾರಿಗೂ ಕೂಡ ಒಂದಿಷ್ಟು ಸಮಯದ ಮಟ್ಟಿಗೂ ಅವರನ್ನು ಮರೆಯಲು ಸಾಧ್ಯವಿಲ್ಲ. ಯಹೂದಿಗಳು ಕ್ರೈಸ್ತರು ಕೂಡ ಇಬ್ರಾಹಿಮರನ್ನು ಅಪರಿಮಿತವಾಗಿ ಕೊಂಡಾಡುತ್ತಾರೆ. ಬೈಬಲ್ನಲ್ಲಿ ತೌರಾತ್ನಲ್ಲಿ ಕೂಡ ಅವರ ಪ್ರಸ್ತಾಪವು ಬಹಳ ಗೌರವದಿಂದ ಬಂದಿದೆ. ಸರ್ವಲೋಕ ಪಾಲಕನಾದ ಪ್ರಭು ಇಬ್ರಾಹಿಮರನ್ನು ತನ್ನ ಮಿತ್ರನನ್ನಾಗಿ ಘೋಷಿಸುತ್ತಾನೆ. ಅವರ ಸ್ಥಾನವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸುತ್ತಾನೆ. ಅವರನ್ನು ಖಲೀಲುಲ್ಲಾ ಎಂದು ಕರೆಯುತ್ತಾನೆ, ಅಲ್ಲಾಹನ ಮಿತ್ರ ಎಂಬುದಾಗಿ. ಇವರು ಕೋಮಲ ಹೃದಯದೊಂದಿಗೆ ಸದಾ ಸಹನಶೀಲರಾಗಿಯೂ ದೇವನೆಡೆಗೆ ವಾಲಿಕೊಂಡು ಇರುವವರಾಗಿದ್ದರಿಂದ ಅವರ ಈ ಗುಣವನ್ನು ಪ್ರಶಂಸಿಸುತ್ತಾನೆ ಸೃಷ್ಟಿಕರ್ತನು. ಅವರಿಗೆ ದೇವನ ಮೇಲೆ ಅಪೂರ್ವ ಭರವಸೆ ಇತ್ತು, ಕೃತಜ್ಞತಾ ಭಾವವಿತ್ತು. ತನ್ನ ಸೃಷ್ಟಿಕರ್ತನ ಕಡೆಯಿಂದ ಅವರಿಗೆ ಸತ್ಯಸಂಧ ಎಂಬ ಬಿರುದು ಕೂಡ ಸಿಗುತ್ತದೆ. ತಮ್ಮ ಮೊಮ್ಮಕ್ಕಳ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇದ್ದಂತಹ ಅಜ್ಜನಾಗಿದ್ದರು ಇಬ್ರಾಹಿಮರು. ದೇವನು ಇವರನ್ನು ಕಲ್ಬುನ್ ಸಲೀಂ ಎಂದು ಕೊಂಡಾಡುತ್ತಾನೆ. ಕಲ್ಬುನ್ ಸಲೀಂ ಹೊಂದಿದವರು ಅಂದರೆ ನಿರ್ಮಲ ಮನಸ್ಸನ್ನು ಹೊಂದಿದವರು ಎಂಬುದಾಗಿ ಕೊಂಡಾಡಿದ್ದನು. ವಿವಿಧ ನೈತಿಕ ದುಷ್ಟತನಗಳು ಮತ್ತು ನಂಬಿಕೆ ದೌರ್ಬಲ್ಯಗಳಿಂದ ಮುಕ್ತವಾದ ಪರಿಶುದ್ಧ ಹೃದಯ, ಅಪನಂಬಿಕೆ, ಅನುಮಾನ, ಸಂಕುಚಿತ ಮನೋಭಾವ, ಸ್ವಭಾವದ ವಕ್ರತೆ, ಚಿತ್ತಾಕಾಂಕ್ಷೆ, ದ್ವೇಷ, ಅಸೂಯೆ ಇತ್ಯಾದಿಗಳಿಂದ ಮುಕ್ತವಾದಂತಹ ಅನನ್ಯ ವ್ಯಕ್ತಿತ್ವ, ಇದಕ್ಕಿಂತ ಮಿಗಿಲಾದ ಗೌರವ ಬೇರ್ಯಾವುದಿರಬಹುದು? ಇವರು ದೇವನಿಗಾಗಿ ತಮ್ಮ ಸರ್ವಸ್ವವನ್ನೇ ಅರ್ಪಿಸಿದ್ದರು. ತಮ್ಮ ತಂದೆಯ ವಾತ್ಸಲ್ಯವನ್ನು ತೊರೆದರು, ತನ್ನ ಜನಾಂಗದ ವೈರತ್ವವನ್ನು ಕಟ್ಟಿಕೊಂಡರು. ಮನೆ ಮಠವನ್ನು ಬಿಟ್ಟು ಹೋದ್ರು, ದೇಶವನ್ನು ಬಿಟ್ಟು ಹೋದ್ರು, ಹೊಸ ಹೊಸ ಕಾರ್ಯಕ್ಷೇತ್ರಗಳನ್ನು ಹುಡುಕುತ್ತಾ ದೇಶಾಟನೆ ಮಾಡಿದ್ರು. ತನ್ನ ಮುಗ್ಧ ಪತ್ನಿ ಮತ್ತು ಹಸುಗೂಸನ್ನು ಮರುಭೂಮಿಯ ಭಯಾನಕತೆಯಲ್ಲಿ ಅವರಷ್ಟಕ್ಕೆ ಬಿಟ್ಟು ಬಿಡಲು ತಯಾರಾದರು. ದೇವನ ಅನುಸರಣೆಗಾಗಿ ತಮ್ಮ ಈ ಏಕೈಕ ಪ್ರೀತಿಯ ಪುತ್ರನನ್ನು ಬಲಿ ನೀಡಲಿಕ್ಕೂ ತಯಾರಾದರು. ಇಷ್ಟೆಲ್ಲ ಒಳಿತುಗಳು ಒಳಗೊಂಡಿರುವಂತಹ ಈ ತ್ಯಾಗದ ಸಾಕಾರ ಮೂರ್ತಿಯನ್ನು ಖಂಡಿತವಾಗಿ ಅನುಸರಿಸಲೇಬೇಕೆಂದು ಆ ಜಗದೊಡೆಯನು ನಮ್ಮಿಂದ ಅಪೇಕ್ಷಿಸುತ್ತಾನೆ. ಇಬ್ರಾಹಿಮರಿಗೆ ಇಷ್ಟೊಂದು ಗೌರವಾನ್ವಿತ ಸ್ಥಾನ ಸಿಗಬೇಕಿದ್ದರೆ ಅದರ ಕಾರಣ ಅವರ ಚರಿತ್ರೆ ಇತಿಹಾಸದ ಪುಟಗಳಿಗೆ ಸೀಮಿತವಾಗಿರಲಿಲ್ಲ. ಸಾರ್ವಕಾಲಿಕವಾದಂತಹ ವ್ಯಕ್ತಿತ್ವವಾಗಿದ್ದೆ ಅವರದು. ಈ ವ್ಯಕ್ತಿತ್ವ ಎಲ್ಲರಿಗೂ ಆದರ್ಶಪ್ರಾಯವಾಗಬೇಕು. ಜಗತ್ತಿನ ಅರ್ಧ ಭಾಗಕ್ಕಿಂತಲೂ ಹೆಚ್ಚಿನ ಜನರಿಗೆ ಅವರ ಇಂದಿಗೂ ಪ್ರೀತಿಯ ಪಿತಾಮಹ. ಕ್ರೈಸ್ತರು, ಯಹೂದಿಗಳು, ಮುಸ್ಲಿಮರು, ಈ ಮೂರು ಸಮುದಾಯಗಳಿಗೆ ಪ್ರವಾದಿ ಇಬ್ರಾಹಿಂ ಸರ್ವ ಕಾಲದಲ್ಲೂ ಅಚ್ಚುಮೆಚ್ಚಿನ ನಾಯಕ. ಇವರು ಜಗತ್ತಿನ ಎಲ್ಲಾ ಕಾಲಕ್ಕೂ ಬೇಕಾದಂತಹ ಪಾಠಗಳನ್ನು ಕಲಿಸಿ ಹೋಗಿದ್ದಾರೆ. ಸಮಸ್ಯೆಗಳನ್ನು ಎದುರಿಸಿದಾಗ ಯಾವ ರೀತಿ ಪ್ರಬುದ್ಧತೆ ತೋರಬೇಕು ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ. ಇವರ ಜನಪ್ರಿಯತೆಗೆ ಸರಿಸಾಟಿ ಇಲ್ಲ. ಇವರು ಸತ್ಯದ ಕಡೆಗೆ, ಸತ್ಪದದ ಕಡೆಗೆ ಜನರನ್ನು ಕರೆದಂತಹ ರೀತಿ ಅದ್ಭುತವಾದಂತಹದ್ದು. ಒಬ್ಬ ಉತ್ತಮ ನಾಯಕ, ಅಪ್ರತಿಮ ಸಮಾಜ ಸುಧಾರಕ, ಜವಾಬ್ದಾರಿಯುತ ತಂದೆ, ಸ್ನೇಹಮಯಿ ಪತಿ, ಆದರ್ಶಪ್ರಾಯ ಕ್ರಾಂತಿಕಾರಿ, ಅತಿ ವಿನಮ್ರರಾದ ಧರ್ಮಬೋಧಕ ಮತ್ತು ಜಗತ್ತಿನ ಒಂದು ದೊಡ್ಡ ಭಾಗದ ಜನರಿಗೆ ತಮ್ಮ ಧಾರ್ಮಿಕ ಭಿನ್ನತೆ ಹೊರತಾಗಿಯೂ ಇಂದಿಗೂ ಅಚ್ಚುಮೆಚ್ಚಿನ ನಾಯಕರಾದ ಪ್ರವಾದಿ ಇಬ್ರಾಹಿಂ ಖಂಡಿತವಾಗಿಯೂ ಸಾರ್ವಕಾಲಿಕ ವ್ಯಕ್ತಿಯಾಗಿದ್ದಾರೆ. ಅಂತೆಯೇ ತಂದೆಗೆ ಆಜ್ಞಾಪಾಲಕರಾದಂಥ ಪುತ್ರ ಇಸ್ಮಾಯಿಲ್

ಎಲ್ಲರೂ ಕೂಡ ನಮಗೆಲ್ಲರಿಗೂ ಇಂದಿಗೂ ಮಾದರಿಯಾಗಿದ್ದಾರೆ. ಅದೇ ರೀತಿ ಅಂತಹ ಪುತ್ರರನ್ನು ಬೆಳೆಸಿದಂತಹ ಹಾಜಿರಾ ಕೂಡ ನೆನಪಿಸಲು ಅರ್ಹರಾದಂತಹ ವ್ಯಕ್ತಿಗೆ ತನ್ನಲ್ಲಿದ್ದಂತಹ ನೀರು ಖರ್ಜೂರ ಮುಗಿದು ಹೋಗಿ ಎಳೆ ಹಸುಳೆಯು ಒಂದೇ ಸಮ ಅಳಲು ಆರಂಭಿಸಿದಾಗ ಕಂಗೆಟ್ಟು ಹೋಗುವಂತಹ ಒಂದು ತಾಯಿ, ಎರಡು ಬೆಟ್ಟಗಳ ನಡುವೆ ದಾಪುಕಾಲು ಹಾಕುತ್ತಾ ಏರುವುದು ಇಳಿಯುವುದು ನೀರನ್ನರಸುವುದು, ಇಂತಹ ಒಂದು ಸನ್ನಿವೇಶ ಇಷ್ಟೊಂದು ಹೃದಯ ಸ್ಪರ್ಶಿ. ಹಾಗಾಗಿ ಈ ಒಂದು ಜಾಗವನ್ನು ಸೃಷ್ಟಿಕರ್ತನು ಹಜ್ ಎಂಬ ಪ್ರಧಾನ ಆರಾಧನಾ ಕರ್ಮವೊಂದಕ್ಕೆ ಆ ಸ್ಥಳವಾಗಿ ಮಾರ್ಪಡಿಸುತ್ತಾನೆ. ನೋಡಿ, ಇಂತಹ ಒಂದು ಸನ್ನಿವೇಶದ ಮಹತ್ವವು, ಒಂದು ಹೆಣ್ಣು ಒಂದು ಮಹಿಳೆ ತನ್ನ ಮಗುವಿನೆಡೆಗೆ ಒಂದು ತಾಯಿ ಸಹಜವಾದಂತಹ ಮಮತೆಯನ್ನು ತೋರಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ರೆ ಅದು ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರದಿಂದ ಬರೆಯಲ್ಪಡುತ್ತಿರಲಿಲ್ಲ. ಇದು ಒಂದು ಆರಾಧನಾ ಕರ್ಮವಾಗಿ ಕಡ್ಡಾಯವಾಗಿ ಜಾರಿಯಾಗುತ್ತಿರಲಿಲ್ಲ. ಇದು ಮಾನವ ಕುಲಕ್ಕೆ ಎಲ್ಲಾ ಕಾಲದಲ್ಲೂ ಮಾದರಿಯಾಗಿ ತೋರಿಸಿಕೊಡುವಂತ ಒಂದು ಘಟನೆಯಾಗಿದೆ. ಒಂದು ಮಹಿಳೆಯ ತ್ಯಾಗದ ಒಂದು ಕಥೆಯನ್ನು ಹಜ್ ಯಾತ್ರೆಯ ತಿರುಳಾಗಿ ಮಾರ್ಪಡಿಸಲಾಗಿದೆ. ಹಾಲು ಕುಡಿಯುವಂತಹ ಮಗುವನ್ನು ಪತಿಯು ಒಂದು ಯಾವುದೇ ಸೃಷ್ಟಿ ಇಲ್ಲದ, ಯಾವುದೇ ನೀರು ಕೂಡ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ, ಒಂದು ಸ್ಥಳದಲ್ಲಿ ಬಿಟ್ಟು ಹೋಗುವಾಗ ಆ ಮಹಿಳೆಯ ಮಾನಸಿಕ ಗೊಂದಲದ ಸ್ಮರಣೆಯನ್ನು ಇಂದಿಗೂ ಕೂಡ ಹಜ್ಜಿಗೆ ಹೋಗುವಂತ ಯಾತ್ರಿಕರು ನೆನಪಿಸುತ್ತಾರೆ. ದೇವನ ಧರ್ಮಕ್ಕಾಗಿ ಆರಿಸಲ್ಪಟ್ಟಿರುವಂತಹ ತನ್ನ ಪತಿಯನ್ನು ಯಾವುದೇ ಪ್ರಶ್ನೆ ಕೇಳದೆ ಅವರಿಗೆ ಸಹಕರಿಸಿದಂತಹ ಈ ಮಹಿಳಾ ಮಣಿಯನ್ನು ಯಾವ ಹಜ್ ಯಾತ್ರಿಕರು ನೆನಪಿಸದೇ ಇರಬಹುದು? ಎಳೆಯ ಕಂದಮ್ಮನ ಬಾಯಾರಿಕೆಯ ಚೀತ್ಕಾರವನ್ನು ತಾಳಲಾರದೆ ನೀರನ್ನರಸುತ್ತಾ ಬೆಟ್ಟಗಳೆಡೆಯಲ್ಲಿ ಸಾಗಿದ ಆ ನಿಸ್ಸಹಾಯಕ ಹೆಣ್ಣನ್ನು ಯಾರೂ ಮರೆಯಲಾರರು. ಇಂದಿಗೂ ಹಜ್ಜನ ಯಾತ್ರಿಕರು ಮನ ತುಂಬುವಷ್ಟು ಆ ಝಂಝಂ ನೀರನ್ನು ಸೇವಿಸಿ ತಮ್ಮ ಮೈಮೇಲೆಲ್ಲ ಸವರಿ ತಮ್ಮ ಮನೆಗಳಿಗೆ ಮರಳುವಾಗ ತಮ್ಮವರಿಗಾಗಿ ಲೀಟರುಗಟ್ಟಲೆ ಹೊತ್ತುಕೊಂಡು ಬರುತ್ತಾರೆ. ಇದು ಆ ಮಹಿಳೆಯ ಗೌರವಾರ್ಥವಾಗಿದೆ. ಸೃಷ್ಟಿಕರ್ತನು ಮರಳುಗಾಡಿನ ಮಧ್ಯೆ ಹೊರಚಿಮ್ಮಿಸಿದ ಚಿಲುಮೆಯಿಂದ ಹೊರಬಂದಂತಹ ನೀರಾಗಿದೆ ಇದು ಎಂಬ ಸತ್ಯವನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಈ ಹಾಜಿರಾರು ಎಲ್ಲಾ ಕಾಲದ ಮಹಿಳೆಯರಿಗೆ ಒಂದು ಆದರ್ಶವಾಗಿದ್ದಾರೆ. ಮಹಿಳೆ ನಿಜವಾಗಿ ಹೇಗಿರಬೇಕು ಎಂಬುದನ್ನು ಅವರ ಜೀವನ ತೋರಿಸಿಕೊಡುತ್ತದೆ. ಈ ಲೋಕವು ಸಾಮಾನ್ಯವಾಗಿ ತಿಳಿದ ಹಾಗೆ ಮಹಿಳೆ ದುರ್ಬಲಳಲ್ಲ. ಅವಳು ಯಾವಾಗಲೂ ಹೆದರಿಕೆಯಿಂದ ಜೀವಿಸುವಂತಹ ಅಂಜುಬುರುಕಿ ಸಹ ಅಲ್ಲ. ತನ್ನ ಎಲ್ಲ ಕೆಲಸಗಳಿಗೂ ಪುರುಷರ ಸಹಾಯ ಯಾಚಿಸುವಂತಹ ಪರಾವಲಂಬಿಯೂ ಅಲ್ಲ. ನಿರ್ಣಾಯಕ ಕ್ಷಣಗಳಲ್ಲಿ ದಿಟ್ಟ ನಿಲುವನ್ನು ತೆಗೆದುಕೊಳ್ಳಲು ಅರ್ಹಳಲ್ಲದವಳೂ ಅಲ್ಲ. ಬದಲಾಗಿ ಮಹಿಳೆ ಎಂದರೆ ಮಹತ್ ಕಾರ್ಯಗಳನ್ನು ಸಾಧಿಸಿ ತೋರಿಸುವ ಎದೆಗಾರಿಕೆ ಇರುವವಳು, ಯಾವ ಜವಾಬ್ದಾರಿಕೆಯ ಹೊರೆ ಹೊರಲು ಹಿಂಜರಿಯದವಳು, ಹೊಣೆಗಾರಿಕೆಗಳನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿ ತೋರಿಸಬಲ್ಲವಳು, ಕಷ್ಟ ಕಾರ್ಪಣ್ಯಗಳನ್ನು ಧೈರ್ಯದಿಂದ ಎದುರಿಸಲು ಗೊತ್ತಿರುವವಳು, ಪ್ರತಿಕೂಲ ಪರಿಸ್ಥಿತಿಗಳು ಬಂದಾಗಲೂ ಯಾವುದೇ ಭಯ ಇಲ್ಲದವಳು ಎಂಬ ಇತ್ಯಾದಿ ಅದ್ಭುತವಾದ ಪಾಠಗಳನ್ನು ಹಾಜಿರಾರ ಜೀವನವು ನಮಗೆ ತೋರಿಸಿಕೊಡುತ್ತದೆ. ತಮ್ಮ ನಾಡು, ತಮ್ಮ ಸುಖ ಸೌಕರ್ಯಗಳು, ಸಂತೋಷ, ಪತಿ ಎಲ್ಲವನ್ನು ತ್ಯಜಿಸಲು ಸಿದ್ಧರಾಗಿಯೇ ಅವರು ಮರುಭೂಮಿಯ ವಾಸವನ್ನು ಸ್ವೀಕರಿಸಿದ್ದರು. ಗಮನಹರಿಸಬೇಕಾದಂಥ ವಿಷಯ ಏನೆಂದರೆ, ಇವೆಲ್ಲವನ್ನೂ ಬಿಟ್ಟಾಗಲೂ ಕೂಡ ಸಂಕಷ್ಟಗಳ ಸುರಿಮಳೆ ನಿಂತಿರಲಿ, ಅಲ್ಲಿ ಅವರು ಇನ್ನೊಂದು ವಸ್ತುವನ್ನು ತ್ಯಜಿಸಿದರು. ಅದೇನೆಂದರೆ ಅವರ ಬಳಿ ಇದ್ದಂತಹ ಶೂನ್ಯತೆ, ಏನು ಇಲ್ಲದಂತಹ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಅವರು ದೈನ್ಯ ಸ್ಥಿತಿಯನ್ನು ತ್ಯಜಿಸಿ ಆಶಾಭಾವನೆಯನ್ನು ಪ್ರದರ್ಶಿಸಿದರು. ತಮ್ಮ ಶೂನ್ಯತೆಯನ್ನು ತ್ಯಾಗ ಮಾಡಿದ ಈ ಕೃತ್ಯವೇ ಈ ಚರಿತ್ರೆಯ ಅತಿ ಅದ್ಭುತವಾದಂತಹ ಭಾಗವಾಗಿದೆ. ಇವರಿಂದ ಕಲಿಯಬಹುದಾದಂತಹ ಕೆಲವು ಪಾಠಗಳಲ್ಲಿ ಒಂದಾಗಿದೆ ದೇವನ ಮೇಲಿನ ಅಪರಿಮಿತ ಭರವಸೆ. ಎರಡನೆಯದಾಗಿದೆ ತಮ್ಮ ಸಹಾಯಕ್ಕೆ ತಾವೇ ಸಿದ್ಧರಾಗಬೇಕು ಎಂಬುದಾಗಿ. ಕುಳಿತಲ್ಲಿಯೇ ಕುಳಿತು ಬಿಟ್ಟರೆ ಎಲ್ಲಿಂದ ಸಹಾಯ ಸಿಗುವುದಿಲ್ಲ. ಸೃಷ್ಟಿಕರ್ತನ ಸಹಾಯ ಬರಬೇಕಿದ್ರೂ ನಾವು ಸ್ವತಃ ಚಲಿಸಬೇಕು ಎಂಬ ಪಾಠ. ಮೂರನೆಯ ಪಾಠ, ಸೃಷ್ಟಿಕರ್ತನು ಖಂಡಿತವಾಗಿಯೂ ಸಹನೆ ಮತ್ತು ತ್ಯಾಗದ ಪ್ರತಿಫಲವನ್ನು ನೀಡಿಯೇ ನೀಡುತ್ತಾನೆ ಎಂಬ ಭರವಸೆ ಇರಿಸಿದವರನ್ನು ಆತನು ಎಂದೂ ಪರಿತ್ಯಜಿಸುವುದಿಲ್ಲ ಎಂಬ ಪಾಠ. ಈ ಪ್ರಮುಖ ಮೂರು ಪಾಠಗಳನ್ನು ನಾವು ಇಬ್ರಾಹಿಮರ ಪತ್ನಿ ಹಾಜಿರಾರಿಂದ ಕಲಿತುಕೊಳ್ಳಬಹುದು. ಅದಕ್ಕಾಗಿ ಅವರ ಮಾದರಿಯನ್ನು ಅನುಸರಿಸಬೇಕಿದ್ದರೆ ಅವರ ತ್ಯಾಗವನ್ನು ನಾವು ಕಲಿಯುವೆವು. ನಮಗಿಷ್ಟವಾದ ವಸ್ತುವನ್ನು ತ್ಯಜಿಸುವುದು ಮಾತ್ರ ತ್ಯಾಗ ಅಲ್ಲ, ನಮ್ಮಲ್ಲಿ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಬಳಿ ಇರುವಂತಹ ಶೂನ್ಯತೆಯನ್ನು ಬಿಟ್ಟು ಬಿಡಬೇಕು. ನಮ್ಮನ್ನು ನಾವು ಪರಿಸ್ಥಿತಿಯ ಬಲಿಪಶುವಾಗಲಿಕ್ಕೆ ಖಂಡಿತ ಬಿಡಬಾರದು. ಕೃತಜ್ಞತೆ, ತ್ಯಾಗ ಮತ್ತು ಸಹನೆಯ ಸರಿಯಾದ ಅರ್ಥ ತಿಳಿಯಲು ಪ್ರಯತ್ನಿಸಬೇಕು. ಆ ಮಾತೆಯು ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲೂ ಪ್ರದರ್ಶಿಸಿದ ಆ ಮಹಾಶಕ್ತಿಯು ಖಂಡಿತವಾಗಿ ಮನುಕುಲಕ್ಕೊಂದು

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಒಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗಾಪನ್ಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೋಜಾವೆರೆ ಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ್ಯನಡ್ಕ ಮುಮ್ಮೇಳಡು ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಆರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
0: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ಕೊನೆಯ ಕಂತು.
2: ವಿಭೀಷಣ ನಾಳೆ ಅಂತಹ

0: ನೋಡಿ
1: ಸಮಾಧಾನವಾಯಿತು ಸಮಾಧಾನವಾಯಿತು. ಇನ್ನು ವೀರವಾಣಿಗಳನ್ನು ಕೇಳುವಾಗ ಮತ್ತೆ ನವ ಚೈತನ್ಯ ನಮ್ಮಲ್ಲಿ ಮೂಡುತ್ತಾ ಇದೆ. ವಿಪತ್ತಿ ಧೈರ್ಯಂ, ಧೈರ್ಯಂ ಸರ್ವತ್ರ ಸಾಧನಂ. ವಿಪತ್ತು ಬಂದಾಗ ನಾವು ಧೈರ್ಯದಿಂದ ಬಾರದಂತೆ, ಧೈರ್ಯ ಒಂದಿದ್ದರೆ ಸಾಕು ಎಲ್ಲಾ ವಿಪತ್ತುಗಳಿಂದ ಪಾರಾಗಿ ಬರಬಹುದಂತೆ. ಆ ರಂಗನಾಥ ಸ್ವಾಮಿಯ ಕರುಣೆ ನಿನ್ನ ಮೇಲಿರಲಿ. ಹಾಗೆಂದು ನೀನು ಒಬ್ಬನೇ ಹೋಗುವುದಲ್ಲ, ಪದ ನಿರ್ದೇಶನಕ್ಕಾಗಿ ವಿಭೀಷಣನನ್ನು ಸಹಾಯಕ್ಕೆಂದು ಹನುಮಂತನನ್ನು ಜೊತೆ ಸೇರಿಸಿಕೊಂಡು ಮೂಲನಿಕುಂಬಿಳೆಯನ್ನು ಸೇರು. ಆ ಮಾರಣಧ್ವರವನ್ನು ಹರಿಸು, ಆದಷ್ಟು ಬೇಗ ಆ ಇಂದ್ರಾದಿಗೆ ಒಂದು ಗತಿಗಾಣಿ ಕಾಣಿಸಿ ಬಾ, ನಿನಗೆ ಶುಭವಾಗಲಿ.
2: ತೋರಿಸಿ
1: ನಡೆಯ

0: ಪರಲೋಕಕ್ಕೆ ಹೋಗಿ ದೇವತೆಗಳನ್ನ ಗಾರು ಗಳಿಸಿದವನೇನು?
1: ದೈವ ದ್ರೋಹಿ!
0: ಎಲ್ಲಿ ಹೋಯ್ತು ಎಂದು ನನ್ನ ಗೆದ್ದಂತಹ ಪರಾಕ್ರಮ, ಎಲ್ಲಿ ಹೋಯ್ತು ನಿನ್ನ ರಟ್ಟೆ ಯತ್ರಾಣ? ಎಲ್ಲವನ್ನು ಪರೀಕ್ಷಿಸುವುದಕ್ಕಾಗಿ ರಾಮಾನುಜ ಲಕ್ಷ್ಮಣ ಬಂದಿದ್ದಾರೆ. ಬಾ ಬಾ, ಹೋರಾಟಕ್ಕೆ ಬಾ. ಎದ್ದಾರು
2: ಹೇಳುವುದಿಲ್ಲ, ಹೇಗೆ ಎಬ್ಬಿಸಬೇಕು ಎನ್ನುವುದನ್ನು ತಿಳಿದಿದ್ದಾನೆ. ನನ್ನ ಕಾಲಿನ ಕಸ ಈತನನ್ನು ಎಡಕಾಲಿನಿಂದ

ಸಾಮಾನ್ಯರಾಗಿ ಕುಳಿತಿರುವಂತಹ ಕಾಲಕ್ಕೆ ನನ್ನ ಶಿರಕ್ಕೆ ತೊಳಿದಯ್ಯ, ಎಲ್ಲ ಎಲ್ಲ ಲಕ್ಷ್ಮಣ, ನೀನು ಜನಕ್ಕೆ ಲಕ್ಷ್ಮಣ ಅಲ್ಲ, ಆದರೆ ನನ್ನ ಇರವನ್ನು ತೋರಿಸಿದವಯ್ಯ.

ಬಂಧುದ್ರೋಹಿ, ಮಿತ್ರ ದ್ರೋಹಿ, ಇಷ್ಟರವರೆಗೆ ನಮ್ಮ ಮಾಡೆ ಮುಂದುವರಿಯಬೇಕು ಅಂತಾದ್ರೆ ನೀನೇ ಕಾರಣ. ಅದಕ್ಕಾಗಿ ಮೊದಲಿಗೆ ನಿನ್ನನ್ನು ಕೊಂದುವೆ.

ಆಗದೆ ಇಂಥ ಅನ್ಯ ಮಾರ್ಗವನ್ನು ಅವಲಂಬಿಸಿ ನೀನು ಏನೆಲ್ಲ ಮಾಡಿದೆ ಹೇಳು. ಮಾಯದಲ್ಲಿ ಹೋರಾಟವನ್ನು ಮಾಡಿದೆ, ಅಷ್ಟು ಮಾತ್ರವಲ್ಲ ಈ ಕಾಲಕ್ಕೆ ವಾಮ ಮಾರ್ಗವನ್ನು ಅವಲಂಬಿಸಿ ಈ ರೀತಿಯಾಗಿ ಕಾದಾಡುವುದಕ್ಕೆ ಮುಂದಾಗಿ ನಮ್ಮನ್ನು ಗಾಳು ಗಳಿಸಬಹುದು ಎನ್ನುವ ಹಾಗೆ ಭಾವಿಸಿದೆ. ನಿಮ್ಮ ಬುದ್ಧಿಯೇ ಅಷ್ಟು. ನಿನ್ನಯ್ಯ ನಾರಿ ಚೋರ, ಹೆಣ್ಣು ಮಕ್ಕಳನ್ನು ಕದಿಯುವವ, ಏನೋ ಎಂತ ಚೋರದ ವಿದ್ಯೆಯನ್ನು ಕಲಿತವ, ಎಲ್ಲವ ಚೋರ ರಾಕ್ಷಸ.

이 힌데 라비 시란다 위세셔바란다 아스트로만 헬리도 건데 윈다케 반디데니 닐날리 데이라 운동 따드레 위드리

ಅಪರಾಧವನ್ನು ಎಸಗಿದ್ದರು ಕೂಡ ರಾಮನ ಅನುಜನಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಬದುಕುವ ಅವಕಾಶವನ್ನು ಕೊಡ್ತಾರೆ, ಬದುಕಬೇಕೆನ್ನುವಂತಹ ಆಸೆ ಇದ್ದಾರೆ. ಯಾರನ್ನು ಕಟ್ಟೋಯ್ದೆಯೋ ಅಂತಹ ಸೀತಾಮಾತೆಯನ್ನು ಕರೆತಂದು ಅಣ್ಣನಿಗೆ ಒಪ್ಪಿಸಿ ಅಣ್ಣನ ಕಾಲಿಗೆ ತಪ್ಪಾಯ್ತು ಎನ್ನುವ ಹಾಗೆ ಕ್ಷಮೆ ಕೇಳಿ.

ಯೋಗ್ಯತೆಯನ್ನು ತಿಳಿಯದೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀಯ. ಒಂದು ವೇಳೆ ನನ್ನ ತಂದೆ ಪೂರ್ಣ ಬಲದ ಮೂಲಕ ಬಂದು ಎದುರಿಸಿದೆ ಅಂತಾದ್ರೆ ಊರು ಊರು ಹಾರಿ ಹೋಗ್ತಾರೆ.

0: ଖେଳୁ
1: ದೇವೇಂದ್ರನಲ್ಲಿ ಸೋತಿದ್ದಾರೆ, ಮಾತ್ರವಲ್ಲದೆ ಕಾರ್ತವೀರನಲ್ಲಿ ಸೋತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ವಾಲಿಯಲ್ಲಿ ಪೆಟ್ಟು ತಿಂದು ಆತ ನಿನ್ನ ಅಪ್ಪನನ್ನು ತನ್ನ ಮಗನಾದಂತಹ ಅಂಗದನ ತೊಟ್ಟಿಲಿಗೆ ಕಟ್ಟಿ ಆಡಿಸಿದವ.
2: ಹಿಂದಿನ ಕಥೆಗಳನ್ನು ಬಿಡೋ ಸುಮ್ಮನೆ.
1: ಆದರೆ ನಿಮ್ಮಲ್ಲಿ ಪರಾಕ್ರಮ ಬೆಸ್ಟುಂಟು, ಏನೇನು ಚೆನ್ನಾಗಿ ತಿಳಿದಿದ್ದೇವೆ. ಇನ್ನು ಕಾಳಗಕ್ಕೆ ಬರದೆ ಅಲ್ಲೇ ಕೂತಿದ್ದಾರಲ್ಲ, ಮೊದಲಾಗಿ ನಿನ್ನನ್ನು ವಧಿಸಿ ಆ ಬಳಿಕ ಆತನನ್ನು ವಧಿಸ್ತಾರೆ.

0: ಅನುಭವಿಸುವೆ. ಈ ಹಿಂದೆ ಅನೇಕರು ನೆನಪಿಡುವಂತಹ ನಾನು ಅಳಿದರೂ ನನ್ನ ಸಾಧನೆಯ ಮುಖೇನವಾಗಿ ನನ್ನ ಹೆಸರನ್ನು ನೆನಪಿಟ್ಟುಕೊಳ್ಳುವಂತಹ ಸಾಧನೆಯನ್ನೇ ನನ್ನ ಜೀವನದಲ್ಲಿ ಎಸಗಿದವನು ಇಂದ್ರನನ್ನು ಸೋಲಿಸಿದವ. ಆ ಮುಖೇನವಾಗಿ ಇಂದ್ರಾರಿ ಎಂಬಂತಹ ನಾಮಧೇಯ ನನಗೆ ನಾನು ಹುಟ್ಟುವಂತಹ ಕಾಲಕ್ಕೆ ಮೇಘಗಳೇ ಘರ್ಷಿಸಿದವಂತೆ, ಅದರಿಂದಾಗಿ ನನಗೆ ಮೇಘನಾದ ಎನ್ನುವ ಹಾಗೆ ಹೆಸರು. ಸಾಮಾನ್ಯದವನೇ ನಾನು ಅಲ್ಲವೇ ಅಲ್ಲೋ, ವಿಶೇಷವಾದಂತಹ ಸಾಧನೆಯನ್ನೇ ಮಾಡಿದವ. ಆದರೆ ಇಷ್ಟರವರೆಗೆ ಮಾಡಿದಂತಹ ಸಾಧನೆಗಳೆಲ್ಲ ನೀರಿನಲ್ಲಿಟ್ಟ ಹೋಮದಂತಾಗಿ ಹೋಗಿದ. ಯಾಕೆ? ಇವರು ನಮ್ಮ ಎದುರಾಳಿಗಳಾಗಿ ಬಂದಂತಹ ಕಾರಣವೇ ಈ ರೀತಿಯಾದಂತಹ ಸೋಲು ನನಗೆ ಅನುಭವಿಸುವಂತಾಯಿತು. ಅಲ್ಲ, ನಮ್ಮ ಪಾಳೆಯವೇ ಈ ರೀತಿಯಾದಂತಹ ಸೋಲನ್ನು ಕಾಣುವಂತಹ ಪರಿಸ್ಥಿತಿ ಈ ಕಾಲಕ್ಕೊದಗಿ ಬಂತು. ಅಲ್ಲ, ಯೋಚಿಸುವುದು ನಾನು ಇವರು ಸಾಮಾನ್ಯದವರಾದ್ರೆ ಹೀಗೆ ಸೋಲು ಬರ್ತಿದ್ದ ನಮಗೆ? ಅಲ್ಲವೇ ಅಲ್ಲ.
1: ಇದಗಳು ನರರಲ್ಲ,
0: ಅಲ್ಲವೇ ಅಲ್ಲ.
1: ತಂದಗೋ ನಗಗಳಿವು ಕೋತಿಗ.

ಬಂದಂತಹ ರಾಮ ರಾಮನಲ್ಲ, ಲಕ್ಷ್ಮಣ ಲಕ್ಷ್ಮಣನಲ್ಲ ರಾಮ ಯಾರು ಎನ್ನುವ ಹಾಗೆ ಸರಿಯಾಗಿ ಯೋಚಿಸಿದರೆ ವೈಕುಂಠದ ಶ್ರೀಮನ್ನಾರಾಯಣನೇ ರಾಮನಾಗಿ ಬಂದಿದ್ದಾನೆ. ಆದಿಶೇಷನೇ ಲಕ್ಷ್ಮಣಾವತಾರಿ ಆಗಿದ್ದಾನೆ. ಲಕ್ಷ್ಮಿಯೇ ಸೀತಾದೇವಿಯಾಗಿ ಈ ದರೆಯಲ್ಲಿ ಕಾಣಿಸಿಕೊಂಡವನಿದ್ದಾನೆ. ಇನ್ನು ಈ ಕಪಿಯ ವಿಷಯಕವಾಗಿ ಯೋಚಿಸಿದರೆ ದೇವತೆಗಳೇ ಕಪಿ ರೂಪವನ್ನಂತೂ ರಾವಣನ ಪಾಳಯದ ಇದಿರಾಗಿ ನಿಂತಿದ್ದಾನೆ. ಇವು ಮಂಗಗಳು, ಸಾಮಾನ್ಯ ಮಂಗಗಳು ಅಂತ ಭಾವಿಸಿದ್ರೆ ಇಲ್ಲದ್ರೆ ನಾವು ಇಷ್ಟು ಸತ್ತಿ ಬೀಳುವುದಕ್ಕೆ ಒಮ್ಮೆ ಆದರೂ ಹೌದು, ಎರಡೆರಡು ಬಾರಿ ಮೂರು ಮೂರು ಬಾರಿ ಬಿದ್ದು ಎದ್ದು ಬಂದು ಇವುಗಳು ಕಪಿಗಳಲ್ಲ, ದೇವತೆಗಳೇ ಕಪಿ ರೂಪವನ್ನಂತೂ ಬಂದದ್ದು. ಹಾಗಾದ್ರೆ ನಾವು ಏನು, ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸಬೇಕಲ್ವೇ. ಹೀಗೆ ಇಷ್ಟು ಸಮಯ ಹೋರಾಗಿ ಕೊನೆಯ ಕಾಲಕ್ಕೆ ಕೈಕಟ್ಟಿ ಕುಳಿತುಕೊಂಡ್ರೆ ಆದೀತ ಇಲ್ಲಲ್ಲ, ನಾವೇನೆನ್ನುವುದನ್ನು ತೋರಿಸಬೇಕಲ್ಲ. ನಾವೇನು ಸಾಮಾನ್ಯದವನೇ ಅಲ್ವಲ್ಲ, ಹೇಳ್ತೇನೆ ಅವನನ್ನು.

ನಮ್ಮನ್ನು ಸಾಮಾನ್ಯ ರಕ್ತ ಸೈನ್ಯ ಹಾಗೆ ಭಾವಿಸಿದರೆ ನನ್ನಲ್ಲಿ ಜನವನ್ನು ಸಾಧಿಸಬೇಕಾದ್ರೆ 14 ವರ್ಷಗಳ ಕಾಲ ನಿದ್ರಾ ಆಹಾರ ಸ್ತ್ರೀ ಸಂಘವನ್ನು ತ್ಯಜಿಸಿದವನಾಗಬೇಕು. ಅಂತಹ ವರ ಬಲಾನ್ವಿತ ನೀನು ಹೌದು ಅಂತ.

ಕೊಂಡು ಎಸಗಿದವರಿಗೆ ಎಂತಹ ದೊಡ್ಡ ಶಾಪವಾದರೂ ಅದು ವರವಾಗಿ ಪರಿಣಮಿಸುತ್ತದೆ. ಆದರೆ ದುಷ್ಕೃತ್ಯವನ್ನು ಎಸಗುವವನಿಗೆ ಎಷ್ಟು ದೊಡ್ಡ ವರವ ದೊರಕಿದ್ದರೂ ಅವರ ಪಾಲಿಗೆ ಅದು ಶಾಪವಾಗುತ್ತದೆ. ಇದೋ ಇದು ಇದರಿಂದ ವರವನ್ನು ಪಡೆದಿರಬಹುದು ನೀನು. ಅದರಿಂದ ಆ ಮೂಲಕ ಅಜಾಯವಾಗಿ ವಿಜೃಂಭಿಸ್ತೇನೆ ಎನ್ನುವ ಹಾಗೆ ಭರವಸೆಯಿಂದ ಕಾಳಕ್ಕೆ ಬಂದಿರಬಹುದು. ಆದರೆ ನೀನು ಮಾಡಿದಂತಹ ಕರ್ಮಗಳಿಗೆ, ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರವೇನು ಕೊಟ್ಟು ಇದೇ ಮಿತಿ.

0: ಇಂದು ನಿನ್ನ ದೇಹದಲ್ಲಿ ಚುಚ್ಚಿಕೊಂಡಂತಹ ಕಣಗಳೆಲ್ಲವನ್ನು ಕಿತ್ತಿದ್ದೆ. ಮಾತ್ರವಲ್ಲ, ತವಲ ಔಷಧವನ್ನು ಮಂತ್ರಪೂರಕವಾಗಿ ಹಚ್ಚಿದ್ದೆ. ನೋವೆಲ್ಲ ಹೋಯ್ತಲ್ಲ,
1: ನೋವೆಲ್ಲ ಮಾಯವಾಗಿ ಹೋಯ್ತಲ್ಲ.
0: ಲಕ್ಷ್ಮಣ, ನಿನಗೆ ಅನುಮತಿಯನ್ನು ಕೊಟ್ಟು ನೀನು ಇಲ್ಲಿಂದ ತೆರಳಿದ ಅಂದಿನಿಂದಲೇ ನಾನು ಚಿಂತಾಕ್ರಾಂತನಾಗಿಯೇ ಪ್ರತಿಯೊಂದು ಕ್ಷಣವನ್ನು ಕಳೆದವನು. ಅಂತಹ ವರಭವಾನಂದನೊಂದಿಗೆ ನೀನು ಹೇಗೆ ಯುದ್ಧವನ್ನು ಮಾಡುವೆಯೋ ಅಥವಾ ಆತನನ್ನು ಹೇಗೆ ಜಯಿಸಿ ಬರುವೆಯೋ ಎನ್ನುವಂತಹ ಚಿಂತೆಯಲ್ಲೇ ನಾನಿದ್ದವನು. ಅಂತೂ ಅಸಾಧ್ಯವಾದುವನ್ನು ನೀನು ಸಾಧಿಸಿ ಬಂದೆ ಲಕ್ಷ್ಮಣ.
1: ಎಲ್ಲವೂ ನಿನ್ನ ಅನುಗ್ರಹ.
0: ಸಂತೋಷವಾಯಿತು, ಎಲ್ಲರನ್ನೂ ದಣಿದು ಬಂದವರನ್ನು ಎಲ್ಲರನ್ನೂ ಉಪಜಯಿಸಿದ್ದೇನೆ, ಸಂತೈಸಿದ್ದೇನೆ. ಆದರೆ ಲಕ್ಷ್ಮಣ, ಒಂದು ಸಂದೇಹ ಮಾತ್ರ ಇನ್ನೂ ನನ್ನನ್ನು ಕಾಡುತ್ತಾ ಇದೆ.
1: ಸಂದೇಹ,
0: ಅಂತಹ ವರಭವಾನ್ವಿತನಾದಂತಹ ಆತನನ್ನು ಎದುರಿಸುವಲ್ಲಿ ಅಥವಾ ಆತನಿಗೆ ಒಂದು ಗತಿ ಕಾಣಿಸುವಲ್ಲಿ ನೀನು ಹೇಗೆ ಆತನನ್ನು ಜಯಿಸಿದೆ?
2: ಇಂದು ಪರ್ಯಂತವಾ

0: ಹಿರಿದಾದ ಪ್ರಶ್ನೆಯನ್ನು ಕೇಳಿದೆ ಎನ್ನುವ ಹಾಗೆ ನಾನು ಭಾವಿಸಿದರೆ, ಇಂಥ ಸಣ್ಣ ಪ್ರಶ್ನೆ,
1: ಸಣ್ಣ ವಿಚಾರವೇ,
0: ನೀನು ಕೇಳಿದ್ದಕ್ಕೆ ಆಡುತ್ತೇನೆ. ಅಣ್ಣ, ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವುದಕ್ಕೆ ಬೇಕಾಗಿ ಮನಕ್ಕೆ ಹೊರಟಂತಹ ವೇಳೆಯಲ್ಲಿ ನಿನ್ನ ಜೊತೆಯಾಗಿ ನಾನು,
1: ಹೌದಲ್ಲ,
0: ಆ ಕಾಲದಲ್ಲಿ ನನ್ನ ಮಾತೆ ಬಳಿಗೆ ಕರೆದೊಂದು ಮಾತನ್ನಾಡಿದರು. ಸೀತಾರಾಮರನ್ನೇ ತಂದೆ ತಾಯಿಯಾಗಿ ಕಾಣು, ಕಾಳನ್ನ ಅಯೋಧ್ಯೆ ಎನ್ನುವ ಹಾಗೆ ಭಾವಿಸು. ನಾನು ಮಾಡಬೇಕಾದ ಕರ್ತವ್ಯ ಒಂದೇ ಅಂತೆ, ನಿಮ್ಮಿರುವರ ಸೇವೆಯಂತೆ. ನನ್ನ ಅಂತರಂಗದಲ್ಲಿ ಇದ್ದದ್ದು ಅದೇ, ತಾಯಿ ಆಡಿದ ಮಾತು ಅದೇ. ಹಾಗಾಗಿ ಅಲ್ಲಿಂದ ಹೊರಟವ. ಹೇಗೆ ನಿನಗೆ ಪಿತೃವಾಕ್ಯವೋ ಪರಿಪಾಲನೆಯೋ, ನನಗೆ ಅದೊಂದು ಮಾತೃವಾಕ್ಯ ಪರಿಪಾಲನೆ ಅಣ್ಣ. ಹಾಗಾಗಿ ನಿಮ್ಮ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಮನೋಭೀಷ್ಟನ್ನು ಇರಿಸಿ ಹೊರಡುವಂತಹ ಸಂದರ್ಭ ನನ್ನ ಮಡದಿಯೂ ಬರ್ತೆ ಎನ್ನುವ ಹಾಗೆ ಆಡಿದ್ದನು. ಆದರೆ ಒಂದು ವೇಳೆ ಆಕೆಯನ್ನು ನಾನು ಕರೆದುಕೊಂಡು ಬರ್ತಾ ಇದ್ರೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ತೊಡಕಾಗುತ್ತಿತ್ತು ಎನ್ನುವ ಹಾಗೆ ನಾನು ಭಾವಿಸಿ ಆಕೆಯನ್ನು ಬಿಟ್ಟು ನಿಮ್ಮ ಜೊತೆಯಾಗಿ ಬಂದವ. ಹಾಗಾಗಿ ಸ್ತ್ರೀ ಸಂಘದಿಂದ ದೂರ ಇರುವಂತಾಯಿತು. ಮಾತ್ರವಲ್ಲ, ನಿದ್ರೆಯನ್ನು ತ್ಯಜಿಸಿದ ಬಗ್ಗೆ ಅಣ್ಣ, ಋಷಿಮುನಿಗಳು ಆಡಿದಂತಹ ಮಾತನ್ನು ನಾನು ಕೇಳಿದೆ. ಗೊಂಡಾರಣ್ಯವಿದು, ಅದೆಷ್ಟು ದುಷ್ಟ ರಾಕ್ಷಸರಿರ್ತಾರೆ. ಮಾತ್ರವಲ್ಲದೆ ಮೃಗಗಳಿರ್ತವೆ, ಘೋರ ಮೃಗಗಳು ಇರುತ್ತವೆ, ಮನುಷ್ಯರನ್ನು ತಿನ್ನುವುದಕ್ಕಾಗಿ ಕಾಯುತ್ತಾ ಇರುತ್ತವೆ. ಹಾಗಾಗಿ ಸದಾಕಾಲ ಮಲಗದೆ ಎಚ್ಚರಿಕೆಯಿಂದ ಇದ್ದವ. ರಕ್ಷಣೆಗೂ ನಿಮ್ಮ ರಕ್ಷಣೆಗೂ ಹೌದು. ಅಲ್ಲದೆ ಅಷ್ಟೇ ಅಲ್ಲದೆ ನಿನ್ನ ಅನುಜ್ಞೆಯನ್ನೇ ಪಡೆದು ಪ್ರತಿನಿತ್ಯವೂ ನಿಮಗೆ ಆಹಾರವನ್ನು ತರುವುದಕ್ಕಾಗಿ ಮರಗಳನ್ನೆಲ್ಲ ಸುತ್ತುತ್ತಾ ಹೋದವ.
1: ನಿಜ,
0: ಫಲವೊಂದನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಪ್ರತಿನಿತ್ಯವೂ ನಿನಗೆ ತಂದುಕೊಡುತ್ತಾ ಇದ್ದವನಲ್ವೇ ಅಣ್ಣ. ಆದರೆ ಒಂದು ತಂದು ಹಸಿವಿಂದ ತಿಂದಂತಹ ನೀವು, ಹಸಿವೆಲ್ಲವೂ ನೀಗಿದ ಬಳಿಕ ನಗುಮೊಗದಿಂದ ಮಾತನಾಡುತ್ತಿರುವಂತಹ ಆ ವಿಷಯ ಕಂಡಾಗಲೇ ನನ್ನ ಹೊಟ್ಟೆಯೂ ತುಂಬುತ್ತಿತ್ತಲ್ಲ. ಹಾಗಾಗಿ ನಾನು ತಿನ್ನಲಿಲ್ಲ.
1: ನೀನು ತಿನ್ನಲಿಲ್ಲ?
0: ಹೌದು. ಹಾಗೆಂದು ನೀನು ತಿಳಿದುಕೊಟ್ಟವನಲ್ಲ. ಬಹುಶಃ ತಮ್ಮನಿಗೆ ಇಷ್ಟೇ ಸಾಕು, ಇದರಲ್ಲಿ ಆತ ಏನನ್ನಾದರೂ ಸಾಧಿಸಬಲ್ಲ ಎನ್ನುವ ಹಾಗೆ ನೀನು ತಿಳಿದುಕೊಡಲಿಲ್ಲವೋ ಏನು ಅಲ್ಲ. ಮಹಿಮಾನ್ವಿತ ನೀನು, ಮುಂದೆ ಇಂತಹದ್ದೊಂದು ಪ್ರಸಂಗ ಬರ್ತದೆ, ಇಂತಹದೊಬ್ಬ ದುಷ್ಟನಿರ್ತಾನೆ, ಆತನನ್ನು ವಧಿಸುವುದಕ್ಕೆ ಒಬ್ಬ ವೀರನ ಸಿದ್ಧತೆಯಾಗಬೇಕು ಎನ್ನುವ ಹಾಗೆ ಭಾವಿಸಿ ನೀನು ಕೊಡಲಿಲ್ಲವೋ ಏನು. ಹೇಗೋ ಹೀಗೆ ನಿದ್ರೆಯಿಂದ, ಆಹಾರದಿಂದ, ಸ್ತ್ರೀ ಸಂಘದಿಂದ ಸಿಡಿಸಿದವನು ನಾನು ಅಣ್ಣ. ಸರಿಯಾಗಿ ಆಡಬೇಕಿದ್ದರೆ ಇದೆಲ್ಲವೂ ಸಾಧ್ಯವಾದದ್ದು ಇನ್ನು ನನ್ನ ಅನುಗ್ರಹದಿಂದ ಮಾತ್ರವಲ್ಲದೆ ಮತ್ತೇನು ಅಲ್ಲ.
2: ಕರುಣ ಈ ನನ್ನ ಸೇವೆ ಕರ್ತಗಳಿದ್ದು.

0: ನೀನು ಕೇವಲ ನನ್ನ ತಮ್ಮ ಅಲ್ಲವಪ್ಪ, ನನ್ನ ಪಾಲಿನ ದೇವರು
1: ನೀವೇ ದೇವರನ್ನ ನೀವು ಹಾಗಾಗಿ ಆಡಕೂಡದು.
0: ನಿನ್ನ ತ್ಯಾಗದ ಮುಂದೆ ಈ ರಾಮನ ಯೋಗ್ಯತೆ ಎನ್ನುವುದು ಕುಬ್ಜವಾಗಿ ಹೋಯಿತು ತಮ್ಮ, ಕುಬ್ಜವಾಗಿ ಹೋಯಿತು.
1: ಅಲ್ಲದೊಂದು ಸಣ್ಣ ಸೇವೆಯನ್ನು,
0: ಇದು ಮಹತ್ ಸಾಧನೆ, ಮಹತ್ ಸೇವೆ. ಯಾವಾಗಲೂ ಕೂಡ ನೀನು ನಮಗಾಗಿ ಫಲಗಳನ್ನು ತಂದು ನಮಗೆ ಕೊಡುತ್ತಾ ಇದ್ದೆ, ನಾವು ಸಂತೋಷದಿಂದ ಉಣ್ಣುತ್ತಾ ಇದ್ದೆವು ಮಾತ್ರ. ಆದರೆ ಒಂದೇ ಒಂದು ದಿನ ಕೂಡ ತಮ್ಮ ನೀನು ತಿಂದೆಯ, ತಮ್ಮ ನೀನು ಉಂಡ ಎನ್ನುವ ಹಾಗೆ ನಾನು ಕೇಳಿದವನಲ್ಲವಪ್ಪ. ಅಷ್ಟು ಮಾತ್ರವಲ್ಲ, ಪ್ರತಿ ದಿನವೂ ನಾವು ನಿದ್ರೆಗೆ ಜಾರಿದ ನಂತರ ನೀನು ಒಂದು ದಿನವೂ ಕೂಡ ನಿದ್ರೆಯನ್ನು ಮಾಡದೆ ಸದಾ ನಮಗೆ ಅಭಯವನ್ನು ನೀಡಿದವನು, ನಮ್ಮ ರಕ್ಷಕನಾಗಿ ಕಾರ್ಯನಿರ್ವಹಿಸಿದವನು. ನಿನ್ನ ಕಣ್ಣಲ್ಲಿ ಒಂದು ದಿನವೂ ಕೂಡ ನಿದ್ರಾಹೀನತೆಯನ್ನು ಗುರುತಿಸದಂತಹ ಪಾಪಿ ತಮ್ಮ, ಪಾಪಿ ತಮ್ಮ, ಏನು ಮಾಡೋಣ ಹೇಳು. ನಿನ್ನ ತ್ಯಾಗವನ್ನು ನಾನು ಇದುವರೆಗೂ ಗುರುತಿಸಲಿಲ್ಲ, ಇಂತಹ ಅವಧಿ ನನಗೆ ಯಾಕಾಗಿ ಬಂತು ಅದು ನನಗೂ ತಿಳಿಯಲಿಲ್ಲ ತಮ್ಮ. ಒಂದಲ್ಲ ಎರಡಲ್ಲ 12 ವರ್ಷಗಳ ಪರ್ಯಂತ ನೀನು ಇಂತಹ ತ್ಯಾಗವನ್ನು ಮಾಡಿದವನು. ನಿನ್ನ ಮುಂದೆ ನಾನು ಮಾಡಿದ್ದು ತಪ್ಪಾಯಿತು ಎಂದು ಕೇಳಿಕೊಳ್ಳುವುದಕ್ಕೆ ನನಗೆ ಯೋಗ್ಯತೆ ಉಂಟು ಅಲ್ಲವೋ ತಿಳಿಯದು ಲಕ್ಷ್ಮಣ. ಆದರೂ ನಿನ್ನ ಅಣ್ಣನಾಗಿ ಇದೋ ನಿನ್ನ ಮುಂದೆ ಕೈಮಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಬಿಡು ತಮ್ಮ.
1: ಯಾಚಿಸ್ತಾ ಇದ್ದೇನೆ, ಖಂಡಿತವಾಗಿ ನಿಂತ ಮಾತನಾಡಬಾರದು. ಧರ್ಮ ಸಂಸ್ಥಾಪನ ಅರ್ಥಾಯ ನೀನು ಇಲ್ಲಿಗೆ ಬಂದದ್ದು ಎನ್ನುವುದನ್ನು ಚೆನ್ನಾಗಿ ತಿಳಿದಿದ್ದೇನೆ. ಈ ಧರ್ಮವನ್ನು ಉಳಿಸುವಲ್ಲಿ ನಾವು ಒಂದು ಸಣ್ಣ ಕೊಡುಗೆಯನ್ನು ನೀಡುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿ ಎಂದು ಭಾವಿಸ್ತೇನಣ್ಣ. ಇದೆಲ್ಲವೂ ನಿನಗೆ ಮಾಡಿದಂತಹ ಸೇವೆ, ಒಂದು ಸಣ್ಣ ಸೇವೆ ಹೊರತು ಮಹತ್ತರವಾದಂತಹ ಸಾಧನೆ ಏನು ಇಲ್ಲ. ಎಲ್ಲವೂ ನಿನ್ನ ಅನುಗ್ರಹದಿಂದಲೇ ನಡೆಯಿತು ಎಂದಾದರೆ ನಾವೇನಣ್ಣ, ಇಷ್ಟೇ ಅಣ್ಣ.
0: ತಮ್ಮ ಎಲ್ಲವೂ ಈ ಕಾಲಕ್ಕೆ ನನಗೆ ಅರ್ಥವಾಗುತ್ತಾ ಇದೆ. ವಿಧಿ ಆಟದ ಮುಂದೆ ನಾವೆಲ್ಲ ಗೊಂಬೆಗಳು ಮಾತ್ರ, ಸದಾ ನಿನ್ನನ್ನು ಪ್ರೀತಿಸುವಂತಹ ನನಗೆ ನೀನು ಹಿಂದೆಯ ಹಿಂದೆಯ ಅಥವಾ ಮಲಗಿದೆಯ ಎನ್ನುವುದನ್ನು ವಿಚಾರಿಸದೇ ಇರುವಂತಹ ಅವಜ್ಞೆ ಯಾಕೆ ಬಂತು? ಹಾಗಿದ್ರೆ ಇದು ವಿಧಿ ನಿಯಮ. ಭೂತಕಾಲದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ವರ್ತಮಾನದಲ್ಲೋ ಭವಿಷ್ಯದಲ್ಲೋ ನಡೆಯಬಹುದಾದ ಮತ್ತೊಂದು ಘಟನೆಗೆ ಅದು ಪೂರಕವಾಗಿಯೇ ನಿಕ್ಷೇಪಗೊಳ್ಳುತ್ತದೆ. ಹಾಗಾಗಿ ನಿನ್ನ ಕುರಿತಾಗಿ ನನ್ನಲ್ಲಿದ್ದಂತಹ ಅವಜ್ಞೆಯಿಂದಲಾಗಿ ಈ ದುರುಳಾದಂತಹ ಇಂದ್ರಾರಿ ಆತನ ವಧೆಯನ್ನು ನೀನು ಮಾಡುವ ಹಾಗಾಯಿತಲ್ಲ. ಹಾಗಾಗಿ ದುರುಳಾದಂತಹ ಇಂದ್ರಜಿತುವ ವಧೆಯಾಯಿತು ಎನ್ನುವಲ್ಲಿಗೆ ಒಂದು ಹಂತದ ಜಯವನ್ನು ನಾವು ಸಂಪಾದಿಸಿದ್ದೇವೆ. ಇದರ ಪರಿಣಾಮ ರಾವಣನಲ್ಲಿ ಏನಾಗುತ್ತದೆ ಎನ್ನುವಂತಹ ನಿರೀಕ್ಷೆಯೊಂದಿಗೆ ಇಂದ್ರಜಿತು ಕಾಳಗ ಎನ್ನುವಂತಹ ಈ ಪ್ರಸಂಗವನ್ನು ಯಾರೆಲ್ಲ ಆಸ್ವಾದಿಸಿದ್ದಾರೋ ಅವರೆಲ್ಲರಿಗೂ ಕೂಡ ಕಥೆಯಲ್ಲಿ ಅತ್ಯಂತವಾದಂತಹ ಸತ್ವ ಏನಿದೆ ಅದೇ ಪ್ರಸಾದ ರೂಪವಾಗಿ ಒದಗಿ ಬಂದು ನಾವು ನಂಬಿಕೊಂಡಂತಹ ಶ್ರೀ ಅಮೃತೇಶ್ವರ ದೇವರು ಅವರೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಈ ಶುಭ ಪ್ರಸಂಗಕ್ಕೆ ಮಂಗಳ ಪದವನ್ನು ಹಾಡುವರೆ ಭಾಗವತರಲ್ಲಿ ಅನುಮತಿಯನ್ನು

ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೆರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನದ ತುಳು ನಾಟಕ ಪಾರ್ವತಿ ನಡಪಾದ ಕೊರ್ಪಿನಕಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ಇತ್ತೆ ಪಾರ್ವತಿ ತುಳು ನಾಟಕದ ಕಡೆ ತೆಗೆ
1: ಬಹುಶಃ
2: ಬಿಸತಿ ಬಾಬು ತೂದಾಗಿ ಬೊಕ್ಕ ಬೆಟ್ಟ ಆಗಿಲಿ ತೂಯಿನ ಅನ್ನತ ಅಂಜ ಪಿಲಿಕ್ ಬೆಟ್ಟ ಆದೀನಿ ಈಗ ಆಯ್ನ ಹೊಸ ಬಿಚ್ಚಾರ ಬಿಂದು ಜನ ಹೋ ಬಿಚ್ಚಾರ ಹೊಸ ತಿಂಜಿಪ ಆಮೇನ ಶಾರುಖ್ ಖಾನ್ ಸ್ವದೇಶ್ ಬತ್ತಲ್ ಇತ ಜಹರ್ ಈ ಲಗನ್ ಬಿಚ್ಚಾರ ತೂತಾನ ಅಮೀರ್ ಖಾನ್ ಬಾರಿ ಹಿಟ್ ಫಿಲ್ಮ್ ಲಗನ್ ಆಯ್ತ ಬದ್ದೇಕೇಂದನ ಕೇಂದ್ರ ಅಂದು ಫಸ್ಟ್
3: ಓ ಮಿತ್ವಾ ಸುಮಿತ್ವಾ ತುಜ್ಕೋ ಕ್ಯಾ ಡರ್ ಹೈ ಧರ್ತಿ ಅಪ್ನಿ ಹೈ ಅಪ್ನಾ ಅಂಬರ್ ಹೈ
2: ಸ್ಟಾರ್ಟಿಂಗ್ ಮಾಡ
3: ಓ ಮಿತ್ವಾ ಸು ಬಾದಮೆ ಕೂರುವ
2: ಬಾದಮೆ
4: ದಾದಲಜ್ಜಿ ದಾಲಜ್ಜಿ ಯಾರಂಚಿ ಚಡವಡೆ ಜಪ್ಪು ನಗ ಮಿತ್ತುಕೋ ಮಿತ್ತುಕೋ ಮಿತ್ತುಕೋ ಅನ್ನ ಬಂದಕಾನೆ ಅಂತ ಮಿತ್ತು ದಾದವನು ತೂಕಾನ್ ಬರ್ತೀನಿ ಅವನು
2: ಮಂಡೆ ಸಮಯ ಮಿತ್ತು ಬರೋ ಗೊತ್ತಾ ಓ ಓ ಇನ್ನ

0: ಇಟ್ಟಿದ್ರಿ ಕುರಿವನ್ನು ಕಟ್ಟು.
1: ದಾನಕ್ಕೆ ಇಂಥವ್ ಕತ್ತಿ ಜಾತು ಮಾರ, ಇಂಥ ದಾನ
0: ಯಾವ ಕೂಡ ಏರೆ ಬಂದ್ಬಿಡಿರಿ.
1: ದಾನ ಇಟ್ಟು ಮಾರ ನನ್ನ ಪದ
0: ನಾನಿ ಬರಲು ಬೇರೆ ಬರುತ್ತೆ ಅಪ್ಪಡೆ ಬಂದ್ರಲ್ಲಿ ಪದ್ಯ.
2: ಇಸ್ಲಿಯ ರಾಧಾ ಚಲೆ ರಾಧಕೈತೆ ನ ಚಲೆ, ಇಸ್ಲಿಯ ರಾಧಾ ಚಲೆ ರಾಧಕೈತೆ ನ ಚಲೆ.
0: ಪದ್ಯ ವಿಚಾರ ಚೆನ್ನಾಗಿ
3: ಐ
0: ಕಾಸ್ ಜೋರ್ ಮತ್ತೆ ದಾರಿಕೆ ಎಂದು ಮಹಾರಾಜ ಬೇರೆ ದಕ್ಕ ಲಂಚ ಮಾಡ್ಕೊಂಡು ಹೋರಂಗ್ ಉಂಡ ನನ್ನ ಸರಿ ಆಡ್ದವಿ ನನ್ನ ಸರಿ ಆಡ್ದವ ಈ ಬೌಲ್ ಆಯ್ತು ಬೌಲ್
3: ಆಯ್ತು
0: ಏನ್ ಎತ್ಕೊಂಡು ಮಾರ ಅಲ್ಲ ಹಾಲು ಅಂಜಿನ ತುಂಬ ಈ ಎಪ್ಪನಲ್ಲ ಅಂಜಿನ ಹಿಂಗೆ ನೆರೊಂದು ಇರ್ತಲ್ಲ ಐದು ಮಾತಲ್ಲೇ ಕೋರಿ ಹೋಗಿ ಇವ್ಲ ನಾನು ಮೇ ನಾಯಿ ಗಿಡಕ್ಕೆ ಟೆಂಪು ಮೆಲ್ಲ ಮೆಲ್ಲ ಒಂದು ಪೆರಸ್ಟ್ ತುಂಬ ಬಕ್ಕಾಗ್ತೀನಿ ತಾನೆ
1: ಸಾಲಾಜಿ ಮಾರ ಬೇರು ಕೋರ್ನಿ ಸೀದಾ ಬತ್ತೊಂದು ಬತ್ತೀನಿ
0: ನಾನೆ
1: ಕಾಸು ಜೊತೊಂದಿನ ಅಜ್ಜಿ
0: ನಾನೆ
1: ದಾನಜ್ಜಿ ಮಾರ ಊರು ಅಡಿ ಮೇಲೆ ಆರ ಬಂದು ಎತ್ತ
0: ಊರು ಊರು ಅಡಿ ಮೇಲೆ ಮಪ್ಪ ಹಲೋ ಹಲೋ ಹಲೋ
4: ಅಂಚೆಗೆ ನಿಕ್ಲೆಲ್ಲ ತೂತು ಪೋಯಿ ಪಡೆದು ಬರ್ತೀನಿ.

0: ಓಕೆ ಇಫ್ ಯು ಡೋಂಟ್ ಮೈಂಡ್ ಒಂದು ಚೂರು ಪಾರ್ವತಿ ಮೇಲೆ ತೋರ ಪ್ಲೀಸ್. ಹಲೋ ಹಲೋ ಪಾರ್ವತಿ, ಹೌ ಆರ್ ಯು? ಬಲ್ಲ ಬಲ್ಲ ಎದ್ರೆ ಬಲ್ಲ ಕೊಡಿಚಿ. ಓಕೆ ಓಕೆ ಓಕೆ ಓಕೆ, ಇಟ್ಸ್ ಫಾರ್ ಯು ಮೈ ಗಿಫ್ಟ್. ಗೆತ್ತೋನು ಗೆತ್ತೋನು.
1: ಲಕ್ಷ್ಮೀ.
0: ಓಕೆ ಸಿ ಲಕ್ಷ್ಮೀ.

0: ಇದನ್ನು ನೀ ಪರ್ಸನೇ ಬರ್ತು ಮಾಡ್ಯಲ್ಲಪ್ಪ ಮೋಲು
1: ಮುಟ್ಟುದನ್ನು ಮಾತ್ರ ಇಟ್ಟೇ ಚಾಯಿನಿ
0: ಏನ್ ಎತ್ತರದ ಮುಟ್ಟು ಬಾಡ್ದು ಗುಲ್ಗ ನಿಲ್ಸ್ಲಕ ಉಂಟದ
1: ಹಿಂಗ್ ಬನ್ನಿ ಎತ್ತರದ ಮುಟ್ಟು ಬಾಡ್ದು ಬನ್ನಿ ಮುಟ್ಟ ಜೋಡಿದ್ರು ಜಾಸ್ತಿ
0: ಕೆಲ್ಪಿ ಮುಟ್ಟದಂಗಡಿದೆ ಈತ ಮೊದಲು ನೀ ಕುಂಟಿ ಮನೆ ಟಿಲಕ ಆತನು
1: ಹಿಂಗ್ ಗೋಡೆ ರಾತ್ರಿ ಕುಡೋಂದಲ್ಲ ಚಿಲ್ಬತ್ತೀನಿ ಈ ಲಕ್ಷ್ಮಿನ ಮತ್ನಿಗೆ ಎನ್ನ ತರೆ ಕುಚಲ್ಲಿ ಅಲ್ಲಿ ಯು ಕಟ್ ಮಾಡ್ಕೋಡಿ
0: ಹೊಸ ಕಟ್ಟವಾಯ್ತನತ್ತ
1: ಹೂವ್ಯವು
0: ಐಕ ಬರ್ಚನೆ ಎಣ್ಣೆ ಮನೆ ಮರಗಾಲ ಬರ್ಚೆ
1: ಅಂತೆ ಹೂವಿಗೆ
0: ಹೊಸ ಕಟ್ಟವು
1: ತಿಂತಿರೋ
0: ಓ
1: ಸಿ ನರಕದ ಮತ
0: ಈತ ಪ್ರಯಾಣ ಅಲ್ಲಿ ಯು ಕಟ್ಟಕ್ಕೆ ಹೋಗ್ತಾಳೆ ಐದು ಎಕ್ಸ್ ವೈ ಝಡ್ ಮಲ್ಕೋ
1: ಬಾಯಿಗೆ ಯಾರಿಗೆ ಹಿಂದಿನ ಕೇಂದ್ರದಲ್ಲಿ ಇದು ಓಕೆ ಮಲ್ಕುನಿ
0: ಓಕೆ ಬಂದಿವಳು ಹೆಣ್ಣಿನಗೆ ಒಟ್ಟರೆ ಗೆಂಡ ಅವನ
1: ನಮ್ಮ ಮತ್ನ ಏತ್ ವರ್ಷ ರೀ
0: 26 ಇಯರ್ಸ್ 2 ಮಂತ್ಸ್
1: 26 ವರ್ಷ ಎಂಟು ತಿಂಗಳು ಆಗಿ ಕೆಲನೆ ಮುಂಜೆ ಒಂದು ದಿನ ವಿಮಾನ ಹುಡುಕುಲ್ಲದರೆ ರೀ
0: ಓ ಮತ್ನದ ಮನದ ನೀರು ಅನ್ಕುಲ್ಲಾಯ್ನಿ
1: ಅಂದು ಬಜಪೇಡು ವಿಮಾನ ಹುಡುಕು ಕುಲು ದಿನ ಒಂದು ದಿನ ವಿಮಾನ ಹುಡುಕುಲ್ಲದ ನಮ್ಮ ಇಟ್ಟು ಹೋಗ್ತಾನೆ
0: ಹೋಗಿಲ್ಲದಾನೆ ಅವು ಹೋಗ್ಲಕನೆ ಅಂತ ಅವು
1: ಬಾಯಿಗೆ
0: ಅವು ಕುಲ್ನಲ್ಲ ಹೋಗಿಲ್ಲ ಅಂತೀನಿ ಕುಲ್ನಲ್ಲ ಅಂತೀನಿ
1: ನಮ್ಮ ಜಾಗ ಹೋಗ್ಲೇನು
0: ದೀಪ
1: ಅಮೇರಿಕದಾಗೆ ಬರ್ತಿರ್ತೀರಿ ಚೂಡು ಮೂಲ ನಟ್ಟಿಯಲ್ಲ ಅದು ಕೊಡ್ತು ಪೋಯಿ ನಮಗೆ
0: ನಟ್ಟಿನವೇ

0: ವಾರ್ಷಿಕೋತ್ಸವಕ್ಕೆ ಪದ್ಯ ಬರೆಯುದಾ? ಸರಿ ಸರಿ. ಓ ರಾಮ, ನಮ್ಮೆ ನೆಂಚಿವಲ್ಲ ಮಾಸ್ಕು ಶಾಲ ಜೋಗಲ್ಲ ವಾರ್ಷಿಕೋತ್ಸವಕ್ಕೂ ಪದ್ಯ ಬರೀಪುನಿಗೆ ಆ ಚಡ್ಡಿನಂತೆ ಹೊಯ್ತು ಕಟ್ಟಮೆ ಅವ್ರು. ಯಪ್ಪ ಈ ಫೋನ್ ಹೆಂಗ್ ಕೊಡಿಗೆ ಅಮ್ಮ ಮಾರೆ, ಯಪ್ಪ ತಾಲ್ ನಮ್ಗೆ ಗೊತ್ತಾಗ್ತೇವ್. ಹೋಡು ಈ ಚಡ್ಡಿ ಮಿದ್ದು ಮಾಡು ಅಂತ ಹೋಡೆ ಹೋಡ ಒಬ್ಬ ಕೊಡಿಗೆ ಅಪ್ಪ ಹೋಡ್ ಮಾಡು ಹೊರಾಣಿ ಒಂದು ಮಿತ್ತುಕೊಂಡು ಇಲ್ಲ ಇಲ್ಲಿ ಹೋಡ್ ಫಾಡ್ ಫಾಡ್ ಫಾಡ್ ಫಾಡ್ ಫಾಡ್ ಮಾಡೆ ಹೋಡೆ ಹೋಣ್ಣು ಮಿತ್ತು ಮಾಡಿ ಆ ಮಿತ್ತು ಮಾಡು ಕಂಡ ಬಟ್ಟೆ ಯಾವ ಫುಲ್
1: ಇದು
0: ಚಡ್ಡಿ ಸರಿ
1: ಇದು ಗುಪ್ತಿಂಜಿ ಪೋತನ
2: ಇದು ಚಿಕ್ಕ ಪುಟಾಣಿಗಳಿಗೆ ವಾರ್ಷಿಕೋತ್ಸವಕ್ಕೆ
0: ಎರಡನೇ ಕ್ಲಾಸಿನ ಮಕ್ಕಳಿಗೆ ಪದ್ಯ
2: ನೃತ್ಯ ರೂಪಕ ಗಂಡ ಹೆಂಡ
3: ನಾನು ರಾಮಣ್ಣ ಸರ್ ನಾನು ರಾಮ ಅಲ್ಲ ಮಾತ್ರ ನೀವು ಯಾಕೆ ನನ್ನನ್ನು ಕಡಿಗೆ
2: ಗೊತ್ತಾಯ್ತು ಮಗ ಗೊತ್ತಾಯ್ತು ಮಗ ಬೇಸರ ಮಾಡ್ಬೇಡ ಆಯ್ತಾ ಬೇಸರ ಮಾಡ್ಬೇಡ ಆಯ್ತು ಮಗ ಆಯ್ತು ಮಗ ಬೇಸರ ಮಾಡ್ಬೇಡ
0: ರಾಮ ಮಾಸ್ಟರ್ ಸರಿ ನೋಡಿ
2: ಆಯ್ತು ಮಗ
0: ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕು ತೊಗೊಂಡು ಎರಡನೇ ಕ್ಲಾಸಿನ ಪುಟಾಣಿಗಳಿಗೆ
2: ಯಾವ್ದು ನೃತ್ಯ ರೂಪಕ ಇದು ಗಂಡ ಹೆಂಡತಿ ಬಗ್ಗೆ ಗಂಡ ಹೆಂಡತಿ ಬಗ್ಗೆ ಗಂಡ ಮದುವೆ ತಕ್ಷಣ ಪುಣ್ಯಾತ್ಮ ಅಮೆರಿಕಕ್ಕೆ ಹೋಗ್ತಾನೆ ಏಳು ವರ್ಷ ಬಿಟ್ಟು ಬರ್ತಾನೆ ಹೆಂಡತಿಯನ್ನು ನೋಡ್ತಾನೆ ಆಗ ಅವನ ಹೆಂಡತಿಗೆ ಬೇರೆ ಮದುವೆ ಆಗಿದೆ
0: ಎರಡನೇ ಕ್ಲಾಸಿನ ಗಂಡ
2: ಆಗ ಫೀಲಿಂಗ್ ಅಲ್ಲಿ ಯಾರು
0: ಫೀಲಿಂಗ್ ಅಲ್ಲಿ ಎರಡನೇ ಕ್ಲಾಸಿನ ಗಂಡ ಅಮೆರಿಕಕ್ಕೆ ಹೋಗುದ
2: ಹೌದು
0: ಹೆಂಡತಿ ಸಹ ಎರಡನೇ ಕ್ಲಾಸ್
2: ಎರಡನೇ ಕ್ಲಾಸ್ ಅಂದ್ರೆ
0: ಅವರಾಗಿ
2: ಅವರಾಗಿ ಹೋಗುದ ಅಲ್ಲ ಕಲಿಸಿದ ಇಲ್ಲ ಇಲ್ಲ ಅವರಾಗಿ ಹೋಗುದು
0: ಅವರಾಗಿ
2: ತೊಂದ್ರೆ ಇಲ್ಲ
0: ಯಾವ
2: ಎರಡನೇ ಕ್ಲಾಸಿನ ಮಕ್ಕಳಿಗೆ ಫೀಲಿಂಗ್ ಅಲ್ಲಿ ಯಾರು ಬೇಡ
4: ನೀನೇ ಸಾಕಿದಾಗ ನಾಯಾಗಿ ಸಿಕ್ಕಿತಲ್ಲೋ ನಾಯಾಗಿ ಸಿಕ್ಕಿತಲ್ಲೋ
2: ಓ ಮರ್ಲ ನಾಯಾಗಿ ತುಚಿತಲ್ಲೋ
4: ಮರ್ಲ ನಾಯಾಗಿ
0: ತುಚಿತಲ್ಲೋ
2: ಬಗೈತಿನ ನಾಯಾಗಿ ಚುಚಿ ಅವು ಅಂಚನ
4: ಹದ್ದಾಗಿ
2: ಚುಚ್ಚಿತಲ್ಲೋ
4: ಹದ್ದಾಗಿ ಚುಚ್ಚಿತಲ್ಲೋ
2: ಹದ್ದಾಗಿ ನಿಂಗಳ ಗೊತ್ತಿದ್ಯಾ ಹದ್ದಾಗಿ ನಿಂಗಳ ಗೊತ್ತುಂಡು ಎರಡನೇ ಕ್ಲಾಸ್ ಜೋಗ್ಯ ಭಂಗ ಪೂಜಾ ಅದನ್ನು ಓಲ್ ನಾಳೆ ಓದಿನಿ ನಾಯ ಎಂಡ ಓಲ್ ಅದಕ್ಕೂ ಅಲ್ಲ ಇವ್ರೆ
0: ಸರಿ ಉಂಟ ಸರಿ
2: ಎಲ್ಲಿ ಹುಡ್ಕೊಡುವ ನಾಯಿ ಆದ್ರೆ ನಾಯಿ ಸತ್ತ
0: ನಾಯಿ ಸತ್ತ ಮಾರ್ಗದಲ್ಲಿ ಸಿಗ್ತದೆ
2: ಸರಿಯಲ್ಲ
0: ಸರಿಯಪ್ಪ
2: ಈಗ ಮೂರನೇ ಕ್ಲಾಸಿನ ಪುಟಾಣಿಗಳು
0: ಅಬ್ಬ ಹೊರ ಜೋಗಲು ಮಲ್ಲ ತಂದೆಟ್ಟು
2: ಮೂರನೇ ಕ್ಲಾಸಿನ ಪುಟಾಣಿಗಳೇ
0: ಯಾರದು
3: ನಾನು ರಾಮ ಮಾತ್ರ ನಾನು ರಾಮ ನಿಮ್ಗೆ ನಾನು ಎಷ್ಟು ಸತ್ತಿ ಅಂತ ನಾನು ರಾಮ ನಾನು ಬೆಳಿಗ್ಗೆ ಹೇಳ್ತೇನೆ ನಿಮ್ಗೆ ಮಧ್ಯಾಹ್ನ ಹೇಳ್ತೇನೆ
0: ಜನರೇಟರ್ ಸ್ಟಾರ್ಟ್ ಆಯ್ತು ಹಾಕಾದ್ರೆ ನಿನ್ನ
2: ಇದು ಮೂರನೇ ಕ್ಲಾಸಿನ ಪುಟಾಣಿಗಳಿಗೆ ಇದು ಯಾವ ಪಿಕ್ಚರ್ ಗೊತ್ತುಂಟ
0: ಯಾವುದು
2: ಇದು ಎಡಕಾಲು ಗುಡ್ಡದ ಮೇಲೆ
3: ಮತ್ತೆ ಬಲಕಾಲು ಯಾರ ಮೇಲೆ
2: ಬಲಕಾಲು ನಿನ್ನ ಚಿಗಲೆ ಮೇಲೆ
3: ಅಲ್ಲೇ ಅಯ್ಯ
0: ಪಕ್ಕ ನಿಂತಿದೆ ಕಾಲು ಗೋಲ್ ಅರಿವಾಡ
3: ಅವು ಎಡ ಕಾಲು
0: ಎಡ ಕಲ್ಲು ಅಣ್ಣ ಅವು ಕಲ್ಲು ಕಂಡ ಆಯ್ತಾ
2: ಸರಿಯಲ್ಲ ಕಾಲು
0: ಕರೆಕ್ಟ್ ಕಾಲು ಎಲ್ಲಿ ಸೈಡ್
2: ಸರಿಯಲ್ಲ
0: ಆಯ್ತು
2: ಈಗ ಫೀಲಿಂಗ್ ಅಲ್ಲಿ ಆಡು
0: ಎಲ್ಲ ಫೀಲಿಂಗ್
2: ಗಂಟ ಕಚ್ಚೋಗ್ತದೆ ಆಗ ಮನೆಯಲ್ಲಿ ಹೆಂಡತಿ ಒಬ್ಬಳೆ ಆಗ ಫೀಲಿಂಗ್ ಅಲ್ಲಿ ಆಡು ಅಂತ ಆಡು
0: ಯಾವ ಹಾಡೋದು
4: ವೀರ
0: ಆ ಚೌಕಿ ತಿಳಿದಾರ್ದು ವೇಷ
4: ವೀರ ಇನ್ನೂರು ತರಹ ಇನ್ನೂರು ತರಹ
3: ಎಂತ ಮಾತ ಅದು ಇನ್ನೂರು ತರಹವ ಅದು ಇನ್ನೂರು ತರವ ಅದು ನೂರು ನೂರು ತರಹ ಅಲ್ಲ ವೀರಹ ನೂರು ನೂರು ತರಹ ಹಾಗೆಲ್ಲ ಅದು
0: ನೂರು
4: ವೀರಹ
2: ನೂರು ನೂರು ನಂಗಳ ಗೊತ್ತಿದ್ಯಾ ನೂರು ನೂರು ನಂಗಳ ಗೊತ್ತುಂಡು ಏನ್ ಲೆಕ್ಕದ ಮಾಸ್ತಿ ಹೆಂಗ ಲೆಕ್ಕದ ಪೋನ ನೂರು ನೂರು ನಂಗಳ ಗೊತ್ತುಂಡು ಯಾರ ಟೋಟಲ್ ಮಂದ್ ಬಂದ್ಯಾನ
0: ಈಗ
2: ನೆಕ್ಸ್ಟ್ ಸ್ವಾಮಿ ನಾಲ್ಕನೇ ಕ್ಲಾಸ್
0: ನಾಲ್ಕನೇ ಕ್ಲಾಸ್ ಬರ್ತು ನನ್ನ ಮುಂಚೆ ಏಳನೇ ಮುಟ್ಟ ಮಾತ್ರ
2: ನಾಲ್ಕನೇ ಕ್ಲಾಸ್ ಬುಟಾನಿಗಳು ಇದು
3: ನಾನು ಯಾರು ನಾನು ಕೇಳಿದ ನಾನು ಯಾರು ಏನಿಗೆ ನಾನು ಯಾರು ನಾನು ರಾಮ ನಾನು ರಾಮ ನಾನು ಒಂದು ಗುಪ್ತ ವ್ಯಕ್ತಿ ಅಲ್ಲಿ ಕುಳಿತಿರುವಾಗ ನೀವು ಗಡಿ ಗಡಿ ನನ್ನನ್ನು ಕುಕ್ಕಿ ಕುಕ್ಕಿ ಕೊಲ್ತಾ ಇದ್ದೀರಂತ ಇದರ ಅರ್ಥ ಏನು ನನಗೆ ಅದು ಅರ್ಥ ಆಗ್ಬೇಕು ಇದು ನೀವು ಗಡಿ ಗಡಿ ನನ್ನನ್ನು ಕುಕ್ಕಿರಲ್ಲ ಈ ರೀತಿ ನೀವು ಕುಕ್ಕಬೇಕಾದ್ರೆ ಇದರ ಅರ್ಥ ಅಂತರಾರ್ಥ

0: మరలానలా పెట్టిన పోటీ ನನ್ನನ್ನು ಕರೆಕ್ಟ್ ಗುರ್ತ ಇಟ್ಕೊಳ್ಳಿ. ಆಗ ನಿಮ್ಗೆ ನಾನೊಂದು ಸಹಾಯ ಮಾಡಿದೆ, ನೀವು ನನ್ನನ್ನು ಪರಿಚಯ ಇಟ್ಕೊಳ್ತೀರಿ. ಬಂದದ ಹೋಟೆಲ್ಗೆ ತಂದು ಹೋದ ಅಯ್ಯ, ಈ ಜನಕ್ಕೆ ಸಮಾತಿಂದ ತೆತ್ತು ಕೊಡ್ತೀನಿ ಅಯ್ಯ. ಈ ಜನ ಸಾಧಾರಣ ಏಳು ಬಂತು ಮೂಜಿ ಚಾಮಾತ ತಿಂತೀನಯ್ಯ. ಮೂರು ಸಾಮಾತಿಂದಲೇ ಕೂಲಿ ಆ ತೊಂದರೆ ಕೂಲಿ ಇರುತ್ತೆ. ಮೂರು ಪತ್ತು ತಿನ್ನು ಮತ್ತೆ ಅಂತ ಕೆರೆ ತಿಂದು ಕೊರ್ನಿ. ಸರಿ ತಿನ್ನಿ ಸರಿ ತಿನ್ನಿ, ನಿಮ್ಮ ಹೊಟ್ಟೆ ಫುಲ್ ಆಗಿ ಪಡೆದು ಕೊರ್ನಿ ಅಯ್ಯ. ಇದು ಮಾತ್ರ ಆದ ಅಯ್ಯ, ಕಾಸು ಕೊಡ್ತೀನಿ ನಾನು ಫಿರ ತಿರುಗುವ ನೀನ್ ತಪ್ಪಿಸ್ತು ಪತ್ತಿನಿ.
1: ಹತ್ತಿರ ಬಂದದ್ದು ಹೆದರ್ಬೇಕು, ನಿಮ್ಗೆ ಒಂದು ಮುತ್ತು ಕೊಡುವ ಅಂತ ಬಂದ.
2: ಮತ್ತೆ ಯಾಕಪ್ಪ ಕೊಡಿಲ್ಲ,
1: ಹಲ್ಲು ಎದುರುಂಟ
2: ಒಳ್ಳೇದಾಗಿ. ಮತ್ತೆ
1: ಯಾರಿಗೂ ನಿಮ್ಮ ಮುತ್ತಿಗೆ ಒಂದು ಕನೆಕ್ಷನ್?
2: ಅದು ಹೇಗಪ್ಪ? ಅದು ಅದು ಮುತ್ತು ಉಂಟಲ್ಲ, ಆ ಮುತ್ತು ಇಲ್ಲಿ ಇಲ್ಲಿ
1: ಎಲ್ಲ
2: ಕೊಡಬಹುದು. ಆ ಕುಟ್ಟಿಯ ಮುತ್ತು ಉಂಟಲ್ಲ, ಅದು ಬೆನ್ನಿಗೆ ಮತ್ತೆ ಸೊಂಟಕ್ಕೆ ನಿಮ್ಮ ತಿಗಲೆಗೆ ಎಲ್ಲ ಕಡೆಗೂ ಆಗ್ತದೆ, ಎಲ್ಲೆಲ್ಲೂ ಆಗ್ತದೆ. ಅವನು ಮಾತ್ರ
1: ನಿನ್ನ ಮಾತ್ರ ಮಾಸ್ಟ್ರೆ ಕನ್ಫ್ಯೂಸ್ ಆಗ್ತದೆ.
2: ಅವನು ಮಾತ್ರ
1: ನಿನ್ನ ಒರಿಯನ ಅಂದು ದಾದ ಈ ಕಣ್ಣದ್ದು ತಪ್ಪು ಅಂತ ಗೊತ್ತಾಗ ಎಂಗಲ ಮಾತ್ರ ಕ್ಲಿನಿಕ್
2: ಸರಿದಲ್ಲ ಬಿಟ್ಟು.
1: ನಾನು
2: ನೀವು ಡಾಕ್ಟರ್ ಅಲ್ವ? ನೀವು ಡಾಕ್ಟರ್, ನೀವು ಡಾಕ್ಟರ್ ಚಿಮ್ಮಿ ಅಲ್ಲ?
1: ಡಾಕ್ಟರ್ ಚಿಮ್ಮಿನಿ
2: ಕರೆಕ್ಟ್ ನೆನಪು. ನನಗೆ ನಿಮ್ಮ ಅಪ್ಪ ಒಬ್ಬರಿದ್ರಲ್ಲ,
1: ಅವರು ಡಾಕ್ಟರ್ ಲ್ಯಾಂಪ್
2: ಕರೆಕ್ಟ್ ನೆನಪು. ನನಗೆ
1: ನನ್ನ ಅಪ್ಪ ಡಾಕ್ಟರ್ ಲ್ಯಾಂಪು, ನಿಮ್ಮ ಅಪ್ಪನ ದೋಸ್ತಿ ಅಲ್ಲ?
2: ನಮ್ಮಪ್ಪ ಯಾರು?
1: ನಿಮ್ಮಪ್ಪ ಡಾಕ್ಟರ್ ಗ್ಯಾಸ್ ಲೈಟರ್. ನಿಮ್ಮ ಅಜ್ಜಿ ಜ್ಯೋತಿ, ನಿಮ್ಮ ಕುಟುಂಬ ಎಲ್ಲ ಕ್ಯಾಂಡಲ್ಗಳು, ಮತ್ತೆ ಎಲ್ಲ ಸೇರಿ ಒಂದು ಕಾಟ.
2: ಮತ್ತೆ ನಿಮ್ಮನ್ನು ಮಲಗಿಸುದು,
1: ಮತ್ತೆ ನಿಮ್ಮ ಕಾಟ ಇಲ್ಲ,
2: ಮತ್ತೆ ನಮ್ಗೆ ನಿಮ್ಮ ಕಾಟ ಇಲ್ಲ.
0: ಅದು ಡಾಕ್ಟರ್
1: ಚಿಮಣಿಯವರೇ,
0: ನನಗೆ ತಕ್ಷಣ ನೆನಪು, ತಕ್ಷಣ ಬರವು. ಅದಕ್ಕೆ ಎಂತ ಮಾಡುದು ಚಿಮಣಿಯವರೇ?
1: ಡಾಕ್ಟರ್ ಯಾರು ಬಿಸೋದಿ ಮರ್ದು ಹೋಯ್ತಾರೆ.
0: ಅದಕ್ಕೆ ಎಂತ ಮಾಡುದು ಚಿಮಣಿಯವರೇ?
1: ಅದಕ್ಕೆ ಒಂದು ತೆಂಗಿನ ಹಾಕಿದ್ದಾರೆ, ಇನ್ನು ಮೇಲೆಯಿಂದ ಜೋಗ್ರಾಮ್ ಹೇಳ್ಬೇಕು, ಡಬ್ ಡಬ್ ಡಬ್ ಎಂಟು ಹಾಕಿ.
0: ಸರಿ ಆಗ್ತದೆ,
1: ಕರೆಕ್ಟ್ ಆಗ್ತದೆ.
0: ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ?
1: ಇಲ್ಲ, ಹೆಚ್ಚು ಆಗುದಿಲ್ಲ, ಅದರಲ್ಲಿ ಕಮ್ಮಿ ಆಗ.
0: ಆಗದೆ ತೊಂದರೆ ಇಲ್ಲ,
1: ಹೊರಬಾರ್ದು.
0: ಈಗ ಹರಿಯುವಾಗ ಹಾಡುವಂತ ಹಾಡು
1: ಕಡೆನಾಗ.
0: ಕಡೆಯುವಾಗ
1: ಎಷ್ಟನೇ ಕ್ಲಾಸ್ ಮಕ್ಕಳು?
0: ನಾಲ್ಕನೇ ಕ್ಲಾಸ್.
1: ಮಕ್ಕಳೇ ಕಳಪಿರಲ್ಲ ಶಾಲೆ ಬರ್ಲಿಕ್ಕೆ
0: ಉಂಟಾಗಬೇಕು.
1: ಏನ್ ಚಿನ್ನ ನ್ಯಾಚುರಲ್ ಮಾರೆ.
0: ಹೌದು. ಈಗ ಪಾಲ್ ಕಡಲೆ ತಡೆವಾಗ ಜನಿಸಿ ಬಂದೇ.
1: ಎಂತ ಮಾಸ್ಟ್ರೆ, ಮಕ್ಕಳಿಗೆ ಸಾಹಿತ್ಯವನ್ನು ಯಾವಾಗಲೂ ನಾವು ಅಚ್ಚುಕಟ್ಟಾಗಿ ಕಲಿಸ್ಬೇಕು. ನಾವು ಅದು ಸಾಹಿತ್ಯ ರಾಂಗ್ ಮೇ, ಅವು ತಪ್ಪು ಮೇ. ಅವು ಎಂಟು ಪದ್ಯ ಗೊತ್ತಿದ್ದೀನಿ ತಾನೆ, ಪಾಲ್ಗಡಲೆ ಕಡೆಯುವಾಗ. ಹಾಗೆಲ್ಲ ಮಾಸ್ಟ್ರೆ, ಅದು ತಿದ್ಕೊಳ್ಳಿ. ನಾನು ಹೇಳ್ತೇನೆ, ಪಾಲ್

0: ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ.
1: ಇದು ಕಡೆದಾದ್ರೆ ಅರೆಪ್ಪು ದೆಪ್ಪುನ ಗಮನ ಪದ, ಕಡೆಯುವಾಗ ಹೇಳುವ ಪದ ಅಲ್ಲ.
2: ಅತ್ತಯ್ಯ ಅತ್ತಯ್ಯ, ಇದು ಕಡೆದ್ರೆ ಅರೆಪ್ಪು ದೆಪ್ಪುನ
1: ಅದು ಕರೆಕ್ಟ್ ಆ ಲಿರಿಕ್ಸ್ ಅಲ್ಲಿ ಹಾಗೆ ಬರ್ತದೆ.
0: ಪಾಲ್ಗಡಲ ಕಡೆವಾಗಲಿ ಜನಿಸಿದಂದೆ, ಕೇಳಿ ಸ್ವಲ್ಪ ದಮ್ ಮಾಡಿದೆ ನಾನು. ಪಾಲ್ಗಡಲ ಕಡೆವಾಗಲಿ ಜನಿಸಿದಂದೆ, ನಿನ್ನ ಕಂಡೆ ಬರು ಮೋಹಗೊಂಡೆ, ಪ್ರೇಮಾನುರಾಗಲಿ ಕೈ ಹಿಡಿದೆ, ನಿನ್ನನ್ನು ಪಡೆದು ಪರಿಪೂರ್ಣನಾದ.
1: ಸಣ್ಣ ಆತು ಕೊಡ್ತಾನೆ ಅರೆಪ್ಪು, ಸಣ್ಣ ಆತು ನಾವು ಅರೆಪ್ಪು ದೆಪ್ಪುನಾಗ
2: ಅರೆಪ್ಪು ದೆಪ್ಪುನಾಗ ಪದ ಪಂಪುನ ಪದ. ಅತ್ತಯ್ಯ ಅತ್ತ ಅಂಚತ್ ಇಂದು ಅರೆಪ್ಪು ದೆತ್ತದು ಕಜಿಪು ಕೊದ್ಯಾದು ಒಣ ಸಾಯಿ ಬೊಕ್ಕ ಪಂಪುನ ಪದ.
1: ಅವೇನ್ ಚಂದ್ರ
2: ಅವು ಐತಿಜ್ಜ ನಾನೇ ಭಾಗ್ಯ ಬಂತ.
3: ಹುಷಾರಿದ್ದಾನೆ ಪುಟರಿ, ಹುಷಾರಿದ್ದಾನೆ. ನಿಮಗೆ ಮಗ ನೂರಲ್ಲಿ ನೂರು ಮಾರ್ಕು, ಒಂದು ಪುಣ್ಯ ಪುಣ್ಯ
1: ನೂರು ಮಾರ್ಕು
3: ನೂರು ಮಾರ್ಕು. ಹುಷಾರಿದ್ದಾನೆ ಪುಟರಿ. ಈಗ ಆರನೇ ಕ್ಲಾಸ್ ಪುಟ್ಟಣಿ ಆರನೇ ಕ್ಲಾಸ್.
2: ಅಯ್ಯ ಖುಷಿ ಅದೇ ಗೊತ್ತಾನೆ ನಿಮ್ಗೊಂದು. ಅಯ್ಯ ಒಂದು ಎಡ್ಡ ನೀರು ಕುಡಿಸಿದ ನಂಗೆ ಒಂದು ಆಯುರ್ವೇದಿಕ್ ಒಂದು ಮರ್ದ ಮರ್ದಿಕ್ಕಿಲ್ಲ ಕಾಸು ನಾ ಜನ ನನ್ನ ಲಕ್ಕಡಿ ಅಂತ ತೋರ್ಪಾವೇ.
3: ಗಂಡನ ಹತ್ತಿರ ಹೆಂಡತಿ ಬಂದಿರ್ತಾಳೆ,
1: ಎಲ್ಲ ಗಂಡ ಹೆಂಡತಿಯ ಬಗ್ಗೆ
3: ಹೆಂಡತಿ ಬಗ್ಗೆ
1: ಪಾಪಯ ಮದ್ನಾದ ಆಸೆ ಜೋಕ್ಲೇನ್ ಗಂಡ ಹೆಂಡತಿ ನಿಯಾಸ ಮಾಡ್ತೀವಿ. ಜನ
3: ನಿತ್ಯ ರೂಪದ ಗಂಡನ ಹತ್ತಿರ ಬಂದಿರ್ತಾಳೆ ಆ ಸ್ಪಾಟ್ ಅಲ್ಲಿ ಯಾರಂತ
1: ಯಾವ್ದು
3: ನೀ ಬಂದು ನಿಂತಾಗ ನಿಂತು ನೀ ನೆಕ್ಕಾಗ
1: ಚೆನ್ನಾಗಿ
3: ನಿಂತು ನೀ ಕುಡಿದಾಗ ಕುಡಿದು ನೀ ಬಿದ್ದಾಗ ಕುಡಿ ನೀ ಸೋತಾಗ ಕುಡಿ ಹೋತಿ ನಾನಾಗ.
1: ಲಾಸ್ಟ್ ಮಾತ್ರ ಒಂದು ಸ್ಲೋ ಆಗ್ತದೆ ಬಕ ಪೂರ ಫಾಲ್ ಎಂತ ಮಾಸ್ಟ್ರೆ ಮಕ್ಕಳು ಏನು ಕುಡಿಯುವುದು ಕುಡಿದು ನೀ ಬಿದ್ದಾಗ
3: ಕುಡಿದು ನೀ ಬಿದ್ದಾಗ
1: ರಾಂಗ್ ಸರಿ ಮಾಡಿ ಹಾಗೆಲ್ಲ ನೀ

సమాజ వర్పులు మరి

0: ಅಲ್ಲಕುಂಟು ಅನು ನನ್ನ ಕೇಮ್ನ ಹತ್ತೆಂಕುಂಡು
1: ಹತ್ತು ಇಲ್ಲ ಎಂಕೊಂಡು ಹಾಕೊಂಡು ಗೊತ್ತುಂಡ
0: ಹೆಂಕಿ ನಾವು
1: ನಿನ್ನ ಮುಸಂಟು
2: ಸಮಾಜ
0: నిన్న ముసుంటు ఎంకల ఇళ్ళలో హక్కుండా అవగొత్తున్నా దర్తి నాకు పీరా దర్పునా ఉంటుకోర్లే ఉంటుకోర్లే
1: ಉಂಟು ಇತ್ತಿನ ಅಲ್ಪನಂಡು ಪಾರ್ವತಿ
0: ಬಿಡಬಲ್ಲ
1: ಎಲ್ಲ ಕೈ ತರ್ಕೊಂಡ
0: ರೇತಿ ಸಮಾಜ ಓಣ್
1: ಹಕ್ಕುನು ಮಾರ
0: ಅಂತ ಸಮಾಜ ಓಣ್ಣು
1: ಸಮಾಜ ಬರ್ಕೊಂಡು ಮಾರ ಈಗ
0: ಕುಲರ್ ಬಡ್ಡಿ ನೀನ್ ಕುಲರ್ ಬಡ್ಡಿ ತಲಕಾಯ
1: ಪಾರ್ವತಿ
0: ಸಮಾಜ
2: ಬೈಕೇನ ಸರಿಯಾ ಮಾರೇ ಸರಿ ಗ್ರಿಪ್ಪುಡಿಗೆ ಬಿಡೋಚಿ
1: ನೆಲ್ಲಿ
0: ಸಮಾಜ ಬೈಕಿ ದಾಯ ಮಾರಾಯ
2: ಸಮಾಜ ಬರ್ಕೊಂಡು ಮಾರೆ
0: ಇಂದು ಜೋರ ಸಮಾಜ ಬರ್ತೀನಿ
1: ಈ ತಪ್ಪಿಲ್ಲ ಪಾರ್ವತಿ ಅವನ್ ಕೈಸು ರಾಮಿಸಿ ಯಾನು ಅಮೆರಿಕಾ ಹೋಗಿನ ನಿಕ್ಲೆ
0: ಬೇಜಾರು ಅಮೆರಿಕಾದ ಹೋದ್ ಬಂದಾಗ ಈ ರೆಂಕ್ ನೀವು ಚಟ್ಟಿ ಆರ್ಬೇಕಲ್ಲ ಬರ ಐತಿ
1: ನಿಕ್ ಬೇಜಾರು ನಿಕ್ ಬೇಜಾರು

0: ನಕ್ಷತ್ರ ಸಹಿತಿನೇ ಪಾರ್ವತಿ ಕೆನ್ನೆ ಅವು
1: ಯಾರು ಪಣ್ಯ ನಾನು ಇಷ್ಟ ನಕ್ಷತ್ರ ನಮ್ಮ ಮೇಲೆ ಅಲ್ಕೊಳ್ಳ ಅನ್ಬರ್ತೀನಿ ಕೇಳಿ
0: ಅವಾಗ ಮಂಡೆಗೆ ಒಂದು ಶೂಟ್ ಮಾಡಿ.
2: ನೀವು ಟೀಚರ್ ಅಲ್ವಾ?
1: ನೀವು ಮಾಸ್ಟರ್ ಅಲ್ವಾ?
2: ಹೌದು.
1: ಹಾಗಾದ್ರೆ ನಾನು ಟೀಚರ್.
0: ಆಯ್ತಲ್ಲ ಮಗೆಲ್ಲ ಅಂತಾರೆ.

0: ಕಾಣುತ್ತೇವೆ. ಅಂದರೆ ಬಲ್ಲೆ
1: ಶ್ವೇತದ ಅಶೋಕ್ ಶೇಟ್
0: ಅಶೋಕ್ ಶೇಟ್ ಬಲ್ಲೆ ಎಂದ ನೆಕ್ಲೆಸ್ ಕೊಲ್ಕಿನ ಇಬ್ಬರು ಬರ್ಚಿನ ಬಲ್ಲೆ
1: ಮಾಡುವ
0: ಅವ್ ನೆಕ್ಲೆಸ್ ಇಂತೆ ತರೇ ಚಪ್ಪಡು ಮೂರ್ ಬರ್ತೊಡಿ ಮಾತಾಡ ಕಂಡಕ್ಕೆ ನೆಕ್ಲೆಸ್ ತೋಜೋಡ
1: ಲ್ಯಾಂಗ್ವೇಜ್ ಬಾರಿ ಬಂಗ್ಲಾ ಮಾರಿ ಅರ್ಥ ಮಾಡ್ತಾರೆ.
0: ಲಂಗ ಮಿಸ್ ಬಂದು ಜೇಡು ಬಂದು ಬಂತೆ ಲಂಗ
1: ಲಂಗದ ವಿಷಯ ಪನಚಿ ಮಾರೇಜಿ
0: ಲಂಗ
1: ನಿನ್ನ ಮರ ನಿನ್ನ ಪರತ್ ಲಂಗ ದೀಪಕ್ ತೈಲ ಕೊಡ್ದು ಬಣ್ಣ ಪಾತ್ರೆ ನೆನಪು ದೀಪಕ್ ಬಂದು ಸಾರಿ ವಕೀಲರೇ ಯಾನ ಲಂಗ ನಿಂಚ ತೂಯಿ ಕೂಡ್ಲಿ ಶಾಮಿಯಾನ ಕೂಡ ಚರ್ಚೆ
0: ಎಂತದ್ ಮಾಸ್ಟರ್ ಎಲ್ಲಿಗೆ ಹೊರಟದ್ ನೀವು
2: ಮಾರ್ಕೆಟ್ಗೆ?
0: ಮಾರ್ಕೆಟ್ಗೆ ಹೋಗಿ ಮಾಸ್ಟರ್, ನೀವು ನಿಮ್ಮ ನಮ್ಮನ್ನ ಸರಿಯಾಗಿ ನೋಡಿಕೊಳ್ಳಿ.
2: ಏನಾಯ್ತು
1: ಟೆನ್ನಿಸ್ ಆಡ್ತೀರಾ?
0: హలో
3: లక్ష్మి హవాయో అంకల్ కొంచూరు లక్ష్మి పాతిరే
1: ಅಂಕಲ್ ಬೆಲೆ ಆಯ್ತಾರೆ.

0: అమెరికా గారు మధ్య మీరే లేదు
1: లక్ష్మి
0: ఇన్నదో

ಕಾರಣ ಈ ರಾಣಿ ಪನ್ನೈ ಕತ್ತೆ

ಕಟ್ಟಿ ನಿನ್ನ ಮನೆಗೆ ದಾದಾಗಿದೆ ಎಂದು, ನಿನ್ನ ಮನೆಗೆ ಹೆಚ್ಚಿನ ಆಗಿದೆ ಎಂದು

0: ರೇಡಿಯೋ ಸಾಧನ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಾಂಗ ನಿಮಗಾಗ ಪ್ರಸ್ತುತ ಪಡಿಸಿದೆ. ನಿಮ್ಮ ಭಾವನೆಗಳಿಗೆ
1: ಇದೇ ರೇಡಿಯೋ ಸ್ಥಿರವಾಗುವ

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರ್ಸಿ ಆಯುರ್ವೇದ ವೈದ್ಯ. ನಾವು ಒಂದು ಹಣ್ಣಿನ ಅಂಗಡಿಗೆ ಹೋಗ್ತೇವೆ, ಅಲ್ಲಿ 10 ತರಹದ ಹಣ್ಣು ಇರ್ತದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಈ ಒಂದು ಹಣ್ಣನ್ನ ನಾವು ಹೆಚ್ಚು ಜನ ಅದನ್ನ ಬಿಟ್ಟು ಬಂದ್ಬಿಡ್ತೇವೆ, ಅದನ್ನ ತಗೊಳ್ಳೋದೇ ಇಲ್ಲ. ಅದ್ ಯಾವುದು ಅಂತ ಹೇಳಿದ್ರೆ ಖಂಡಿತವಾಗಿ ಅದು ದಾಳಿಂಬೆ ಹಣ್ಣು, ಸೊ ಪೊಮೆಗ್ರನೇಟ್. ಸೊ ದಾಳಿಂಬೆ ಹಣ್ಣು ಯಾಕೆ, ಅದು ಬಿಡಿಸ್ಲಿಕ್ಕೆ ಕಷ್ಟ, ಮತ್ತೆ ಅದರೊಳಗಡೆ ಬೀಜಾನೇ ಇರುತ್ತೆ, ಅದನ್ನ ತಿನ್ಲಿಕ್ಕೂ ಕೂಡ ಸ್ವಲ್ಪ ಕಾಳು ಕಾಳಿನಂತೆ ತಿಂತಾ ಇರಬೇಕು, ತುಂಬಾ ಸ್ಲೋ ಆಗಿ ತಿನ್ಬೇಕು. ಇದೆಲ್ಲವೂ ಕೂಡ ದಾಳಿಂಬೆ ಹಣ್ಣನ್ನ ನಾವು ಹೆಚ್ಚು ಜನ ಅದನ್ನು ಜಾಸ್ತಿ ತಿನ್ನದೇ ಇರೋದಕ್ಕೆ ಕಾರಣ ಇದು. ಆದರೆ ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದ ಮೇಲೆ ನೀವು ಖಂಡಿತ ಆ ರೀತಿ ಮಾಡೋದಿಲ್ಲ. ಸೊ ಹಾಗಾಗಿ ದಾಳಿಂಬೆ ಹಣ್ಣಿನ ಉಪಯೋಗಗಳು ಮತ್ತು ಅದರಿಂದ ಆಗುವಂತ ಈ ಆರೋಗ್ಯದ ಸಮಸ್ಯೆಗಳಿಗೆ ಅದರಿಂದ ಆಗುವಂತ ಔಷಧಗಳು, ಇದನ್ನೆಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಪೊಮೆಗ್ರನೇಟ್ ಅಂತ ನಾವೇನು ದಾಳಿಂಬೆ ಹಣ್ಣನ್ನ ನಮ್ಮ ಮನೆಯಲ್ಲೇ ಮೊದಲು ನಾವು ಬೆಳೀತಾ ಇದ್ವಿ. ಸೊ ಸಾವಿರಾರು ವರ್ಷಗಳಿಂದ ಭಾರತೀಯರಿಗೆ ಚಿರಪರಿಚಿತವಾದಂತಹ ಭಾರತೀಯ ಹಣ್ಣು ಅಂತಂದ್ರೆ ಅದು ಈ ದಾಳಿಂಬೆ ಹಣ್ಣು. ಸೊ ದಾಳಿಂಬೆ ಹಣ್ಣನ್ನ ಹಣ್ಣುಗಳಲ್ಲಿ ಕಡಿಮೆ ಕಾಂಟ್ರಾಇಂಡಿಕೇಶನ್ಸ್ ಇರುವಂತ ಹಣ್ಣುಗಳ ಸಾಲಲ್ಲಿ ಸೇರಿಸಲಾಗುತ್ತೆ. ಅಂದ್ರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿನ್ನಬಹುದಾದಂತಹ ಹಣ್ಣು ಅಂತ ಅರ್ಥ, ಸರಳವಾಗಿ ಹೇಳ್ಬೇಕು ಅಂದ್ರೆ. ಸೊ ಇದರಿಂದ ಸಾಮಾನ್ಯ ಒಂದು ಹಣ್ಣನ್ನ ತಿಂದ್ರೆ ಕಫ ಆಗ್ತದೆ, ಕೆಮ್ಮರ್ತದೆ, ಈ ತರ ಸಮಸ್ಯೆಗಳಾಗ್ತದೆ. ಆದರೆ ಈ ದಾಳಿಂಬೆ ಹಣ್ಣಿಂದ ಯಾವ ತೊಂದರೆಗಳು ಆಗೋದಿಲ್ಲ. ಸೊ ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಿನ್ಬಹುದು. ಸೊ ಒಂದು ಕಂಡೀಷನ್ ಅಲ್ಲಿ ಮಾತ್ರ ದಾಳಿಂಬೆ ಹಣ್ಣನ್ನ ತಿನ್ನಬಾರ್ದು, ಅದ್ ಯಾವ್ದು ಅನ್ನೋದನ್ನ ನಾನು ಮುಂದೆ ತಿಳಿಸ್ತಾ ಇದ್ದೇನೆ. ಸೊ ಮೊಟ್ಟ ಮೊದಲನೇದಾಗಿ ಈ ದಾಳಿಂಬೆ ಹಣ್ಣನ್ನ ನಾವು ಯಾವ ರೀತಿಯಲ್ಲಿ ಬಳಸುವಂಥದ್ದು ನಿಮ್ಗೆ ಎಲ್ಲ ಗೊತ್ತು. ಸೊ ನೇರವಾಗಿ ಅದನ್ನ ತಿನ್ನಬಹುದು, ಅದರ ಸಿಪ್ಪೆಯನ್ನ ಬಿಡಿಸಿ ನೀವು ಹಾಗೆ ತಿನ್ಬಹುದು, ಅಥವಾ ಜ್ಯೂಸ್ ಅನ್ನ ಮಾಡಿ ಕೂಡ ಕುಡಿಬಹುದು. ಸೊ ಮಿಕ್ಸಿಯಲ್ಲಿ ಅದರ ಒಳಗಡೆ ಬೀಜದ ಸಮೇತವಾಗಿ ನೀವು ಜ್ಯೂಸ್ ಮಾಡಿ ಕುಡಿಬೇಕಾಗತ್ತೆ. ಸೊ ನೇರವಾಗಿ ಕೂಡ ತಿನ್ನಬಹುದು, ಜ್ಯೂಸ್ ಮಾಡಿ ಆದರೂ ಕುಡಿಬಹುದು, ಅದೆರಡರಲ್ಲೂ ಕೂಡ ಸೇಮ್ ಬೆನಿಫಿಟ್ಸ್ ಇರುತ್ತೆ. ಸೊ ಈಗ ನಾವು ಅದರ ಪೋಷಕಾಂಶಯುತ ವ್ಯಾಲ್ಯೂಗೆ ನಾವು ಕೇಳಲಿಕ್ಕೆ ಬಂದ್ರೆ, ಕಡಿಮೆ ಕಾರ್ಬೋಹೈಡ್ರೇಟ್ ಅಂದ್ರೆ ಹಣ್ಣಿನಲ್ಲಿ ಸಕ್ಕರೆ ಅಂಶ, ಈ ದಾಳಿಂಬೆ ಹಣ್ಣಿನಲ್ಲಿ ಸಕ್ಕರೆ ಅಂಶ ಅಥವಾ ಕಾರ್ಬೋಹೈಡ್ರೇಟ್ ಅಂಶ ತುಂಬಾ ಕಡಿಮೆ ಇರುತ್ತದೆ. ಹಾಗಾಗಿ ಶುಗರ್ ಇದ್ದಂಥವ್ರು, ಅತಿ ಹೆಚ್ಚು ತೂಕವನ್ನ ಹೊಂದಿದ್ದಂಥವ್ರು ಇಬ್ಬರು ಕೂಡ ಯಥೇಚ್ಛವಾಗಿ ಈ ದಾಳಿಂಬೆ ಹಣ್ಣನ್ನ ತಿನ್ನಬಹುದು. ಅದರ ಜೊತೆಯಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರ್ತದೆ. ಸೊ ಈ ಒಂದು ಫೈಬರ್ ಅಂಶ ಏನ್ ಮಾಡ್ತದೆ, ಅದರಲ್ಲಿರುವಂತಹ ಸಕ್ಕರೆ ಅಂಶ ನಿಧಾನವಾಗಿ ರಕ್ತಕ್ಕೆ ಸೇರುವಂತೆ ಮಾಡ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆ ಮತ್ತು ಅತಿಯಾದ ತೂಕ ಉಳ್ಳವರು ದಾಳಿಂಬೆ ಹಣ್ಣನ್ನ ಯಥೇಚ್ಛವಾಗಿ ತಿನ್ನಬೇಕು ಮತ್ತು ತಿನ್ನಬಹುದು ಅನ್ನುವಂಥದ್ದು ಗ್ಯಾರಂಟಿಯನ್ನ ನಾನು ಇದರಲ್ಲಿ ಕೊಡ್ತಾ ಇದ್ದೇನೆ. ಸೊ ಇದರ ಜೊತೆ ಮುಖ್ಯವಾಗಿ ವಿಟಮಿನ್ ಸಿ ಅನ್ನುವಂಥದ್ದು. ಸೊ ನಾವು ದಿನಕ್ಕೆ ಒಂದಿಷ್ಟು ವಿಟಮಿನ್ ಸಿ ಅನ್ನ ಸೇವಿಸಬೇಕು ಅಂತಿದ್ರೆ 20-30% ಪ್ರಮಾಣದ ವಿಟಮಿನ್ ಸಿ ನೀವು ಒಂದು ದಾಳಿಂಬೆ ಹಣ್ಣನ್ನ ತಿನ್ನೋದ್ರಿಂದನೇ ನಿಮ್ಗೆ ಸಿಗುತ್ತೆ. ನೀವು ವಿಟಮಿನ್ ಸಿ ಮಾತ್ರ ತಿನ್ಬೇಕಾಗಿಲ್ಲ, ಹುಳಿಯಾದ ಹಣ್ಣುಗಳನ್ನ ಕಷ್ಟಪಟ್ಟು ತಿನ್ಬೇಕಾಗಿಲ್ಲ, ದಾಳಿಂಬೆ ಹಣ್ಣನ್ನ ತಿಂದ್ರೆ ಸಾಕು. ಸೊ ಹಾಗಾಗಿ ವಿಟಮಿನ್ ಸಿ, ಮತ್ತೊಂದು ಮುಖ್ಯವಾಗಿ ಮಿನರಲ್ಸ್, ಅದರಲ್ಲೂ ಮುಖ್ಯವಾಗಿ ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಅನ್ನುವಂಥದ್ದು, ಫಾಸ್ಫರಸ್ ಅನ್ನುವಂಥದ್ದು ಈ ಒಂದು ದಾಳಿಂಬೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ಇರ್ತದೆ. ಹಾಗಾಗಿ ಪೊಟ್ಯಾಸಿಯಂ ಮತ್ತು ಫಾಸ್ಫರಸ್ ನ ಮೂಲವಾದಂತಹ ದಾಳಿಂಬೆ ಹಣ್ಣನ್ನ ಪ್ರತಿಯೊಬ್ಬರು ಕೂಡ ಸೇವಿಸಬೇಕು. ಇಲ್ಲಿ 3-4 ಮುಖ್ಯವಾದಂತಹ ಉಪಯೋಗಗಳನ್ನ ತಿಳಿಸ್ಕೊಡ್ತಾ ಇದೆ. ಸೊ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಅತಿ ಹೆಚ್ಚಾಗಿ ತಿಳಿದಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ, ರಕ್ತನಾಳಗಳ ಆರೋಗ್ಯಕ್ಕೆ ದಾಳಿಂಬೆ ಹಣ್ಣು ಅಥವಾ ಅದರ ಜ್ಯೂಸ್ ಅತಿ ಮುಖ್ಯವಾಗಿ ಸಹಾಯಕ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಪಾಲಿಫಿನಾಲ್ ಗ್ರೂಪ್ಸ್ ಅಂತ ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿ ಇರ್ತದೆ. ಸೊ ಆಂಟಿ ಆಕ್ಸಿಡೆಂಟ್ ಅಂತ ಅಂದ್ರೆ ಏನು, ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ವಿಷವಸ್ತುಗಳನ್ನ ಶರೀರದಿಂದ ಈಸಿಯಾಗಿ ಹೊರಹಾಕುವಂಥದ್ದು. ಸೊ ಈ ಒಂದು ಪಾಲಿಫಿನಾಲ್ ಗ್ರೂಪ್ಸ್ ನಲ್ಲಿ ಆಂಥಸಯನಿನ್ಸ್ ಮುಂತಾದಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ಹೇರಳವಾಗಿ ಇರೋದ್ರಿಂದ, ಮತ್ತು ಪೊಟ್ಯಾಸಿಯಂನ ಅತಿ ಮುಖ್ಯವಾದಂತಹ ಆಗರ, ವಿಟಮಿನ್ ಸಿ ಮತ್ತು ಪೊಟ್ಯಾಸಿಯಂನ ಅತಿ ಮುಖ್ಯವಾದಂತಹ ಆಗರ ಆಗಿರೋದ್ರಿಂದ ಹೃದಯದ ಆರೋಗ್ಯ ಮತ್ತು ವೆರಿಕೋಸ್ ವೇನ್ಸ್ ಬರದೇ ಇರುವಂತಹ ರೀತಿಯಲ್ಲಿ ರಕ್ತನಾಳಗಳ ಆರೋಗ್ಯ, ಇವುಗಳನ್ನ ನೋಡ್ಕೊಳ್ಳಿಕ್ಕೆ ನೀವು ದಾಳಿಂಬೆ ಹಣ್ಣನ್ನ ತಿನ್ನುವಂಥದ್ದು ಅತಿ ಮುಖ್ಯ. ಸೊ ಎರಡನೇದಾಗಿ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುವಂಥದ್ದು. ಇನ್ಫ್ಲಮೇಷನ್ ಅಂತಂದ್ರೆ ಏನು, ಉರಿಯೂತ ಅಥವಾ ನೋವು. ಸೊ ಮಂಡಿ ನೋವು, ಸೊಂಟ ನೋವು ಮುಂತಾದ ಎಲ್ಲ ನೋವುಗಳಲ್ಲಿ ಕೆಲವು ಹಣ್ಣುಗಳನ್ನ ತಿಂದ್ರೆ ಅದು ಹೆಚ್ಚು ಮಾಡ್ಬಿಡ್ತದೆ, ಆದ್ರೆ ದಾಳಿಂಬೆ ಹಣ್ಣನ್ನ ತಿಂದ್ರೆ ಖಂಡಿತವಾಗಿ ಆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಎಂತ ಒಂದು ಖುಷಿ ವಿಚಾರ ನೋಡಿ, ನಾವು ಸಂಧಿವಾತ ಮುಂತಾದ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದವರು ಈ ಒಂದು ದಾಳಿಂಬೆ ಹಣ್ಣನ್ನ ಯಾವುದೇ ಭಯ ಇಲ್ಲದೆ ದಿನಕ್ಕೊಂದರಂತೆ ಕೂಡ ತಿನ್ನಬಹುದು. ಸೊ ಇದರಲ್ಲಿ ಇರುವಂತಹ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಏನಿದೆ, ಈ ಒಂದು ಉರಿಯೂತವನ್ನು ಅಥವಾ ನೋವನ್ನು ಕಡಿಮೆ ಮಾಡಲಿಕ್ಕೆ ಅದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಸೊ ಮೂರನೆಯದಾಗಿ ಇದು ವಿಟಮಿನ್ ಸಿ ಮುಖ್ಯವಾದಂತಹ ಪೋಷಕಾಂಶ. ಈ ವಿಟಮಿನ್ ಸಿಯ ಆಗರ ಆಗಿರೋದ್ರಿಂದಾಗಿ ನಮ್ಮ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಮೇಂಟೆನೆನ್ಸ್ ಮಾಡಿಕೊಳ್ಳಿಕ್ಕೆ, ಚೆನ್ನಾಗಿ ನಾವು ಆರೋಗ್ಯಯುತವಾಗಿ ಇರಲಿಕ್ಕೆ ಈ ಒಂದು ದಾಳಿಂಬೆ ಹಣ್ಣು ಅತಿ ಮುಖ್ಯವಾಗಿ ಅವಶ್ಯಕ. ಸೊ ಈ ಒಂದು ಮೂರು ವಿಚಾರವನ್ನು ನೀವು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದರ ಜೊತೆಯಲ್ಲಿ ಇತರ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ, ನಾನು ಈಗಾಗಲೇ ಹೇಳಿದಂತೆ ಸಕ್ಕರೆ ಅಂಶವನ್ನು ಅತಿ ಕಡಿಮೆ ಹೊಂದಿದ್ದು, ಈ ಒಂದು ಫೈಬರ್ ಅನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ತೂಕ ಜಾಸ್ತಿ ಇರುವಂಥವರು, ಮಧುಮೇಹಿಗಳು, ಎಲ್ಲಾ ಸಮಸ್ಯೆ ಇರುವಂಥವರು ಕೂಡ ಇದನ್ನು ತಿನ್ನಬಹುದು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ದಾಳಿಂಬೆ ಹಣ್ಣಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಸೊ ದಾಡಿಮ ಅಂತ ಕರೆಸ್ಕೊಳ್ಳುವಂಥ ಈ ದಾಳಿಂಬೆ ಹಣ್ಣಿನಲ್ಲಿ ಯಾವ ಯಾವ ರೋಗಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ವಿವರಿಸಲಾಗಿದೆ. ಮೊಟ್ಟ ಮೊದಲನೇದಾಗಿ ಇದು ತ್ರಿದೋಷ ಶಾಮಕ ಅಂತ ಹೇಳ್ತಾರೆ. ಇದನ್ನು ನೀವು ಗಮನಿಸ್ಕೋಬೇಕಾಗಿರುವಂಥದ್ದು, ಸಾಮಾನ್ಯವಾಗಿ ಹಣ್ಣುಗಳು ಕಫವೃದ್ಧಿಯನ್ನು ಮಾಡ್ತವೆ, ಆದರೆ ಈ ಒಂದು ದಾಳಿಂಬೆ ಹಣ್ಣು ಅದರ ಲಘು ಗುಣ ಮತ್ತು ಅಲ್ಪ ಕಷಾಯ ರಸದಿಂದಾಗಿ ಅದು ಕಫವೃದ್ಧಿಯನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲಾ ಸಮಸ್ಯೆ ಇರುವಂಥವರು ಕೂಡ ಇದನ್ನು ತಿನ್ನಬಹುದಾಗಿರ್ತದೆ. ಸೊ ಅದರ ಜೊತೆಯಲ್ಲಿ ರುಚ್ಯ ಅಂತ ಕರೀತಾರೆ. ರುಚ್ಯ ಅಂತಂದ್ರೇನು, ನಮ್ಮ ಆಹಾರವನ್ನು ಸೇವಿಸುವ ಬಯಕೆಯನ್ನ ಅಥವಾ ನಮ್ಮ ಜೀರ್ಣ ಶಕ್ತಿಯನ್ನು ಕೂಡ ಅದು ಹೆಚ್ಚಿಗೆ ಮಾಡ್ತದೆ. ಸೊ ನಾಲಿಗೆ ರುಚಿಯನ್ನು ಕೂಡ ಹೆಚ್ಚಿಗೆ ಮಾಡ್ತದೆ, ಡೈಜೆಷನ್ ಪವರ್ ಅನ್ನು ಕೂಡ ಹೆಚ್ಚಿಗೆ ಮಾಡ್ತದೆ. ಹಾಗಾಗಿ ಆಹಾರ ನಮಗೆ ಚೆನ್ನಾಗಿ ಸೇರ್ಲಿಕ್ಕೆ, ಅದು ಜೀರ್ಣ ಆಗಲಿಕ್ಕೆ ಸಹಾಯ ಮಾಡಿಕೊಡ್ತದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಇನ್ನು ಮುಖ್ಯವಾಗಿ ಹೃದಯ ಅಂತ ಕರೆದಿದ್ದಾರೆ. ಹೃದಯ ಅಂತಂದ್ರೇನು, ಅದರಲ್ಲಿರುವಂತಹ ಕಿಂಚಿತ್ ಆಮ್ಲ ರಸ ಮತ್ತು ಕಿಂಚಿತ್ ಮಧುರ ರಸ, ಅಂದ್ರೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಅಂಶ ಈ ಹೃದಯದ ಆರೋಗ್ಯವನ್ನು ಮೇಂಟೈನ್ ಮಾಡುತ್ತೆ ಅನ್ನುವಂಥದ್ದನ್ನ ಆಗಲೇ ಅವರು ಗುರುತಿಸಿದ್ದಾರೆ. ಸೊ ಅದನ್ನೇ ನಮ್ಮ ಮಾಡರ್ನ್ ರಿಸರ್ಚ್ ಕೂಡ ಅದಕ್ಕೆ ಇಂಬು ಕೊಟ್ಟಿದೆ. ಸೊ ಹಾಗಾಗಿ ಈ ರುಚಿಯ ಮತ್ತು ಹೃದಯ ಪ್ರಾಪರ್ಟೀಸ್ನಿಂದಾಗಿ ಇದು ಸರ್ವರು ಎಲ್ಲರೂ ಕೂಡ ಇದನ್ನು ಸೇವಿಸಬಹುದಾದಂಥ ಹಣ್ಣು ಅಂತ ಗುರುತಿಸಲ್ಪಟ್ಟಿದೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ಈ ಒಂದು ಸಮಸ್ಯೆ ಇದ್ದವರು ಮಾತ್ರ ಈ ದಾಳಿಂಬೆ ಹಣ್ಣನ್ನು ಸೇವಿಸಬಾರ್ದು. ಯಾವುದು ಅಂತ ಹೇಳಿದ್ರೆ ಅದು ಅತಿಯಾದ ಮಲಬದ್ಧತೆ. ಗಮನಿಸ್ಕೊಳ್ಳಿ, ನೀವು ಎರಡು ಮೂರು ದಿನಕ್ಕೊಮ್ಮೆ ಮಲವಿಸರ್ಜನೆಗೆ ಹೋಗ್ತಾ ಇದ್ದೀರಿ, ಅತಿ ಕಷ್ಟವಾದಂಥ ಮಲವಿಸರ್ಜನೆ ಆಗ್ತಾ ಇದೆ, ಅತಿ ಗಟ್ಟಿಯಾಗಿ ಅಥವಾ ಬರೋದೇ ಇಲ್ಲ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತಾದರೆ ನೀವು ದಾಳಿಂಬೆ ಹಣ್ಣನ್ನು ಸೇವಿಸೋದು ಬೇಡ. ಸೊ ಇತರ ಬೇರೆ ಎಲ್ಲ ಸೊಪ್ಪು ತರಕಾರಿಗಳನ್ನು ತಿಂದು ನೀವು ಅದನ್ನು ಸರಿ ಮಾಡ್ಕೊಳ್ಬಹುದು. ಆದರೆ ದಾಳಿಂಬೆ ಹಣ್ಣಿನಲ್ಲಿ ಸ್ವಲ್ಪ ಗ್ರಾಹಿ ಪ್ರಾಪರ್ಟಿ ಅಂತಂದರೆ ಅದು ಸ್ವಲ್ಪ ಮಲವನ್ನು ಗಟ್ಟಿ ಮಾಡುವಂಥ ಒಂದು ಗುಣ ಇರೋದರಿಂದಾಗಿ, ಸೊ ಯಾರು ಅತಿ ಹೆಚ್ಚಿನ ಮಲಬದ್ಧತೆ ಇದೆ ಅಂಥವ್ರು ಅದನ್ನು ಸೇವಿಸೋದು ಬೇಡ. ಸೊ ನೀವು ದಾಳಿಂಬೆ ಹಣ್ಣನ್ನು ತಿಂತ ಉಳಿದಂಥ ತರಕಾರಿಗಳನ್ನ ಸೊಪ್ಪುಗಳನ್ನು ಹೆಚ್ಚಾಗಿ ತಿಂದರೂ ಕೂಡ ಅಲ್ಪ ಮಲಬದ್ಧತೆ ಸರಿಯಾಗಬಹುದು. ಸೊ ಯಾರು ಅತಿ ಹೆಚ್ಚಿನ ಮಲಬದ್ಧತೆ, ಅತಿ ಕಷ್ಟವನ್ನು ಪಡ್ತಾ ಇದ್ದೀರಿ ಅಂಥವ್ರು ತಿನ್ನೋದು ಬೇಡ. ಸೊ ಉಳಿದಂತೆ ನಾನು ಹೇಳದಂತೆ ಈಗ ಎಲ್ಲಾ ಸಮಸ್ಯೆ ಉಳ್ಳವರು ಕೂಡ, ಸೊ ನಿಮಗೆ ಕಫದ ಸಮಸ್ಯೆ ಇದೆ, ನಿಮಗೆ ಪದೇ ಪದೇ ಕಫ ಆಗುತ್ತೆ, ನೆಗಡಿ ಆಗುತ್ತೆ, ಅಸ್ತಮಾ ಇದೆ, ನಾನು ಯಾವ ಹಣ್ಣು ತಿನ್ಲಿ ಅಂತ ಕೇಳ್ತೀರಿ ಅಂತ ಆದರೆ ಖಂಡಿತವಾಗಿ ನಾನು ದಾಳಿಂಬೆ ಅಂತ ಹೇಳ್ತೇನೆ. ಸೊ ಅದರ ಜೊತೆಗೆ ನೀವು ಮಧುಮೇಹಿಗಳು, ಅತಿ ತೂಕ ಉಳ್ಳವರು, ಜಾಯಿಂಟ್ ಪೇನ್ ಇದ್ದವರು ಮತ್ತು ಹೃದಯದ ಆರೋಗ್ಯವನ್ನು ಅತಿ ಹೆಚ್ಚು ಬಿ ಪಿ ಸಮಸ್ಯೆ ಉಳ್ಳವರು ಇವರೆಲ್ಲರೂ ಕೂಡ ತಿನ್ಬೋದಾದಂಥ ಬೆಸ್ಟ್ ಹಣ್ಣು ಅಂದರೆ ಅದು ದಾಳಿಂಬೆ ಹಣ್ಣು. ಖಂಡಿತವಾಗಿ ನೀವು ಹಣ್ಣಿನ ಅಂಗಡಿಗೆ ಹೋದರೆ ದಾಳಿಂಬೆ ಹಣ್ಣನ್ನು ತಂದೆ ತನ್ನಿ, ಅದನ್ನು ತಿನ್ನುತ್ತಾ ಈಗ ನಾನು ಹೇಳುವಂಥ ಎಲ್ಲ ಬದಲಾವಣೆಗಳನ್ನ ನೀವು ಗಮನಿಸ್ತಾ ಬನ್ನಿ.

0: ಅಸಲ್ ಕಲಾಕಾರ ಮಂಗಳೂರು. ಪ್ರಸ್ತುತಕರ್ತಾತ್ ಕುಂಗ್ನಿ. ಸಾಮಾಜಿಕ ನಾಟಕ ಬೊಂಗೋ. ಬರೋಪಿ ನೆಲ್ಲು ಪೆರ್ಮನೂರು. ಪಾತ್ರ ಪರಿಚಯ ವಿಲ್ಸನ್ ಡಿಸೋಜ ಕುಲ್ಶೇಖರ್, ಫೆಲಿಕ್ಸ್ ಲಸ್ರಾದು ಪೆರ್ಮನೂರು, ಆಲ್ವಿನ್ ವೇಗಸ್, ರಾಜೇಶ್ ಮಿಯಾಪದವ್ ನೆಲ್ಲು ಪೆರ್ಮನೂರು, ಅನ್ನು ಬಿಜಯ್, ಬ್ಲೇಸಿ ಮೊಂತೇರೋ, ಶಾನ್ ರೋಡ್ರಿಗಸ್, ಕ್ಯಾನಿ ಡಿಸೋಜ, ಡಿಂಪಲ್ ಪೆಂಟೋ, ದಿವ್ಯಾ ಡಿಸೋಜ, ಸೆಲಿನ್ ಡಿಸೋಜ, ಸಂಗೀತ್ ಸತೀಶ್ ಸುರತ್ಕಲ್, ಪೊದ ವನಿಲ್ ವೇಗಸ್, ಫೋಟೋಗ್ರಫಿ ಅನ್ನು ಬಿಜಯ್. ತರ್ ಬೊಂಗೋ ಯಾ ಸಾಮಾಜಿಕ ಕೊಂಕಣಿ ನಾಟಕಸು ಮುಖರ್ಸ್ ಇಲ್ಲ ಒಂಟೋ ಯಾ ಪ್ರಸಾರ ಅಂತ ಐಕೋವ್ಯ.
1: Congratulations, my boy.
2: Thanks, uncle.
1: Ustur badli yan seedha garasu certificate ke. Nu lata gandorla. Do mudke ka.
2: Right, uncle.
1: Ane khushi. Papa puri odlo singa saputa. Rabdu mahade badalai na.
2: Right, uncle.
1: Us us us. Hey, bini sama sagi.
3: Oh, daddy patla tota dastalo apaita.
1: ಮಾತ್ರ
4: ಪ್ರಮೋಷನ್ ಮೇಲೆ ಚೆಕ್
5: ಪ್ರಮೋಷನ್
4: ಇಗ್ಗಿ ಮೇಲ್ಚಾರ ಡೆನಿಸ್ ಅಮ್ಮ ಈಗ ಬರೀ ಕೇಸ್ ಮೇಲ್ಚಾರ ಅಮ್ಮ
6: ಪ್ರಮೋಷನ್ ಮೇಲ್ ಒಣ್ಣ ಮೋಷನ್ ಮಾತ್ರ ಕರೆಕ್ಟ್ ಐತಿ
1: ಸುಮಾರು
4: ಚಿಡುವ ಅನಿ ಟೈಟ್ ಬಿಟ್ಟು ಜೀನ್ಸ್ ಪ್ಯಾಂಟ್ ಅನಿ ಟೈಟ್ ಬಿಟ್ಟು ಟಿ ಶರ್ಟ್ ಗಳಿಗೆಲ್ಲ ಕೈ
5: ಇರ್ಕೊಂಡಿ
4: ಬಾಯ್ ಮುಗಿಸಲ್ಲ ಪಾಲು ವರ ಉಪಸಿರ್ತದ ಕಿತ್ಲಂತ ಮುಳ್ಳೇವೆ
5: ಬಾರಿ ಬಾರಿ ಹಾಡ್ದಲ್ಲ ಅಕ್ಕ ತರಗರಿಜಿ
4: ಸಾಧಾರಣ
5: ಕಾಮ ಸುರು
4: ಸೊಣ್ಣ ಗೆಲೆ ಹಂಗ
2: ಸಂತಾಮರ್ಯ
4: ಮುಂಚೆ ಗದ್ನ ಓ ಈಗ ಬಾರಿ ಬರೋದಲ್ಲ ಇಸಿನ್ನಿ ತೇ ಆಪಳೆ ಆವಡ್ದಿತ್ತ ತುಂಬಿದ್ರು.

0: ngerti hasilnya.
1: ಆಸ್ತಾನ್ ಬರೀ ತುಂಬ ಬರಂದಿ ಸರಿ ಬರಂದಿ ಸರಿ ಕಾಲ ಹೆಂಗ್ ಖರ್ಚರಿ ಹೆಚ್ಚು ತಕ ಶಿಕ್ಕ ಜನ ಮಕ್ಕ ಬರೇ ಆಸೆ ಹೆಚ್ಚು
2: ಪೂರ್ಣ ಹಾವು ಯಾವ ಪರಿಸ್ಥಿತಿ ರೋದಾ ಅಂತ ಸಂಪೂರ್ಣ ಗೆಲ್ಲ ಅಲ್ಲ ದೇವನ್ ದೋರ್ಲ ಇರ್ತಲ್ಲ ಬರೇ ಜೈ ಜನ ಮಕ್ಕ ಆಸೆ ಆಸ ಪ್ರಯತ್ನ ಮಜೆ ಊರ್ಲೆ ದಾಸೆ ಇಚ್ಚು ತು ಆನಿ ವಸಂತ ಕಾಲ ಹೆಂಗ್ ಕರ್ತಾನ ಸಮಜಾನ ಹಾಂ ವಸಂತ ಕೈ ಬಿಡ ಕೊಳಗ ನೇತ
3: ಖಂಡಿತ
4: ಸೂರ್ಯ ಬುಡಾನ
3: ಸೂರ್ಯ ಬುಡಾನ ರಾಸೋದಿಶಿನ ಗಡಿಯಲ್ ಕೈರ ಭಾಷೆನ ಕಳ್ಳೆನೆ ಆಶಾ ಗುರುವಾರ ಕೈನೆ
4: ಓಯ್ ತುಕ ಹಂಗಾಶ ಅತ್ತಾನ್ ಸೊಪ್ಪನ್ ಕೊಡ್ಲೆ
3: ವಿಲ್ಲಿ ಕಡೈ ಮುಂಟಾ ಕೈ
4: ಓಯ್ ಕಟ್ಟಾಯ
3: ಓಯ್ ಎಕಾಲೆ ಅಂಬ್ರಿ ರುಕಾತನ್ ಪೊಲೀಸ್ ಕಡ್ಸೋಯಲೆ
4: ಮಗಿರ್ ದೌಡ್ ಪಿಶಾ ಮೈ ಸವಾಲ ವಿಸಾರ್ಲಾರ ಅವ ಜಾಪಿ ತ ಶಿತ್ತು ದಿನ್ ಚಿ ಪಿಶಾ

கேஸ்ல தேங்காய் சொட்டல.

0: ಹಾಯ್ ಹಲೋ ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ಸಮಯ 3:02 ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಗಾಯತ್ರಿ ನಾನಿಲ್. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ ಇದೀಗ ಒಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ.
1: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಸಂಕಪ್ಪಣ್ಣ ಪಾತ್ರ ಲಾಸನ ಜಿಲ್ಲೆಯದು.
0: ನಮಸ್ಕಾರ ಸಂಕಪ್ಪಣ್ಣ.
1: ಸೌಂಡ್ ಬರ್ತದ
0: ಒಲ್ಪ
1: ಒಂಥರ ಡಿಸ್ಟರ್ಬೆನ್ಸ್ ದಯತನ ಬರೋದುಂಡು.
0: ಕರಕರ ಬರೋದುಂಡು. ಹೆಂಗ
1: ಗೊತ್ತಂತೆ ಕಜ್ಜಿ ಕಮ್ಮಿ
0: ಕಾಣೆ ಒಂಜಿ ಓಡಿ ಮಾ ಮೇರ್ ಒಂಜಿ ನಂಗೆ ರೆಕಾರ್ಡ್ ಮಲ್ತ್ ಕಡ ಪುಡ್ದಿತ್ತೇರು ದಾದನ ಟೆಸ್ಟಿಂಗ್ ಆವೊಂದುಂಡಿ ಅಂಚ ನಡು ನಡುಟ್ಟು ಕೆಲವು ಸಲಕ್ಕೆ ಏನು ಅಲ್ಲಿ ಇತ್ತಕ್ಕೆ ಏನು ಬರ್ಪಣಂತೀರಿ ಈ ವಾರಡು ಬರ್ಸ ಸ್ಟಾರ್ಟ್ ಆಪಣ
1: ಕೊಡಿರುವಂದು ಎರಡು ರೇಖೆಗಳು ಎರಡು ನೀಲಮೇಘ ಶ್ಯಾಮ ಅಂತ ಬರೋದು ರೆಡ್ ಜನ ಪಂತನ ಪದ್ಯ
0: ಎರಡು ರೇಖೆ ನೀಲಮೇಘ ಶ್ಯಾಮ ಲಾಯ್ಕ ಪದ
1: ಪದ
0: ಸರಿತಾ ಸರಿತಾ ಬಕ್ಕ ಏರ ಕೂಡ ಒಂಚಿತ್ತ ಗೀತಾ
1: ಸಲ ಗೀತಲ ಪಂತನ ಪದ್ಯ
0: ನಮಸ್ತೆ ನಮಸ್ತೆ ನಮಸ್ತೆ ಶ್ರೋತೃಗಳೇ, ಇದೀಗ ಸಂಕಪ್ಪಣ್ಣ ಕರೆ ಮಾಡಿ ಎರಡು ರೇಖೆ ಚಿತ್ರದ ಒಂದು ಹಾಡನ್ನು ಕೇಳಿದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364240499. ಇದೀಗ ಇನ್ನೊಂದು ಕರೆ ಉಂಟು ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಹಲೋ. ಹಾಂ, ಈಗ ಕೇಳ್ತದೆ. ಎಲ್ಲಿ ಹೋದ್ರಿ ನೀವು ಕಾಲ್ ಮಾಡಿ? ಹೌದಾ? ಸರಿ ಹೇಳಿ ಹೇಳಿ ಹೇಳಿ. ಹೇಗೆ ಅಲ್ಲಿ ಎಲ್ಲ ಬಂತ ಮಳೆ ಕಾರ್ಕಳದಲ್ಲಿ?
2: ಹೌದು, ನಮಗೆ ತುಂಬಾ ಮಳೆ. ನಿನ್ನೆ ಮಳೆ, ಈಗಲೂ ಗುಡುಗು, ಒಂಥರ ಮೋಡ ವಾತಾವರಣ.
0: ಹೌದಾ ಮಾರೇರೆ? ನೀವು ನಮ್ಮ ಬದಿ ಬದಿಯಲ್ಲಿ ಇದ್ದು ನಮ್ಗೆ ಎಲ್ಲ ಮಳೆ ಇಲ್ಲ, ನಿಮ್ಗೆ ಬರ್ತಾ ಉಂಟು? ಮಂಗಳೂರಲ್ಲಿ ಬರ್ತಾ ಇಲ್ಲ ಮಳೆ?
2: ಬರ್ತಾ ಇಲ್ವಾ?
0: ಬರ್ತಾ ಇಲ್ಲ, ಬರ್ತಾ ಇಲ್ಲ. ಅದಕ್ಕೆ ನಾನು ಕೇಳಿದ್ದು ನಿಮ್ಮ ಹತ್ರ. ತುಂತುರು ಮಳೆ ಬಂದ ಕಾರಣಕ್ಕಾಗಿ ಇವತ್ತು ಯಾವ ಹಾಡು? ಭಾವಗೀತೆ ಹೇಳಿ. ಯಾರು ಬರ್ದದ್ದು ಗೊತ್ತುಂಟಾ? ಯಾರು ಬರ್ದದ್ದು ಕರುಣಾಳು ಬಾ ಬೆಳಕೆ ಹಾಡನ್ನ ಯಾರು ಬರೆದ್ರು ಅಂತ ಗೊತ್ತುಂಟಾ?
2: ಹಾಡಾದ್ರೂ ಒಂದು ಲೈನ್ ಬರ್ತದೆ.

0: ಬಿ ಎಂ ಶ್ರೀಯವರ ಹಾಡಿದು. ಆ್ಯಕ್ಚುಲಿ ಇದು ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಹಾಡನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದು. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆ ಸೆನ್ನನು ಅಲ್ವೇ ಆ ಹಾಡು. ಚಂದ್ರನಾಡ ಹಾಡನ್ನು ಕೇಳಿದ್ರಿ, ಕೇಳಿಸುವ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮಸ್ತೆ ನಮಸ್ತೆ. ಶ್ರೋತೃಗಳು, ಇದೀಗ ಅಮ್ಮಣ್ಣಿಯವರು ಕಾರ್ಕಳದಿಂದ ಕರೆ ಮಾಡಿ ಒಂದು ಭಾವಗೀತೆಯನ್ನು ಕೇಳಿದರು. ಈ ಎರಡು ಹಾಡುಗಳನ್ನು ನಾವೀಗ ಬೇಗ ಬೇಗ ಕೇಳಿಸಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ, ಹಲೋ. ಹಲೋ, ಯಾಕೆ ಹೀಗೆ ಆಗ್ತಾ ಉಂಟು ಇವತ್ತು ಗೊತ್ತಿಲ್ಲ. ಇನ್ನೊಂದ್ಸಲ ಕರೆ ಮಾಡಿ, ಯಾರು ಅಂತ ಗೊತ್ತಾಗಲಿಲ್ಲ, ನಂಬರಲ್ಲಿತ್ತು. ಹಲೋ ಹಲೋ
1: ಹಲೋ.
0: ಹಾಂ, ಈಗ ಕೇಳ್ತಾ ಉಂಟು? ಆಗ ಕರೆ
1: ಬರಬರ ಆಗ್ತಿತ್ತು,
0: ಈಗ ಬರಬರ ಆಗ್ತಾ ಉಂಟಾ? ಅಶೋಕ್ ಅವರು, ಈಗ ಇಲ್ಲ, ಈಗ ಕ್ಲಿಯರ್ ಉಂಟಾ? ಸರಿ, ಯಾವ ಹಾಡು ಹೇಳಿ ನೋಡೋಣ.
1: ನಂಗೆ ಬಿಳಿ ಹೆಂಡತಿ ಚಿತ್ರದ
0: ಬಿಳಿ ಹೆಂಡತಿ ಬಿಳಿ ಹೆಂಡತಿ ಯಾವುದು ರಂಗಾದ ರಂಗೇಗೌಡ? ಚೆನ್ನಾಗಿದೆ ಚೆನ್ನಾಗಿದೆ ಹಾಡು. ನೀವು ಚೂರ ಹಾಡ್ತೀರಾ ಈಗ? ನೀವು ಮಿಮಿಕ್ರಿ ಎಲ್ಲ ಮಾಡುವವರಲ್ಲ, ಬೇಡ್ವಾ? ಹಾಡೋದಿಲ್ವಾ? ಕೇಳುದಷ್ಟೇ ಅದು. ಏನ್ ಗೊತ್ತಾ ಡಿಸ್ಟರ್ಬೆನ್ಸ್ ಅಶೋಕ್ ಅವ್ರೆ, ನೀವು ನೀವು ರೇಡಿಯೋದ ಹತ್ರ ನಿಂತು ಮಾತಾಡ್ತಿದ್ದೀರಾ? ಏನ್ ಕತೆ? ಅಲ್ಲ, ಅದು ಈಕೋ ಆಗ್ತದೆ. ನಾವು ರೇಡಿಯೋದ ಹತ್ರ ನಿಂತು ಫೋನ್ ಅಲ್ಲಿ ಮಾತಾಡಿದ್ರೆ ಅದು ಈಕೋ ಆಗ್ತದೆ. ಸರಿ, ನಿಮ್ಮ ಹಾಡನ್ನು ಕೇಳಿಸುವ. ನಮಸ್ತೆ. ಓಕೆ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ನಿಮ್ಮ ಇಷ್ಟದ ಹಾಡನ್ನು ಕೇಳ್ತಾ ಇದ್ದೀರಿ. ಇದೀಗ ನಾವು ಕೂಡ ಒಂದು ಚಂದದ ಹಾಡನ್ನು ಕೇಳ್ತಾ ಬರುವ. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನೀವೀಗ ಕೇಳಿದ್ದು ಬಾಡಿಗಾರ್ಡ್ ಚಿತ್ರದ ಹಾಡನ್ನ, ಬಹಳ ಚಂದದ ಒಂದು ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ 6-3-6-0-4-9-4-9. ಇದೀಗ ನಾವು ಯಾರದು, ಅಮ್ಮಣ್ಣಿಯವರು ಕಾರ್ಕಳದಿಂದ ಕರೆ ಮಾಡಿ ಒಂದು ಭಾವಗೀತೆಯನ್ನ ಕೇಳಿದ್ರು ಆ ಹಾಡು. ಹಾಗೆ ಅಶೋಕ್ ಅವರು ಮಂಗಳದೇವಿಯಿಂದ ಕರೆ ಮಾಡಿ ಬಿಳಿ ಹೆಂಡತಿ ಚಿತ್ರದ ರಂಗೇನ ಹಳ್ಳಿಯಾಗಿ ಅನ್ನುವಂಥ ಹಾಡನ್ನು ಕೇಳಿದರು. ಆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ಅದಕ್ಕಿಂತ ಮೊದಲು ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6-3-6-4-2-0-4-9-4-9. ಇದೀಗ ಒಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾವು ರಾಯಚೂರಿಂದ ಭೀಮನಗೌಡ ಪಾಟೀಲ್.
0: ರಾಯಚೂರಿನ ಭೀಮನಗೌಡ ಪಾಟೀಲ್ ರು ಕರೆ ಮಾಡಿದ್ದಾರೆ. ಯಾವ ಹಾಡು ಕೇಳ್ತಾ ಇದ್ದೀರಿ ಇವತ್ತು?
1: ಮೇಡಮ್, ಇವತ್ತು ಜೋಡಿ ಹಕ್ಕಿ ಚಿತ್ರದಿಂದ.
0: ಜೋಡಿ ಹಕ್ಕಿ.
1: ಅದರಲ್ಲಿ ಒಂದು ಗೀತೆ ಪ್ರಸಾರ ಮಾಡಿ ಮೇಡಮ್. ಯಾವ್ದಾದ್ರೂ ಹಕ್ಕಿ
0: ಯಾರಿದ್ರು ಹೇಳಿ ನೋಡೋಣ. ಜೋಡಿ ಹಕ್ಕಿಯಲ್ಲಿ,
1: ಜೋಡಿ ಹಕ್ಕಿಯಲ್ಲಿ ಇವ್ರದ್ದು ಶಿವರಾಜ್ ಕುಮಾರ್ ಅವ್ರದ್ದು ಇರಬಹುದು.
0: ಅವ್ರ ಜೊತೆ ಒಬ್ರು ಚಂದದವ್ರು ಇದ್ರು, ಅವರ ನೆನಪು ಬರ್ತಾ ಇಲ್ಲ. ಏನೋ ಚಾರುಲತಾ ಇರ್ಬೋದು ಅಂತ ನನ್ನ ನೆನಪು. ಶಿವರಾಜ್ ಕುಮಾರ್ ಮತ್ತು ಚಾರುಲತಾ ಅವರು ಆಕ್ಟ್ ಮಾಡಿದ್ರು ಅಂತ ನನ್ನ ನೆನಪು. ಜೋಡಿ ಹಕ್ಕಿ ಚಿತ್ರದಲ್ಲಿ ಯಾವ ಹಾಡು ಕೂಡ ಆಗ್ಬೋದಾ? ಜೋಡಿ ಹಕ್ಕಿಯಲ್ಲಿ
1: ಯಾವುದಾದ್ರೂ ಕೊಡ್ರಿ ಮೇಡಮ್.
0: ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಓಕೆ, ನಮಸ್ತೆ ನಮಸ್ತೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6-3-6-2-0-4-9-4-9 ಈ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಬನ್ನಿ, ಇದೀಗ ನಾವು ಎರಡು ಚಂದದ ಹಾಡುಗಳನ್ನು ಕೇಳ್ತಾ ಬರುವ. ಇದೀಗ ಇನ್ನೊಂದು ಕರೆ ಉಂಟು, ನೋಡೋಣ. ಹಲೋ, ನಮಸ್ತೆ.
2: ನಮಸ್ಕಾರ.
0: ನಮಸ್ಕಾರ, ಯಾರಿದು? ಸದಾನಂದ ನಾಯ್ಕರೇ. ಸರಿಯಾಗಿದೆಯಾ ನಮ್ಮ ರೇಡಿಯೋ? ಅಲ್ಲ, ಈಗ ನಾವು ಮಾತಾಡುವಾಗ ಹೇಗಿದೆ? ಅಲ್ಲರಿ, ಈಗ ನೀವು ಯಾವ್ದ್ರಲ್ಲಿ ಕೇಳುದು? ರೇಡಿಯೋದಲ್ಲ, ಆ್ಯಪ್ನಲ್ಲ, ಹೇಗೆ ಕೇಳುದು? ಇಲ್ಲ, ನಿಮ್ಮ ಧ್ವನಿ ನನಗೆ ಸ್ಪಷ್ಟ ಕೇಳಿಸ್ತಾ ಇಲ್ಲ. ರೇಡಿಯೋದಲ್ಲಿ ಕೇಳ್ತಾ ಇರೋದಾ? ಈಗ ಹೇಳಿ ನೋಡುವ. ನಿಮ್ಮ ಧ್ವನಿ ನನಗೆ ಅಷ್ಟೊಂದು ಸ್ಪಷ್ಟ ಇಲ್ಲ. ಈಗ ಯಾವ ಹಾಡು ಕೇಳುವ ನಾವು? ನೋಡಿ, ಈಗ ನಿಮ್ಮ ಮಾತುಗಳು ನನಗೆ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಅರ್ಥವೇ ಆಗ್ತಾ ಇಲ್ಲ. ಏನ್ ಹೇಳಿ? ಇಲ್ಲ, ಈಗ ಹೇಳಿ. ಯಾವ ಫಿಲ್ಮು? ಕೇಳುದಿಲ್ಲ ರೀ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಹೇಳಿ, ಈ ಪೊಸಿಷನ್ ಅಲ್ಲಿ ಹೇಳಿ. ಹೇಳಿ.
2: ಕಾಪು ಕ್ಷೇತ್ರದ ಮಾರಿಯಮ್ಮ ಅಂತ ಕನ್ನಡ ಹಾಡು, ಪುತ್ತೂರು ನರಸಿಂಹ ನಾಯಕ ಹಾಡು.
0: ಕಾಶಿ ಕ್ಷೇತ್ರದ, ಕಾಪು ಕ್ಷೇತ್ರದ ಮಾರಿಯಮ್ಮ. ನಾನು ಅನ್ಕೊಳ್ಳುದು ಕಾಶಿ ಕ್ಷೇತ್ರದಲ್ಲಿ ಯಾರು ಮಾರಿಯಮ್ಮ ಅಂತೇಳಿ. ಕಾಪು ಕ್ಷೇತ್ರದ ಮಾರಿಯಮ್ಮ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿದ್ದು. ಹಾಗಿದ್ರೆ ಸ್ಪಷ್ಟ ಇಲ್ಲ ಅಂತ ಆಯ್ತು. ನೀವು ಮೂರು ಸಲ ಹೇಳಿದ್ಮೇಲೆ ನಂಗೆ ಅರ್ಥ ಆದದ್ದು. ಓಕೆ, ಓಕೆ, ಸರಿ. ಕೇಳಿಸುವ ನಿಮ್ಮ ಹಾಡನ್ನ, ನೋಡೋಣ ಏನಾಗ್ತದೆ ಅಂತೇಳಿ. ಓಕೆ ನಾಯಕ್ರೆ, ನಮಸ್ತೆ ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಬನ್ನಿ, ಇದೀಗ ಎರಡು ಹಾಡುಗಳನ್ನ ನಾವು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಇದೀಗ ನಾವು ಆಲಿಸಿದ್ದು ಕಾರ್ಕಳದ ಅಮ್ಮಣ್ಣಿಯವರು ಕೇಳಿದಂತಹ ಒಂದು ಭಾವಗೀತೆ. ಇದೀಗ ನಾವು ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ, ಯಾವ ಹಾಡು? ಎರಡು ರೇಖೆ ಚಿತ್ರದ ಹಾಡನ್ನು ಕೇಳಿದವರು ಯಾರು? ಸಂಕಪ್ಪಣ್ಣ ಅವರು ಕೇಳಿದ್ರು. ಇದೀಗ ಒಂದು ಕರೆ ಉಂಟು ನೋಡುವ. ನಮಸ್ತೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಶಿವಶರಣರ
0: ಧ್ವನಿ ಸರಿಯಾಗಿ ನನಗೆ ಕೇಳಿಸ್ತಾ ಇಲ್ಲ.
1: ಶಿವಶರಣ ಮೇಡಮ್? ಶಿವಶರಣ. ಹಾ,
0: ವಿಜಯಪುರದ ಶಿವಶರಣರು. ಊಟ ಆಯ್ತಾ ಶಿವಶರಣರದು? ಏನಿತ್ತು ಇವತ್ತು ಸ್ಪೆಷಲ್?
1: ಶಾವಿಗೆ ಉಪ್ಪಿಟ್ಟು ಮೇಡಮ್.
0: ಶಾವಿಗೆ ಉಪ್ಪಿಟ್ಟು, ಅದ್ರ ಜೊತೆ ಕಾಂಬಿನೇಷನ್ ಏನು?
1: ಕಾಂಬಿನೇಷನ್ ಏನಿರಲ್ಲ ಮೇಡಮ್.

0: ಅದ್ರ ಕೂಡ ಇದು ಆಗ್ತಲ್ಲ ಮೇಡಮ್ ಹಂಗೆ.
1: ಹಾಗೆ ಸರಿ ಹೇಳಿ, ಈಗ ಯಾವ ಹಾಡು ಕೇಳುವ?
0: ನಮಗೆ ಮೇಡಮ್ ಯಜಮಾನದಿಂದ
1: ಯಜಮಾನ
0: ಪ್ರೇಮಚಂದ್ರಮ ಕೈಗೆ ಸಿಗುವುದು ಹೇಳಿ ತಂಗಾಳದು ನಾಳೆದ್ ನೋಡ್ರಿ.
1: ಪ್ರೇಮಚಂದ್ರಮ ಆತರ ಬರ್ತದಲ್ವಾ, ಹಾಡ್ತೀರಾ? ಹಾಡಿ ಹಾಡಿ.
0: ಇಲ್ಲ ಇಲ್ಲ ಮೇಡಮ್.
1: ಯಜಮಾನ ಫಿಲ್ಮ್ ಅಲ್ಲಿ ಯಾರು ನಟಿಸಿದ್ರು?
0: ವಿಷ್ಣುವರ್ಧನ್ ಗಾರ್ರಿ ಮೇಡಮ್.
1: ಅವ್ರ ಜೊತೆ ಯಾರಿದ್ರು?
0: ಅವ್ರ ಜೊತೆ ಇವ್ರು ಇದ್ರಿ, ಯಾರ್ರಿ ಅವ್ರು? ಒಬ್ರು ಓಲ್ಡ್ ನಟಿ ಅದಾರ್ರಿ, ಅವ್ರ ಹೆಸರು ಬರ್ತಾ ಇಲ್ಲ ನಮ್ಗೆ.
1: ಪ್ರೇಮ ಅವರ?
0: ಪ್ರೇಮ ಅವ್ರ ಇಲ್ರಿ ಮೇಡಮ್, ಪ್ರೇಮ ಅವ್ರ ಅದಾರ್ರಿ, ಆದ್ರೆ ಅವ್ರ ಅವ್ರ ತಂದೆ ಅವ್ರ ಮಾಡಿದ ಪಾತ್ರ ಮಾಡಿದಲ್ಲಿ.
1: ಯಜಮಾನ ಯಜಮಾನ. ಸರಿ ಸರಿ, ನೋಡೋಣ ಯಾರು ಅಂತ ಹೇಳಿ. ಆಯ್ತು, ನಿಮ್ಮ ಹಾಡನ್ನ ಕೇಳಿಸುವ. ನಮಸ್ತೆ.
0: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ. ಇದೀಗ ಶಿವಶರಣರು ವಿಜಯಪುರದಿಂದ ಕರೆ ಮಾಡಿ ಅವರ ಇಷ್ಟದ ಒಂದು ಹಾಡನ್ನು ಕೇಳಿದರು. ಬನ್ನಿ, ಇದೀಗ ನಾವು ಎರಡು ಹಾಡುಗಳನ್ನು ಕೇಳ್ತಾ ಬರುವ. ಅಷ್ಟೊತ್ತಿಗೆ ಇನ್ನೊಂದು ಹಾಡು ನೋಡೋಣ. ನಮಸ್ತೆ. ಹಲೋ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ
2: ಮೇಡಮ್, ನಾನು ಪುಟ್ಟರಾಜು ಮಾತಾಡೋದು,
1: ಮಳವಳ್ಳಿಯ ಪುಟ್ಟರಾಜು ಅವರು. ಹೇಳಿ ಪುಟ್ಟರಾಜು ಅವರೇ.
2: ಮೇಡಮ್ ಚೆನ್ನಾಗಿದ್ದೀರಾ?
1: ಹಾ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ಮೇಡಮ್. ನಿನ್ನೆ ಎಲ್ಲ ತುಂಬಾ ಟ್ರೈ ಮಾಡಿದೆ, ಕಾಲ್ ಸಿಕ್ಕಿಲ್ಲ, ಇವತ್ತು ಸಿಕ್ತು.
1: ಹೌದಾ? ಮಳೆಗಳೆಲ್ಲ ಬಂತ ನಿಮ್ಮಲ್ಲಿ?
2: ಸ್ವಲ್ಪ ಸ್ವಲ್ಪ ಆಗಿದೆ ಮೇಡಮ್, ಅಲ್ಪ ಸ್ವಲ್ಪ, ಏನ ಅಂತ ತೀರಾ ಇಲ್ಲ, 1 cm ಮೊನ್ನೆ ಆಗಿದೆ ಅಷ್ಟೇ.
1: ಬರ್ಲಿಕ್ಕಿಲ್ಲ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆಚೆ ಎಲ್ಲ ಬಿಸಿ ಬಿಸಿ ವಾತಾವರಣ ಉಂಟಲ್ಲ.
2: ನಿಮ್ಮಲ್ಲಿ ಬಂತ ಮೇಡಮ್?
1: ನಮ್ಮಲ್ಲೂ ಕೂಡ ಇಲ್ಲ, ನಮ್ಮಲ್ಲೂ ಇಲ್ಲ. ಆದ್ರೂ ನಮ್ಮ ನಮ್ಮ ಸುತ್ತಮುತ್ತ ಎಲ್ಲ ಕಾರ್ಕಳ ಆಚೆ ಎಲ್ಲ ಬಂತು ಅಂತ ಹೇಳಿ ಈಗ ಒಬ್ರು ನಮ್ಮ ರೇಡಿಯೋ ಕೇಳುಗರು ಒಬ್ರು ಹೇಳಿದ್ರು ನಮ್ಮಲ್ಲಿ ಬರಬಹುದು.
2: ಮೊನ್ನೆ ಒಬ್ರು ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ಮಂದೆ ಮಂಗಳೂರಲ್ಲಿ ಸ್ವಲ್ಪ ಆಯ್ತು ಅಂತ.
1: ಅದು ಮೊನ್ನೆ 4 ದಿವಸದ ಮುಂಚೆ. ಈಗ ನಿನ್ನೆಯಿಂದ ಇಲ್ಲ. ಪುಟ್ಟರಾಜು ಅವ್ರು ಇವತ್ತು ಯಾವ ಹಾಡು ಕೇಳೋದು
2: ಮೇಡಮ್? ಅನಿರೀಕ್ಷಿತ.
1: ಆತರ ಒಂದು ಫಿಲ್ಮ್ ಉಂಟಾ? ನಾನ್ ಫಸ್ಟ್.
2: ಹೌದು ಮೇಡಮ್, ಶ್ರೀನಾಥ್ ಮಂಜುಳಾ ಕಲ್ಪನಾ ಮಾಡಿದ್ದಾರೆ, ಅದು ವೈಟ್ ಅಂಡ್ ಬ್ಲಾಕ್ ಸಿನಿಮಾ. ಅನಿರೀಕ್ಷಿತ.
1: ಅನಿರೀಕ್ಷಿತ.
2: ಕುವೆಂಪು ಅವರ ಹಾಡುಗಳನ್ನ ಹಾಕೊಂಡಿದ್ದಾರೆ, ಕುವೆಂಪು ಅವರ ರಚನೆಗಳು
1: ಅಳವಡಿಸಿದ್ದಾರೆ
2: ಮೇಡಮ್. ಅದರಲ್ಲಿ ಸೊಬಗಿನ ಸೆರೆಮನೆ ಆಗಿ ಹೇ ನೀನು ಅನ್ನೋ ಒಂದು ಹಾಡಿದೆ.
1: ಈ ಹಾಡು ಕೇಳಿದ್ದೇನೆ ನಾನು, ಭಾವಗೀತೆಯಾಗಿ ಕೇಳಿದ್ದೇನೆ, ಬಟ್ ಫಿಲ್ಮ್ ಅಲ್ಲಿ ಎಲ್ಲೂ ಕೇಳಿಲ್ಲ.
2: ಇಲ್ಲ ಮೇಡಮ್, ಸಿನಿಮಾದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರೋದು, ಇದು ವಿಜಯ ಭಾಸ್ಕರ್ ಸಂಗೀತ ಮಾಡಿರೋದು.
1: ಸೊಬಗಿನ ಸೆರೆಮನೆ ಆಗಿಹೇ ನೀನು, ಯಾರ ಬಗ್ಗೆ ಹೇಳುದು?
2: ಕುವೆಂಪು.
1: ಅಲ್ಲ, ಕುವೆಂಪು ಅವ್ರು ಯಾರ ಬಗ್ಗೆ ಹೇಳಿದ್ದು ಅಂತ?
2: ಅವ್ರಿಗೋಸ್ಕರ ಕುವೆಂಪು ನಾನು ಕೇಳೋದು ಅಂತ.
1: ಅಲ್ಲ ಅಲ್ಲ, ಕುವೆಂಪು ಅವರು ಯಾರ ಬಗ್ಗೆ ಹೇಳಿದ್ದು ಅಂತ?
2: ಅವರ ಯಾರು, ಅವರ ಸಂಗಾತಿ?
1: ಅಲ್ಲ, ಪ್ರಕೃತಿ ಬಗ್ಗೆ ಬರೆದ ಕವನ ಅಲ್ವಾ ಇದು?
2: ಇಲ್ಲ ಮೇಡಮ್, ಅದು ಒಂದು ಹೆಣ್ಣಿನ ಬಗ್ಗೆ ಬರ್ದಿರ.
1: ಹೌದಾ? ಸೊಬಗಿನ ಸೆರೆಮನೆ ಅಂತ ಹೇಳುವಾಗ ನಾನು ನಿಸರ್ಗದ ಬಗ್ಗೆ, ಪ್ರಕೃತಿಯ ಬಗ್ಗೆ ಆಗಿದ್ದಿರಬಹುದು.
2: ಅಲ್ಲ, ನಿನ್ನೆಳೆ ಮೊಗದಲ್ಲಿ ನಸುನಗೆ ಆಗಿಕೆ ನನಗೆ
1: ಹಾಗಿದ್ರೆ
2: ಬರ್ಕೊಂಡಿದ್ದಾರಲ್ಲ,
1: ನೋಡೋಣ. ಈಗ
2: ಅವರ ಮನದನ್ನೆಯನ್ನ ಕುರಿತು ಬರ್ದಿರೋದು ಅಂತ ನಾನು ಅನ್ಕೊಂಡಿದ್ದೀನಪ್ಪ.
1: ಇದೀಗ ಕೇಳುವ ನಾವು ಹಾಗಿದ್ರೆ.
2: ಖಂಡಿತ
1: ಕೇಳು. ನಮಸ್ತೆ. ಓಕೆ ಓಕೆ, ನಮಸ್ತೆ, ಥ್ಯಾಂಕ್ ಯು. ಶ್ರೋತೃಗಳೇ, ಇದೀಗ ಪುಟ್ಟರಾಜು ಅವರು ಮಳೆವಳ್ಳಿಯಿಂದ ಕರೆ ಮಾಡಿ ಒಂದು ಚಂದದ ಹಾಡನ್ನು ಕೇಳಿದ್ರು. ಇದೀಗ ನಾವು ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ಎರಡು ರೇಖೆ ಚಿತ್ರದ ಹಾಡು, ಆಮೇಲೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಯಾರು ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿ ಏನು ಹೇಳಿದ್ರು, ಜೋಡಿ ಹಕ್ಕಿ ಚಿತ್ರದ ಯಾವುದಾದ್ರೂ ಹಾಡನ್ನು ಕೇಳಿಸಿ ಹೇಳಿದ್ರು. ಇದೀಗ ಆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್.

0: ಕೇಳುಗರೆ, ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಕರೆ ಮಾಡಿ 6364294949. ಇದೀಗ ನಾವು ಆಲಿಸಿದ್ದು ಭೀಮನ ಗೌಡ ಪಾಟೀಲ್ ಅವರು ಕೇಳಿದಂಥ ಹಾಡನ್ನು. ಇದೀಗ ಮತ್ತೊಂದು ಕರೆ ಉಂಟು ನೋಡುವ. ನಮಸ್ತೆ. ಹಲೋ ಹಲೋ ನಮಸ್ತೆ ನಮಸ್ತೆ. ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ.
1: ಹಲೋ.
0: ಹಾ, ಈಗ ಕೇಳ್ತಾ ಉಂಟು, ಹೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಹೇಳಿ ಚಂದ್ರಶೇಖರ್.

0: ಸರ್.
1: ನಮಸ್ಕಾರ ಮೇಡಮ್, ಚೆನ್ನಾಗಿದ್ದಾರೆ? ಊಟ ಆಯ್ತಾ?
0: ಹಾಂ, ಊಟ ಆಯ್ತು, ಊಟ ಆಯ್ತು.
1: ಏನ್ ಸ್ಪೆಷಲ್? ಇವತ್ತು ನಮ್ಮಲ್ಲಿ ಸ್ಪೆಷಲ್ ಇವತ್ತು.
0: ಹೌದಾ? ಏನ್ ಸ್ಪೆಷಲ್ಲು?
1: ಚಿಕನ್ ಬಿರಿಯಾನಿ.
0: ಚಿಕನ್ ಬಿರಿಯಾನಿ ಇವತ್ತು ಯಾವ ವಾರ? ಬುಧವಾರ. ಚಿಕನ್ ಬಿರಿಯಾನಿ ಏನು ವಿಶೇಷ? ಯಾವ ಸಂತೋಷಕ್ಕೆ ಚಿಕನ್ ಬಿರಿಯಾನಿ ಹೀಗೆ?
1: ಏನ್ ಮೇಡಮ್,
0: ಯಾವ ಸಂತೋಷಕ್ಕೆ ಚಿಕನ್ ಬಿರಿಯಾನಿ ಆಯ್ತು ಅಂತ ಕೇಳಿದೆ.
1: ವಾರಕ್ಕೊಂದ್ಸಲ ಯಾವಾಗ ಎಂಟ್ರ್ ಬಂದ್ರೆ ತಿಂತಾರೆ, ವಾರಕ್ಕೊಂದ್ಸಲ ಬೇಕಾದಾಗ ತಿಂತೀವಿ.
0: ಹೌದಾ? ಹಾಗೆ
1: ಒಳ್ಳೇದಾಯ್ತು.
0: ನಮ್ಮಲ್ಲಿ ಮೀನು ಜಾಸ್ತಿ ತಿನ್ನುವವರು ಮತ್ಸ್ಯ ಪ್ರಿಯರು ಜಾಸ್ತಿ ಇದ್ದಾರೆ.
1: ಕರಾವಳಿ ಕಡೆ ಮತ್ಸ್ಯ ಪ್ರಿಯರೇ ಜಾಸ್ತಿ.
0: ಅದೇ ಖುಷಿಯಲ್ಲಿ ಇವತ್ತು ಯಾವ ಹಾಡು
1: ನನಗೆ ಮೇಡಮ್? ಒಂದು ಅಪರೂಪದ ಹಾಡು ಬೇಕು.
0: ಹೇಳಿ ಹೇಳಿ.
1: ಅದು ಉಡುಗೊರೆ ಅಂತ ಫಿಲಂ, ಅದು ಫಿಲಂ ಹೆಸರು
0: ಉಡುಗೊರೆ.
1: ಗಾಯಕಿ ಬಿ ವಸಂತ ಅಂತ. ನನ್ನ ಹೃದಯ ಮಂದಿರ ದೇವರೇ ಅಂತ ಒಂದು ಹಾಡಿದೆ.
0: ನನ್ನ ಹೃದಯ ಮಂದಿರ ದೇವ ಆತರ ಬರ್ತದಲ್ಲ
1: ರೂಪದ ಉಡುಗೊರೆ.
0: ಹೃದಯ ಮಂದಿರ ದೇವರ
1: ಅಪರೂಪದ ಹಾಡುಗಳು ಹಾಡು ಮೇಡಮ್ ಅದು.
0: ಓಕೆ ಓಕೆ, ಕೇಳಿಸುವ ಕೇಳಿಸುವ.
1: ನೋಡಿಲ್ಲ ಗಾಯಕಿಯರು ನೋಡಿಲ್ಲ, ಒಟ್ಟಲ್ಲಿ ಹೆಸರು ಅಪರೂಪದ ಹೆಸರು ಅದು ವಸಂತ ಅಂತ.
0: ಉಡುಗೊರೆ ಚಿತ್ರದಿಂದ ನನ್ನ ಹೃದಯ ಮಂದಿರ ದೇವರೇ ಹಾಡನ್ನು ಕೇಳಿಸುವ. ನಮಸ್ತೆ.
1: ಅಪರೂಪದ ಉಡುಗೊರೆ ಅಂತ ಒಂದು ಚೆನ್ನಾಗಿ ಒಂಥರ ಇದೆ ಒಂಥರ.
0: ಸರಿ, ಕೇಳಿಸಿ.
1: ವಿಶೇಷವಾದ ಸ್ಟೈಲ್ ಅಲ್ಲಿ ಇದೆ ಅದು.
0: ಓಕೆ ಸರ್, ನಮಸ್ತೆ. ನಮಸ್ತೆ
1: ಮತ್ತೆ ನಿಮಗಾಗಿ ಮೇಡಮ್.
0: ಸರಿ ಸರಿ, ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ. ಕೇಳುಗರೆ, ಇದೀಗ ನಾವು ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ ಒಂದು ಹಾಡು ಸದಾನಂದ ನಾಯಕ್ ಅವರು ಬಂಟಕಲ್ಲಿಯಿಂದ ಕರೆ ಮಾಡಿ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಹಾಡನ್ನು ಕೇಳಿಸಿ ಅಂತೇಳಿ ಹೇಳಿದರು. ಅದೇ ರೀತಿ ಇನ್ನೊಂದು ಹಾಡು ಯಾವುದು ಅಂತ ಹೇಳಿದರೆ ಅನಿರೀಕ್ಷಿತ ಚಿತ್ರದಿಂದ ಒಂದು ಸೊಬಗಿನ ಸೆರೆಮನೆ ಅನ್ನುವಂಥ ಹಾಡನ್ನು ಕೇಳಿದವರು ಯಾರು? ಪುಟ್ಟರಾಜು ಅವರು. ಅವರ ಈ ಎರಡು ಹಾಡುಗಳನ್ನು ನಾವು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ನೀವು ಆಲಿಸ್ತಾ ಇರೋದು ಒಲವಿನ ಹಾಡು ಕಾರ್ಯಕ್ರಮ ರೇಡಿಯೋ ಸಾರಂಗ್.

ಕೇಳುಗರೆ, ಇದು ಅನಿರೀಕ್ಷಿತ ಚಿತ್ರದಲ್ಲಿ ಅಳವಡಿಸಿರುವ ಕುವೆಂಪು ಅವರ ಗೀತೆ. ಇದೀಗ ನಾವು ಇನ್ನೆರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ ಒಂದು ಹಾಡು ಪ್ರೇಮ ಚಂದ್ರಮ ಅನ್ನುವಂಥ ಯಜಮಾನ ಚಿತ್ರದ ಹಾಡನ್ನು ಕೇಳಿಸಿ ಅಂತ ಹೇಳಿ ಶಿವಶರಣರು ಕೇಳಿದರು. ಆ ಹಾಡು ಹಾಗೆಯೇ ಡಿ ಸಿ ಗಣೇಶ ಆಚಾರ್ ಅವರು ಕಾರ್ಕಳದಿಂದ

ಕೇಳುಗರೆ, ಇದು ಈ ದಿನದ ಒಲವಿನ ಹಾಡು ಕಾರ್ಯಕ್ರಮವನ್ನು ಆಲಿಸಿದಂತಹ ಹಾಗೆಯೇ ಕರೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಒಂದು ಹಾಡನ್ನು ಕೇಳಿಸ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದುವರೆಗೂ ನಿಮ್ಮ ಜೊತೆ ಮಾತಾಡಿದ್ದು ನಾನು ಗಾಯತ್ರಿ ನಾನಿಲ್. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದೀಗ ನಮ್ಮ ಕಾರ್ಯಕ್ರಮದ ಕೊನೆಯ ಹಾಡು.

ಮತ್ತೆ ಇವರ ಜೀವನ ಕಷ್ಟಕರವಾಗುತ್ತೆ. ಆ ಕಷ್ಟಕರ ಜೀವನವನ್ನು ಎದುರಿಸಿ ಇವರು ಸಾಧನೆಯನ್ನು ಕೂಡ ಮಾಡಿದ್ದೆ. ಕಳೆದ 30 ವರ್ಷದಿಂದ ಅಂದರೆ 1995 ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಚೇರ್ ನೆಟ್ಟಿಂಗ್ ಕೂಡ ಮಾಡ್ತಾರೆ. ಹಾಗೆ ಇವರಿಗೆ ಭಜನೆ ಅಂದರೆ ತುಂಬ ಆಸಕ್ತಿ. ವಿಶ್ವಂಬರ ಭಜನ ಮಂದಿರ ಉರ್ವಷ್ಟೂರು ಇದರ ಈ ತಂಡದ ಸದಸ್ಯನಾಗಿ ಹಲವಾರು ಕಡೆ

0: ಇವರು ಬ್ಯುಸಿಯಾಗಿರ್ತಾರೆ. ಆದರೆ ಇವತ್ತು ಏನೋ ಗೊತ್ತಿಲ್ಲ, ನಾನು ಅವರು ರಜೆಯ ಸಂದರ್ಭವನ್ನು ನೋಡಿಕೊಂಡು ಅವರ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಅವರು ಸ್ವಲ್ಪ ಬಿಡುವಿನಲ್ಲಿದ್ದಾರೆ, ಅಂದರೆ ಬ್ಯುಸಿ ಇದ್ದವರು ಇವತ್ತು ಈಸಿಯಾಗಿ ನಮಗೆ ಸಿಕ್ಕಿದ್ದಾರೆ. ಈಸಿಯಾಗಿ ಸಿಕ್ಕಾಗ ನಮ್ಮ ಒಂದು ಅವಕಾಶ ಅಂದರೆ ಚಾನ್ಸ್ ಸಿಕ್ಕ ಚಾನ್ಸ್ ಬಿಡಬಾರದು ಅಂತ ಅವರ ಜೀವನದ ಕಥೆಯನ್ನು ಅವರ ಬಾಯಿಂದಲೇ ಕೇಳುವಂಥ ಮತ್ತು ಕೇಳುಗರಿಗೆ ತಿಳಿಸುವಂಥ ಒಂದು ಆಸೆಯಿಂದ ನಾನು ಅವ್ರ ಜೊತೆ ಮಾತಾಡೋಕೆ ಬಂದಿದ್ದೀನಿ. ಪ್ರಮೋದ್ ನಾಯ್ಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಸಿರು ನಮಸ್ಕಾರ, ಹೇಗಿದ್ದೀರ
1: ಸರ್? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ ಸರ್?
0: ನಾನು ಕೂಡ ಚೆನ್ನಾಗಿದ್ದೀನಿ. ಹೇಳಿ ಪ್ರಮೋದ್ ಅವರೇ, ನಿಮ್ಮ ಜೀವನ ಒಂದು 5ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಅದುವರೆಗೂ ಜಗತ್ತನ್ನು ನೋಡಿದವರು ನೀವು 5 ವರ್ಷದ
1: 5 ವರ್ಷದ ತನಕ ಚೆನ್ನಾಗಿತ್ತು, ಎರಡು ಕಣ್ಣು ಕೂಡ ಬಣ್ಣ ಎಲ್ಲ ಗುರುತಿಸ್ತಾ ಬಲ್ತಾ ಆಗಿದ್ದೆ. ಅದರ ನಂತರ ನನಗೆ ಎಲ್ಲ ಕಣ್ಣು ಡಿಮ್ ಡಿಮ್ ಡಿಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ತಂದೆ ತಾಯಿಯವರು ತುಂಬ ಕಡೆ ತೋರಿಸಿದ್ರು. ನಮ್ಮದು ಕುಂದಾಪುರ ತಾಲೂಕು ಬೇಳೂರು ಗ್ರಾಮ ಹಳ್ಳಿ, ಆದರೂ ಕೂಡ ನಮ್ಮ ತಂದೆಯವರು ತುಂಬ ಕಡೆ ದೊಡ್ಡ ಸಿಟಿ ಬೆಂಗಳೂರು ಆಮೇಲೆ ಮಣಿಪಾಲದಲ್ಲಿ ತುಂಬ ಕಡೆ ತೋರಿಸಿದ್ರು. ಆದರೆ ಕ್ಯಾಲಿಕಟ್ ಅಂತ ಕೇರಳದಿಂದ ಅಲ್ಲಿಂದ ಕೂಡ ನಮಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಆದರೂ ಅದು ಏನು ಅಷ್ಟೇನು ಪ್ರಯೋಜನಕರ ಆಗಿಲ್ಲ. ಒಂದು ಕಣ್ಣಿನ ಫುಲ್ಲು ಡಿಮ್ ಆಗಿ ಹೋಯಿತು, ಇನ್ನೊಂದ್ರಲ್ಲಿ ಸ್ವಲ್ಪ ಲೈಟ್ ಲೈಟ್ ಆಗ್ತಿತ್ತು, ಇತ್ತು ಲೈಟ್ ಮಾತ್ರ ಕಾಣಿಸ್ತಾ ಇದೆ, ಅದರಲ್ಲಿ ಬಾಕಿ ಎಲ್ಲ ಹಾಗೆ ಡಿಮ್ ಆಗಿ ಹೋಗಿದೆ.

0: 107.8 FM ರೇಡಿಯೋ ಸಾರಂ ಈಗ ಲಭ್ಯ.
1: ಅದರ ನಂತರ ನಾನು ಶಾಲೆ ಹೋಗ್ತಾ ಇದ್ದೆ, ನಮ್ಮ ಬೇಳೂರು ಶಾಲೆಯಲ್ಲಿ 1-5 ಕ್ಲಾಸ್ ತನಕ ಹೋದೆ. ಅಂದರೆ ನಮಗೆ ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಎಕ್ಸಾಮ್ ಬರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮುಂದೆ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಆಗ ನಮಗೆ ಇದು ಬ್ರೈಲ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ನಮಗೆ, ಅದಕ್ಕೋಸ್ಕರ ನಾನು ಡಿಸ್ಕಂಟಿನ್ಯೂ ಮಾಡಬೇಕಾಗ್ತದೆ. ಆದರೆ ನಾನು ಅಟೆಂಡೆನ್ಸ್ ಹಾಕಿಬಿಟ್ಟು 1 ಕ್ಲಾಸಿಂದ ಕ್ಲಾಸಲ್ಲಿ 1-2 ಕ್ಲಾಸು 3 ಕ್ಲಾಸು ಹಾಗೆ ಅಟೆಂಡೆನ್ಸ್ ಇಲ್ಲಿ ಹಾಕಿಬಿಟ್ಟು 7 ಕ್ಲಾಸ್ ತನಕ ನಾನು ಪಾಠ ಕೇಳ್ತಾ ಇದ್ದೆ ಸರ್. ಟೀಚರ್ ಕೇಳಿದ ಪ್ರಶ್ನೆಗೆಲ್ಲ ನಾನೇ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೆ, ಯಾಕಂದರೆ ಅವರು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇದು
2: ಅಂದರೆ ನಿಮ್ಮ ಗ್ರಹಣ ಶಕ್ತಿ ಚೆನ್ನಾಗಿತ್ತು
1: ಸರ್. ನಮಗೊಂದು ಬೆಂಗಳೂರಿನ ಒಂದು NAB ಅಂತ ಅದ್ರ ಬಗ್ಗೆ ಮಾಹಿತಿ ಸಿಕ್ತು ಸರ್, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಅಂತ, ಅದು ಜೀವನ್ ಭೀಮ್ನಗರದಲ್ಲಿ ಇದೆ ಸರ್. ಅಲ್ಲಿ ಟ್ರೈನಿಂಗ್ ಮಾಡಿ ಅಂತ ನನಗೆ ಫ್ರೆಂಡ್ ಒಬ್ಬರು ಹೇಳಿದ ನಂತರ ನಾನು ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಹೋಗುವಾಗ ತುಂಬ ಕಷ್ಟ ಆಯಿತು, ನಾವು ಹೇಗೆ ಹೋಗೋದು ಅಂತ. ನಮ್ಮ ಮನೆಯಲ್ಲಿ ಎಲ್ಲರೂ ನೀನು ಬೇಡ ಹೋಗೋದು ಬೇಡ ಹೋಗೋದು ಬೇಡ ಅಂತಲೇ ಇದ್ದರು. ಆದರೆ ನಾನು ಹಠ ಮಾಡಿದ್ದೆ, ಯಾಕಂದರೆ ನಮ್ಗೆ ಆವಾಗೆಲ್ಲ TV ಬಂದಿದ್ದಷ್ಟೇ, ಆವಾಗ 1990 ಎಲ್ಲ 91-92 TV ಬಂತು ನಮ್ಮ ಮನೆಗೆಲ್ಲ, ಆವಾಗ ಬಂದಿದ್ದಷ್ಟೇ. ಅದಕ್ಕಿಂತ ಮುಂಚೆ ರೇಡಿಯೋ ಮಾತ್ರ ಇದ್ದದ್ದಲ್ಲ ಸರ್. ಆಗ ನಮಗೆ ಏನಾದರೂ ಒಂದು ಸಾಧನೆ ಮಾಡಬೇಕಂತಿತ್ತು, ರೇಡಿಯೋದಲ್ಲಿ ಕೇಳುವಾಗೆಲ್ಲ ಖುಷಿ ಆಗ್ತಿತ್ತು. ಅದು ನನಗೆ ಬೆಂಗಳೂರು ಹೋಗ್ಬೇಕಂತ ಹಠ ಮಾಡಿ ಅಂತೂ ಇಂತೂ ನಮ್ಮ ಮನೆಯವರು ಬಿಟ್ಟು ಬಂದು, ನಮ್ಮ ಅಣ್ಣ ಎಲ್ಲ ಬೆಂಗಳೂರಿಗೆ ಹೋಗಿ ಬಿಟ್ಟು ಬಂದು. ಹಾಗೆ ನಮಗೆ ಅಲ್ಲಿ NAB ಟ್ರೈನಿಂಗ್ ಕೊಟ್ಟರು ಸರ್. ಅಲ್ಲಿ ಒಟ್ಟು 1 ವರ್ಷ ಕೋರ್ಸು RBTC ಅಂತ, ಅದರಲ್ಲಿ ಒಟ್ಟು 11 ಟೈಪು ತರಬೇತಿ ಇದೆ ಸರ್. ಅದು ಒಂದು ಚೇರ್ ರಿಪೇರಿ, ಆಮೇಲೆ ಲೈಟ್ ಇಂಜಿನಿಯರಿಂಗ್ ಅಂತ, ಆಮೇಲೆ ಸೈಕಲ್ ರಿಪೇರಿ ಅಂತ, ಆಮೇಲೆ ಕಾರ್ಪೆಂಟ್ರಿ ವರ್ಕು, ಮತ್ತು ವಿವಿಂಗು, ಆಮೇಲೆ ಟೈಲರಿಂಗು, ಒಟ್ಟು ಈ ಥರ ಒಟ್ಟು ಬ್ರೈಲ್ ಲಿಪಿ ಬ್ರೈಲು ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇದ್ರು. ಅದ್ರ ನಂತರ ನನಗೆ ಗೊತ್ತಾಯಿತು ನಮ್ಮಂಥವ್ರು ಕೂಡ ಅಂದರಾದರೂ ಕೂಡ ಒಂದು ಬ್ರೈಲ್ ಮುಟ್ಟಿ ಅಕ್ಷರ ಓದ್ಬೋದು ಅಂತ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಗ ನೋಡುವಾಗ ನನಗೆ ಖುಷಿ ಆಯಿತು, ಅವರೆಲ್ಲ SSLC ಮಾಡಿದ್ರು ಆಗಲೇ, ಕೆಲವರು ಡಿಗ್ರಿ ಕೆಲವರೆಲ್ಲ ಆಗಿ ನಮ್ಮ ಜೊತೆ ಟ್ರೈನಿಂಗ್ ಬಂದಿದ್ರು. ಅದ್ರ ನಂತರ ನನಗೆ ಖುಷಿ ಆಯಿತು. ಆಮೇಲೆ ಆ ಟ್ರೈನಿಂಗ್ ಆದಮೇಲೆ ನನಗೆ 3 ತಿಂಗಳು ಲಾಸ್ಟಿಗೆ ನಮಗೆ ಯಾವುದು ಇಷ್ಟ, ಈಗ 11 ಕೋರ್ಸ್ ಇದೆಯಲ್ಲ ಸರ್, 11 ಕೋರ್ಸಲ್ಲಿ ನಿಮ್ಗೆ ಯಾವುದು ಇಷ್ಟ ಅಂತ ಕೇಳಿದರೆ, ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರೋದು ಚೇರ್ ರಿಪೇರಿಂಗ್ ವರ್ಕ್ ರಿಕೇನಿಂಗ್ ಅಂತ. ಅದು ಆಫೀಸ್ ಚೇರ್ಸ್ ಎಲ್ಲ ಇದೆಯಲ್ಲ ಅದನ್ನು ರಿಕೇನಿಂಗ್ ಮಾಡುವಂಥದ್ದು, ಮತ್ತೊಂದು ವಿವಿಂಗು, ಮತ್ತು ಲೈಟ್ ಇಂಜಿನಿಯರಿಂಗ್ ವರ್ಕ್, ಇದಿಷ್ಟು ಮಾಡಿಕೊಂಡೆ. ಅದರಲ್ಲಿ ನಾನು ಫಸ್ಟ್ ಬಂದೆ, ನನ್ನ ಫ್ರೆಂಡ್ ಇನ್ನೊಬ್ಬರು ಇದ್ದಾರೆ ಅವ್ರಿಗೆ ಸೆಕೆಂಡ್ ಬಂದರು, ನಾವೊಂದು 15 ಜನ ಇತ್ತು.

0: 107.8 FM
1: Radio Saran 107.8 FM
2: Radio Saran Iga app nalu
3: ಅಂತೇಳಿ ನಾವು 1992-93 ಆದಮೇಲೆ ನಮ್ಮ ಅಣ್ಣನ ಜೊತೆ ಇದ್ದೆ ಕುಳಾಯಲ್ಲಿ. ನಮ್ಮ ಅಣ್ಣಂದು ಲೇತ್ ಇಂಡಿಯನ್ ವರ್ಕ್ಶಾಪ್ ಇತ್ತು, ಅವ್ರ ಜೊತೆನೇ ಇದ್ದೆ. ಅದಾದ ನಂತರ ನಾವು ಹೀಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಪೋಸ್ಟ್ ಇದೆ ಅಂತ ನಂಗೊಬ್ಬರು ತಿಳಿಸಿದ್ರು ಬೆಂಗಳೂರಿಂದಾನೆ. ಆದ ನಂತರ ನಾವು ಇಂಟ್ರಿಗೆ ಬಂತು. ಇಂಟ್ರಿಯಲ್ಲಿ ಒಂದು 15 ಜನ ಇತ್ತು ಸರ್. 15 ಜನರಲ್ಲಿ ನಾವು 3 ಜನ ಪಾಸಾಯಿತು. ಅದರಲ್ಲಿ ನಂತರ ಸೆಲೆಕ್ಟ್ ಆಗಿದ್ದು ನಾನೊಬ್ಬನೇ. ಹಾಗೆ 1995 ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ಅದು ಗ್ರೂಪ್ ಡಿ ಪೋಸ್ಟು, ನಮಗೆ ಚೇರ್ ನೆಟ್ಟಿಂಗ್ ಅಂತ ವರ್ಕು. ಇವಾಗ ಅದು ಚೇರ್ ನೆಟ್ಟಿಂಗ್ ಅಷ್ಟೊಂದಿಲ್ಲ, ಆದರೆ ನಾನು ಟೆಲಿಫೋನ್ ಆಪರೇಟ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೀನಿ ಸರ್.
4: ಈಗ ಜಿಲ್ಲಾಧಿಕಾರಿ ಕಚೇರಿ ಕೂಡ ನಮ್ಮ ಏನು ಪಡೀಲಲ್ಲಿದೆ, ಸುಸಜ್ಜಿತವಾಗಿದೆ. ಹೇಗಿತ್ತು ಹಳೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೀವು ಕೆಲಸ ಮಾಡಿದ್ದವರು, ಮತ್ತು ಇದು ನಮ್ಮ ಸ್ಟೇಟ್ ಬ್ಯಾಂಕ್ ಹತ್ರ ಇರುವಂಥ ಜಿಲ್ಲಾಧಿಕಾರಿ ಕಚೇರಿ, ಮತ್ತು ಈಗ ಪಡೀಲಲ್ಲಿ ಹೊಸದಾಗಿ ಶುರು ಆಗಿದೆ, ಏನು ವ್ಯತ್ಯಾಸ ಕಾಣ್ತೀವಿ?
3: ಹೌದು ಸರ್, ನಾನು ಮುಂಚೆ ಅಣ್ಣನ ಮನೆಯಲ್ಲಿ ಓಡಾಡ್ತಾ ಇದ್ದೆ. ಅಣ್ಣ ಅತ್ತಿಗೆ ಇದ್ದರು ಕುಳಾಯಿಂದ. ತದನಂತರ ಮದುವೆ ಆದಮೇಲೆ ನಾನು ಉರೋ ಸ್ಟೋರ್ ಕ್ವಾರ್ಟರ್ಸಿಂದನೇ ಓಡಾಡ್ತಾ ಇದ್ದೆ. ಇವಾಗ ನಾವು ಕುಳಾಯಲ್ಲಿ ಮನೆ ತಗೊಂಡು ಪೇರು, ಅಲ್ಲಿಂದ ನಾನು ನನ್ನ ಮಿಸ್ಸಸ್ ಇದ್ದಾಳೆ, ಮಕ್ಕಳಿದ್ದಾರೆ ಇಬ್ಬರು ಹುಡುಗಿಯರು, ಅವರು ಜೊತೆ ನಾನು ವಾಸವಾಗಿದ್ದೇವೆ. ಅಲ್ಲಿಂದ ಓಡಾಡ್ತಾ ಇದ್ದೀನಿ ಈಗ. ಮುಂಚೆ ಜಿಲ್ಲಾಧಿಕಾರಿ ಕಚೇರಿಗೆ ನಂಗೆ ಬಂದು ಹೋಗ್ಲಿಕ್ಕೆ ತುಂಬ ಸುಲಭ ಆಗ್ತಿತ್ತು ಸರ್, ಅಂದರೆ ಸ್ಟೇಟ್ ಬ್ಯಾಂಕ್ ಒಂದೇ ಬಸ್ಸು. ಇವಾಗ ಸ್ವಲ್ಪ ಪಡೀಲಿಗೆ ಒಂದು 2 ಬಸ್ ಚೇಂಜ್ ಮಾಡಿ ಹೋಗಬೇಕಾಗ್ತದೆ. ಹಾಗೆ ಅದು ಸ್ವಲ್ಪ ಕಷ್ಟ, ಆದರೂ ಕಷ್ಟ ಯಾವುದು ಕೂಡ ಈಗ ನಮಗೆ ಅಷ್ಟೊಂದು ಜೀವನದಲ್ಲಿ ತುಂಬ ಅನುಭವ ಆಗಿದೆ. ನಾನು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ NAB ನಮ್ಮ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲಿಕ್ಕಿಲ್ಲ. ನಮಗೊಂದು ನಾವು ಕೂಡ ನಡೀಲಿಕ್ಕೆ ಆಗ್ತದಂತ ಹೇಳಿ ತಿಳಿಸಿಕೊಟ್ಟರು ಅವರು ಸರ್. ಯಾಕಂತೇಳಿದರೆ ನಾನು ಅಂದ್ಕೊಂಡೆ ನಮ್ಮಂಥವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇವೆ. ನಾನಂತಲ್ಲ ನಮ್ಮ ಬ್ಲೈಂಡ್ಸ್ನವ್ರು ಹೆಚ್ಚಿನವ್ರು ಹಾಗೆ ಅಂದ್ಕೊಂಡಿರೋದು. ನಾವಿಗೆ ನಾವು ಮುಂದೆ ಉಳಿದವ್ರಿಗೆ ಕೂಡ ಹೇಳ್ತಾ ಇರೋದು ಏನಂತೇಳಿ, ನೀವು ಮನೇಲಿ ಯಾವುದೇ ಕಾರಣಕ್ಕೂ ಮನೇಲಿ ಕೂತ್ಕೊಳ್ಬೇಡಿ, ಯಾವುದಾದ್ರು ಒಂದು ಟ್ರೈನಿಂಗ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬ ಈಗೀಗ ಅಲ್ಲಲ್ಲಿ ಸ್ಕೂಲ್ ಇದೆ, ಮಂಗಳೂರಲ್ಲಿ ಉರುವಷ್ಟುವರಲ್ಲಿ ಒಂದು ಸ್ಕೂಲ್ ಇದೆ, ಅದರಲ್ಲಿ ಕೆಲವರು ಟ್ರೈನಿಂಗ್ ಮಾಡ್ಕೊಳ್ಬೋದು. SSC ತನಕ ಅಲ್ಲಿ ಕ್ಲಾಸೇ ಇದೆ. ಅಲ್ಲಿ ಮೊಬಿಲಿಟಿ ಹೇಳಿಕೊಡ್ತಾರೆ ಸರ್. ಮೊಬಿಲಿಟಿ ಅಂತೇಳಿ ಚಲನವಲನ ತರಬೇತಿ.

0: ಅಂಧ ಅಥವಾ ವಿಶೇಷ ಚೇತನ ಅಂತ ಹೇಳಿ ದೃಷ್ಟಿಮಾಂದ್ಯ ಹುಡುಗ ಏನ ಹುಡುಗಿಯ ಹುಡುಗಿ ಇದ್ರು ಕೂಡ ಅವ್ರನ್ನ ಹಂಗೆ ಬಿಡಬೇಡಿ, ಅವ್ರನ್ನ ಆದಷ್ಟು ಬೇಗ ಸ್ಕೂಲಿಗೆ ಸೇರಿಸಿ. ಎಲ್ಲ ಕಡೆ ಸ್ಕೂಲ್ ಇದೆ, ಅದು ಒಳ್ಳೆಯ ಒಂದು ಇದು ಸರ್, ಬೆಳವಣಿಗೆ ಸರ್, ಅದರಿಂದ ನಾವು ಮುಂದೆ ಬರಲಿಕ್ಕೆ ದಾರಿ ಆಗ್ತದೆ ಸರ್.
1: ನಿಮ್ಮ ಆತ್ಮವಿಶ್ವಾಸದ ಮಾತುಗಳನ್ನು ಕೇಳಿದಾಗ, ಯಾಕಂದರೆ ನೀವು ಇತರರಿಗೆ ಕೂಡ ಪ್ರೇರಣೆಯಾಗಿ ನೀವು ಕೂಡ ಮನೆಯಲ್ಲಿ ಕೂತ್ಕೊಳ್ಬೇಡಿ ಅಂತ ಒಂದು ಒಳ್ಳೆಯ ವಿಚಾರವನ್ನು ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀರಾ. ಸೊ ನೀವು ದೃಷ್ಟಿ ಕಾಣದೇ ಇರುವಂಥ ದಿನಗಳಲ್ಲಿ ಎದುರಿಸಿದ ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ?
0: ದೃಷ್ಟಿ ಕಾಣದೇ ಇದ್ದ ಸಮಯದಲ್ಲಿ ನನಗೆ ಬೇಜಾರಾಗ್ತಾಯಿತ್ತು, ತುಂಬ ಬೇಜಾರಾಗ್ತಾಯಿತ್ತು ಸರ್. ಆದರೆ ನನಗೆ ಆಗ 7-8 ವರ್ಷ, ತುಂಬ ಬೇಜಾರಾಗ್ತಾಯಿತ್ತು. ಎಲ್ಲ ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ ಎಲ್ಲ ಓಡಾಡ್ತಾಯಿದ್ರು, ಅವರು ಸೈಕಲ್ ಓಡಿಸ್ತಾಯಿದ್ರು, ಆಮೇಲೆ ಎಲ್ಲ ಥರ ಕ್ರಿಕೆಟ್ ಅದು ಇದೆಲ್ಲ ಆಡ್ತಾಯಿದ್ರು. ನನಗೂ ಆಗಬೇಕಂತ ಆಸೆ ಇತ್ತು, ತುಂಬ ಬೇಜಾರು ಆಗ್ತಾಯಿತ್ತು. ನಂತರ ನಾವು ಅದೇ ಈಗ ಬೆಂಗಳೂರಿಗೆ ಹೋಗಿ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದೆ, 1992-93 ನಾನು ಬೆಂಗಳೂರಲ್ಲಿದ್ದೆ. ಆಗ ನಾನು ಬೆಂಗಳೂರು ಇದು NAB ಮಾಡಿದ್ಮೇಲೆ ನನಗೆಲ್ಲ ಧೈರ್ಯ ಬಂತು, ನಾವು ಕೂಡ ಬದುಕಬಹುದು ಅಂತ ಅಲ್ಲಿ NAB ತೋರಿಸಿಕೊಟ್ಟಿದ್ದೆ ಸರ್. ಇದು ನನ್ನ ಒಂದು ವಿಶ್ವಾಸ.
1: ನಿಮಗೆ ಒಂದು ಬೆಳಕನ್ನು ತೋರಿಸಿದ NIB, NAB ಈ ಸಂಸ್ಥೆ ನಿಮಗೆ ಒಂದು ಬೆಳಕನ್ನು ತೋರಿಸಿತು, ಆ ಬೆಳಕಿನಲ್ಲಿ ಈಗ ನಡೀತಾ ಇದ್ದೀರಾ, ಬೆಳಕಿನಿಂದ ಒಂದು ಪಥದಲ್ಲಿ ನೀವು ಮುಂದೆ ಸಾಗ್ತಾ ಸಾಗ್ತಾ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಇನ್ನಷ್ಟು ಏಕೆಂದರೆ ನಿಮ್ಮ ಉಜ್ವಲ ಭವಿಷ್ಯದಂತ ನೀವು ಹೆಜ್ಜೆ ಹಾಕಿದ್ದೀರಿ, ಹಲವಾರು ಸಾಧನೆಗಳನ್ನು ಮಾಡಿದ್ದೀರಿ. ನೀವು ಇಷ್ಟಪಟ್ಟಂಥ ಒಂದು ಭಜನೆ, ಅರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ, ಅಂದರೆ ಭಜನೆಯಿಂದ ನೀವು ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ತೀರಾ, ಮತ್ತೊಂದು ಕಡೆಯಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ದ್ವಿಗುಣಗೊಳಿಸ್ತೀರಾ. ಯಾವ ಭಜನೆ ನಿಮಗೆ ಇಷ್ಟ ಆಗುತ್ತೆ? ಒಂದು ಭಜನೆ ಒಂದು ಒಂದೆರಡು ಸಾಲುಗಳನ್ನು ಹೇಳಿದಾದ್ರೆ
0: ಸರ್. ಭಜನೆ ಅಂದರೆ ನನಗೆ ತುಂಬ ಇಷ್ಟ ಸರ್. ನಾನು ಸಂಗೀತ ಪ್ರೇಮಿ, ಕೆಲವು ಟ್ರ್ಯಾಕ್ಗಳಲ್ಲಿ ಹಾಡ್ತೇನೆ ಭಜನೆ. ನಾವೊಂದು ವಿಶ್ವಂಬರ ಭಜನೆ ಮಂಡಳಿ ಊರ್ವಷ್ಟೋರಲ್ಲಿ ಟೀಮ್ ಇದೆ. ಆಮೇಲೆ ನಾನು ಬೇರೆ ಬೇರೆ ಟೀಮಲ್ಲಿ ಹೋಗ್ತೇನೆ. ನಮ್ದೀಗ ಕುಳಾಯಲ್ಲಿ ಕೂಡ ಗೋಪಾಲ ಕೃಷ್ಣ ಇದೆ, ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನದಿದೆ, ಹಾಗೆ 2-3 ಕಡೆ ಹೋಗ್ತೇನೆ. ತುಂಬ ಕಡೆ ಭಜನೆ ಮಾಡಿದ್ದೆ ಸರ್. ಭಜನೆ ಹೇಳಬೇಕಾದ್ರೆ ನನಗೆ ಎಲ್ಲ ಭಜನೆ ಇಷ್ಟೇ, ಭಜನೆ ಅದು ಇದು ಅಂತ ಇಲ್ಲ. ನಾಗ ನೀವು ಕೇಳಿದ್ದಕ್ಕೆ ಒಂದು ಹೇಳ್ಬೋದು ಬೇಕಿದ್ರೆ. ಬಾರೋ ಕೃಷ್ಣಯ್ಯ ನಿನ್ನ

ಹಾಗೆ ಭಜನೆ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಭಜನೆ ಇದೆ ಸರ್, ಹಾಗೆ ನೀವು ಕೇಳಿದ್ದಕ್ಕೆ ಒಂದು ಹೇಳಿದೆ. ಆಮೇಲೆ ಸಾಧನೆ ಅಂತ ಹೇಳಿದ್ರಿ ಸರ್, ನೀವು ಸಾಧನೆ ನನಗೆ ಗೊತ್ತಿದ್ದಂಗೆ ದೊಡ್ಡ ವಿಶೇಷ ಸಾಧನೆ ಅಂತ ಏನಿಲ್ಲ ಸರ್. ಅದೇ ನನಗೆ ಬೆಂಗಳೂರಿಗೆ ಹೋಗಿದ್ದೇ ಒಂದು ನಮ್ಮ ಜೀವನದಲ್ಲಿ ಮೂಲ ತಿರುವಾಗಿದ್ದೆ ಸರ್. ಬೆಂಗಳೂರಿಗೆ ಹೋಗಿಲ್ಲ ಅಂದರೆ ನಾನಂತಲ್ಲ, ತುಂಬ ಜನ ನನ್ನ ಸ್ನೇಹಿತರು ಹೇಳ್ತಾರೆ ನಮಗೆ ಯಾವ್ದಾದ್ರು ತರಬೇತಿ ಆಗಲೇಬೇಕು. ಮುಂಚೆ ಎಲ್ಲ ಬೆಂಗಳೂರು ಸಿಟಿ ಮತ್ತು ಮೈಸೂರು ಸಿಟಿ ಬೇರೆ ಬೇರೆ ಸಿಟಿಯಲ್ಲಿ ಇದ್ದವರಿಗೆಲ್ಲ ಇದೆ ಸರ್, ಈ ಹಳ್ಳಿಯವರಿಗೆ ಏನು ಗೊತ್ತಿರೋದಿಲ್ಲ, ಯಾವಾಗೂ ಅವಕಾಶ ಗೊತ್ತಿರೋದಿಲ್ಲ ಸರ್. ಅದಕ್ಕೋಸ್ಕರ ಇದು ಇಂಥ ಟ್ರೈನಿಂಗ್ ಅದಿದೆಲ್ಲ ಮಾಡ್ಕೊಳ್ಬೇಕು. ನಾನು ಜಾಬ್ ಆದ ನಂತರ ನಂದು SSLC ಎಕ್ಸಾಮ್ ಪಾಸ್ ಮಾಡಿಕೊಂಡೆ ಸರ್ ನಾನು. ಆಮೇಲೆ EPABX ಅಂತ ಕೋರ್ಸ್ ಅಂತ ಟ್ರೈನಿಂಗ್ ಇದೆ, ಅದನ್ನು ಮಾಡಿಕೊಂಡೆ ಸರ್. SSLC ಎಕ್ಸಾಮ್ ಹೇಗೆ ಅಂತ ಹೇಳಿದ್ರೆ ನಮಗೆ ಓದಲಿಕ್ಕೆ ಆಗೋದಿಲ್ಲ, ಬರೀಲಿಕ್ಕೂ ಆಗೋದಿಲ್ಲಲ್ಲ ಸರ್. ಅದಕ್ಕೋಸ್ಕರ ಮಿತ್ರಜ್ಯೋತಿ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ, ಅಲ್ಲಿ ಕ್ಯಾಸೆಟ್ ಎಲ್ಲ ಮಾಡಿಕೊಡ್ತಾರೆ. ಆಗಲಿನ ಕಾಲದಲ್ಲಿ ಕ್ಯಾಸೆಟ್ಟು, ಇವಾಗ ಅದು CD ಹೋಗಿ ಪೆನ್ಡ್ರೈವ್ಗೆ ಬಂದಿದೆ. ಆ ಕ್ಯಾಸೆಟ್ ತೊಗೊಂಡು ಬಂದು ನಾನು ಕೇಳಿಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದೀನಿ ಸರ್ SSLC. ನಾನು 1997 ನಾನು SSLC ಎಕ್ಸಾಮ್ ಪಾಸ್ ಮಾಡಿದ್ದು. ಅವಾಗ ನಮಗೆ ರೈಟಿಂಗ್ ಹ್ಯಾಂಡ್ ಕೊಡ್ತಾರೆ ಎಕ್ಸಾಮಲ್ಲಿ, ಕ್ವಶನ್ ಕೇಳ್ತಾರೆ ಒಬ್ಬರು, ನನಗೆ ಬರೆಯುವವರು ಒಬ್ಬರು ಕ್ವಶನ್ ಕೇಳ್ತಾರೆ, ಅದಕ್ಕೆ ನಾವು ಉತ್ತರ ಹೇಳಬೇಕು. ಅದಕ್ಕಿಂತ ಮೊದಲು ನಾವು ಪ್ರಿಪೇರ್ ಆಗಿರಬೇಕು, ಈ ಕ್ಯಾಸೆಟ್ ಕೇಳಿಕೊಂಡು ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಂಗಿಯರ ಎಕ್ಸಾಮಿಗೆಲ್ಲ ಓದಿ ಹೇಳಿ ಹೇಳ್ತಿದ್ರು. ಆಗ ಅದು ನಾನು ಪಾಠ ಕೇಳಿಕೊಂಡು ನಾನು ಪಾಸ್ ಮಾಡಿ.

0: ಕೊನೆ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದೆ ಸರ್ ನಂದು ಎಸ್ ಎಸ್ ಎಲ್ ಸಿ ಸರ್.
1: ಈಗ ನೀವು ಬೆಂಗಳೂರಿಗೆ ಹೋದ್ರಿ, ಹೋಗುವಾಗ ಯಾರೆಲ್ಲ ನಿಮ್ಮ ಜೊತೆ ಇದ್ರು, ಮತ್ತೆ ಒಂದು ವರ್ಷ ಇದ್ದ ನಂತರ ಅಲ್ಲಿಂದ ಬರುವಾಗ ಹೇಗೆ ಅನಿಸ್ತು? ಯಾಕಂದರೆ ನಿಮಗೆ ಅಲ್ಲಿ ಚಲನವಲನ ಬೇರೆ ಎಲ್ಲ ಯಾವ ರೀತಿಯಲ್ಲಿ ನಿಮ್ಮ ಬದುಕನ್ನು ಎದುರಿಸಬೇಕು, ಬದುಕಿನಲ್ಲಿ ಯಾವ ರೀತಿ ನಿಮ್ಮ ಬದುಕನ್ನು ನೀವು ರೂಪಿಸಬೇಕು ಅನ್ನೋದನ್ನು ಕೂಡ ಸರಿಯಾಗಿ ಮಾರ್ಗದರ್ಶನ ಮಾಡಿರ್ತಾರೆ. ಏನು ವ್ಯತ್ಯಾಸ ನೀವು ಕಂಡಿದ್ರಿ? ಹೋಗುವಾಗ ಇದ್ದಂಥ ಒಂದು ಅಳುಕಿತ ಮತ್ತು ಬಂದ ನಂತರ ನಿಮ್ಮಲ್ಲಿ ಆದಂಥ ಬದಲಾವಣೆ?
0: ಸರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಬೇಳೂರಲ್ಲಿ ಮನೆಯಲ್ಲಿ ನಮ್ಮದು ದೊಡ್ಡ ಕುಟುಂಬ ಸರ್. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಇವನು ಬೆಂಗಳೂರಿಗೆ ಹೋಗೋದು ಬೇಡ, ಇವರ ಮನಸ್ಸಲ್ಲಿ ಏನು, ಇವ್ರು ಬೆಂಗಳೂರಿಗೆ ಹೋದರೆ ಒಂದು ಆಶ್ರಮಕ್ಕೆ ಇವನು ಸೇರಿಸಿದಾಗೆ ಆಗ್ತದೆ, ಇವ್ರನ್ನ ನಾವು ಸಾಕ್ಬೋದು ಅಂತ ಕೆಲವರಲ್ಲಿ ಅಭಿಪ್ರಾಯಪಟ್ಟರು. ಆಮೇಲೆ ನನಗೇನೋ ಒಂದು ಹೋಗಲೇಬೇಕಂತ ಏನೋ ಮನಸ್ಸಿಗೆ ಅನಿಸಿದೆ, ಏನಾದರೂ ಒಮ್ಮೆ ಹೋಗಿ ಬರುವ ಅಂತ, ಅಟ್ಲೀಸ್ಟ್ ಯಾಕಂದ್ರೆ ಒಂದ್ಸಲ ಬೆಂಗಳೂರಿಗೆ ಹೋಗಿ ಬರುವ ಅಂತಲೇ ಒಂದು ಹಠ ಇತ್ತು. ಇದಕ್ಕೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನಾವು

0: ಹೋಗ್ತಾ ಇದ್ರು. ಆಗ ನಂಗೆ ನಡಿಲಿಕ್ಕೆ ಏನಂತ ಗೊತ್ತಿಲ್ಲಲ್ಲ. ಅದ ನಂತರ ನಮಗೆ ಮೊಬಿಲಿಟಿ ಗೊತ್ತಾದ್ಮೇಲೆ ಅವರೇ ನನಗೆ ಬಿಟ್ಟುಬಿಟ್ರು, ನಾನು ಇನ್ನು ಹಿಂದೆ ಬರ್ತೀನಿ, ನೀವು ಒಬ್ಬನೇ ಹೋಗ್ಬೇಕಂತ ಹೇಳಿ. 15 ದಿವಸ ನಂತರ ನಾನು ಒಬ್ಬನೇ ಹೋಗ್ಲಿ ಸ್ಟಾರ್ಟ್ ಮಾಡಿದೆ.
1: ನೀವು ವಾಕಿಂಗ್ ಸ್ಟಿಕ್ ಅನ್ನು
0: ಯೂಸ್ ಮಾಡ್ಕೊಂಡು ಸರ್? ಅದಕ್ಕಿಂತ ಮುಂಚೆ ಗೊತ್ತಿಲ್ಲಲ್ಲ ಸರ್. ಆ ನಂತರ ನಮ್ಗೆ ಸರ್ ಬಿಟ್ಟರು, ರಾಮಕೃಷ್ಣ ಸರ್ ಅಂತ ಅವರು, ಅವ್ರದ್ದು ನಮ್ಮ ಮನೆ ಹತ್ರ ಜೆ ಪಿ ನಗರ ಇತ್ತು. ಅಲ್ಲಿಂದ ಜೀವನ್ ಭೀಮ ನಗರಕ್ಕೆ ನಾವು 2 ಬಸ್ ಚೇಂಜ್ ಮಾಡ್ತಾ ಇದ್ರೆ, ತದನಂತರ ನಾವು 4 ಬಸ್ ಚೇಂಜ್ ಮಾಡ್ಕೊಂಡು ನಾನು ಒಬ್ಬನೇ ಹೋಗ್ತಾ ಇದ್ದೆ ಸರ್. ಆಗ ಬೆಂಗಳೂರಲ್ಲಿ ನನಗೆ ಭಾರಿ ಇಂಟ್ರೆಸ್ಟ್ ಆಗ ಓಡಾಡಲಿಕ್ಕೆ. ಒಂದು ದಿವಸ ಮಾರ್ಕೆಟಿಂದ ಹೋಗಿ ಹೋಗುದು, ಇನ್ನೊಂದು ದಿವಸ ಶಿವಾಜಿ ನಗರದಿಂದ ಹೋಗಿ ನಾವು ಜೆ ಪಿ ನಗರಕ್ಕೆ ಹೋಗ್ತಾ ಇದ್ದೆ, ಇನ್ನೊಂದು ಸಲ ಮೆಜೆಸ್ಟಿಕ್ ಹೋಗಿ ಜೆ ಪಿ ನಗರಕ್ಕೆ ಹೋಗ್ತಾ ಇದ್ದೆ. ಯಾಕಂದ್ರೆ ಆಗ ಒಂಥರ ಮನೆ ಹೋಗ್ಲಿಕ್ಕೆ ಖುಷಿ, ಅಂದ್ರೆ ರೋಡಲ್ಲಿ
1: ಅಂದ್ರೆ ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಇದ್ರಿ.
0: ಹೌದು ಸರ್, ಹೌದು ಸರ್, ಆ ಥರ ಹಾಗಾಗಿ ನಂಗೆ ಖುಷಿ ಆಗ್ತಿತ್ತು ಆಗ ಓಡಾಡ್ಲಿಕ್ಕಿತ್ತು. ಈಗಲೂ ಕೂಡ ನಾನು ಎಲ್ಲಿಗೆ ಬೇಡ ಒಬ್ಬನೇ ಹೋಗಿ ಬರ್ತೀನಿ, ಅದು ಧೈರ್ಯ ಉಂಟು. ಕೆಲವು ಕಡೆ ಮೈಸೂರಿಗೆ ಹೋಗಿದೆ. ನಾವೀಗ ನಮ್ಮದು ಒಂದು ಸಂಘ ಇದೆ, ಕೆ ಎಸ್ ಜಿ ಬಿ ಅಂತ, ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘ ಅಂತ. ಅದರಲ್ಲಿ ಕೂಡ ನಾವು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ ದಕ್ಷಿಣ ಕನ್ನಡಕ್ಕೆ. ಅದರಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ನಮ್ಮದು ಬೇರೆ ಬೇರೆ ಕಡೆ ಮೀಟಿಂಗ್ ಆಗ್ತಾ ಇದೆ, ಆ ಎಲ್ಲ ಕಡೆ ಮೀಟಿಂಗಿಗೆ ನಾನು ಒಬ್ಬನೇ ಹೋಗಿ ಓಡಾಡ್ತೀನಿ ಸರ್.
1: ಅದೇ ನಿಮ್ಗೆ ಅಂದರೆ ಬೇರೆ ಬೇರೆ ಬಸ್ಸುಗಳಲ್ಲಿ ಒಂದು 2 ಬಸ್ಸುಗಳಲ್ಲಿ ಹೋಗ್ತಾ ಇದ್ರು, 4 ಬಸ್ಗಳಲ್ಲಿ ಹೋಗ್ಲಿಕ್ಕೆ, ಮತ್ತು ಬೇರೆ ಬೇರೆ ಸ್ಥಳಗಳಿಂದ ನಿಮ್ಮ ಏನು ನಿಮ್ಮ ಸ್ಥಳಗಳಿಗೆ ಬೇರೆ ಬೇರೆ ಸ್ಥಳಗಳಲ್ಲಿಗೆಲ್ಲ ನೀವು ನಿಮ್ಮ ಕೆಲಸದ ಜಾಗಕ್ಕೆ, ತರಬೇತಿ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ರಿ. ಏನಾದರೂ ತೊಂದರೆ ಸಮಸ್ಯೆ ಉಂಟಾಗಿತ್ತಾ?
0: ತೊಂದರೆ ಸಮಸ್ಯೆ ನಮಗೀಗ ಮೇಯ್ನ್ ಆಗಿರೋದು ಬಸ್. ಬಸ್ ಬಂದಾಗ ಯಾವ ಬಸ್ ಬಂತಂತ ಗೊತ್ತಾಗೋದಿಲ್ಲ. ಬಸ್ ಸೌಂಡಲ್ಲಿ ಆದರೂ ಯಾವ ಬಸ್ ಬಂತ, ಬಸ್ ಲಾರಿಯಾ ಕಾರ ಅಂತ ನಾವು ಗ್ರಹಿಸ್ಬೋದು. ಆದರೆ ಆ ಬಸ್ ಯಾವುದು, ಎಷ್ಟು ನಂಬರು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಪಬ್ಲಿಕ್ ಮೊರೆ ಹೋಗ್ತೀವಿ ಸರ್. ನಿಜವಾಗ್ಲೂ ಮೇಯ್ನ್ ಬೇಕಾಗಿದ್ದಿಲ್ಲ ಪಬ್ಲಿಕ್ ಸಪೋರ್ಟು. ನಮಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಂಬರ್ ಹೇಳಬೇಕು. ಪ್ಲಸ್ ನಮಗೆ ಇನ್ನೊಂದು ನಾನು ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಯಾರಾದರೂ ಕೈಯಲ್ಲಿ ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ರೆ ನಮಗೆ ರೋಡ್ ಕ್ರಾಸ್ ದಯವಿಟ್ಟು ಮಾಡಿಸಿ. ಯಾಕಂತ ಹೇಳಿದ್ರೆ ರೋಡ್ ಕ್ರಾಸ್ ತುಂಬ ಕಷ್ಟ, ಅದು ಈಗ ದೊಡ್ಡ ದೊಡ್ಡ ಸಿಟಿಯಲ್ಲಂತೂ ಭಾಳ ಕಷ್ಟವೇ ಮಾಡಲಿಕ್ಕೆ. ಆದರೆ ಅದನ್ನು ಕೂಡ ಕೆಲವರು ಸಾಧಿಸಿ ಒಬ್ಬೊಬ್ಬರು ಹೋಗ್ತಾರೆ. ನಾನು ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರನು, ನಿಮಗೆಲ್ಲ ಕೇಳುವವರು ಎಲ್ಲರ ಹತ್ರನು, ನಮಗೆ ರೋಡ್ ಕ್ರಾಸ್ ಒಂದು ಹೆಲ್ಪ್ ಮಾಡಿ ಅಂತ ನಾನು ಎಲ್ಲರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ನನಗೊಬ್ಬನಿಗೆ ಅಂತ ಅಲ್ಲ, ನಾವು ಹೆಚ್ಚಾಗಿ ಬಸ್ ಸ್ಟ್ಯಾಂಡ್ ಸೈಡಲ್ಲಿ ರೋಡ್ ಕ್ರಾಸಿಗೆ ತುಂಬ ಕಷ್ಟಪಡ್ತೀವಿ ಸರ್. ನಾವು ಡೈಲಿ ಓಡಾಡುವ, ಈಗ ನಾನು 30 ವರ್ಷದಿಂದ ಓಡಾಡ್ತಾ ಇದ್ದ ರೋಡಲ್ಲಿ ಕೂಡ ನಾನು ಈಚೆಯಿಂದ ಆಚೆ ಹೋಗಬೇಕಾದ್ರೆ ಇನ್ನೊಬ್ಬರು ಇದು ಸಪೋರ್ಟ್ ಬೇಕೇ, ರೋಡ್ ಕ್ರಾಸ್ ಬರಲಿ ಬೇಕೇ ಸರ್. ಅದೇ ರೀತಿ ಕ್ರಿಕೆಟ್ ಆಡ್ತೇವೆ ನಾವು, ಕ್ರಿಕೆಟ್ ಆಡುವಾಗ ಇದು ಯಾವುದೇ ಕಾರಣಕ್ಕೂ ನಮಗೆ ಇದು ಫುಲ್ ಕ್ಯಾಚ್ ಹಿಡಿಲಿಕ್ಕೆ ಆಗೋದಿಲ್ಲ, ಪಿಚ್ ಕ್ಯಾಚ್ ಮಾತ್ರ ನಮಗೆ ಹಿಡಿಲಿಕ್ಕೆ ಇರೋದು. ಆಪ್ಷನ್ ಇರೋದು ಅದೇ, ಆ ಬಾಲ್ ಒಳಗಡೆ ಒಂದು ಗೆಜ್ಜೆ ಇರ್ತದೆ, ಅದನ್ನು ಗ್ರಹಿಸ್ಬಿಟ್ಕೊಂಡು ನಾವು ಇದು ಮಾಡಬೇಕು ಸರ್. ಕ್ಯಾಚ್ ಬಂದು ಹಿಡಿಬೇಕು, ಪಿಚ್ ಕ್ಯಾಚ್ ಮಾತ್ರ ಸರ್. ಅದು ಫುಲ್ಲು ಓವರ್ ರನ್ ಬಂದು ಹಿಡಿಲಿಕ್ಕೆ ಆಗೋದಿಲ್ಲ ಸರ್, ಅದೇ ಥರ ಆಪ್ಷನ್ ಇರೋದು ಸರ್.
1: ಅಂದರೆ ನೀವು ಕ್ರಿಕೆಟ್ ಎಲ್ಲ ಆಡ್ತೀರಾ? ಹಾಗಾದರೆ
0: ನಾನು ತುಂಬ ಆಡ್ತಾ ಇಲ್ಲ, ನಾನು ಸ್ವಲ್ಪ ಆಡ್ತೇನೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಆಡ್ತಾರೆ, ನಂಗೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿಲ್ಲ ಸರ್. ನನಗೆ ಬ್ರೈಲು ಕೂಡ ಹಾಗೆ, ಖಾಲಿ 1 ವರ್ಷದಲ್ಲಿ ಬ್ರೈಲ್ ಅಂತ ಏನಂತ ಹೇಳಿಕೊಟ್ಟಿದ್ರು ನಮಗೆ, ಅದ್ರ ಬಗ್ಗೆ ಮಾತ್ರ ಗೊತ್ತು. ಸ್ವಲ್ಪ ಸಣ್ಣ ಸಣ್ಣ ಅಕ್ಷರ ಓದ್ಕೊಂಡು ಓದ್ತೀನಿ, ದೊಡ್ಡ ದೊಡ್ಡ ಪುಸ್ತಕ ಓದೋದಿಲ್ಲ, ಆಗೋದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಎಸ್ ಎಲ್ ಸಿ ಮಾಡಿ ಡಿಗ್ರಿ ಕೂಡ ಅದರಲ್ಲೇ ಮಾಡಿದ್ದಾರೆ ಸರ್.
1: ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಏನೋ ಅವಕಾಶ ಸಿಕ್ಕರೆ ಆಡ್ತೀರಿ, ಮತ್ತು ಕರೋಕೆ ಕೂಡ ಮಾಡ್ತೀರಿ. ಯಾವ ಹಾಡು ನಿಮಗೆ ಇಷ್ಟ ಆಗುತ್ತೆ, ಅಂದರೆ ನಿಮ್ಮ ಇಷ್ಟದ ಹಾಡು ಯಾವುದು? ಆಗಾಗಲೇ ಗುಣಗುಣಿಸುವ, ಆಗಾಗ್ಗೆ ಗುಣಗುಣಿಸುವಂಥ, ಹಾಗಾಗಿ ಹಾಡಬೇಕಂತ ಒಂದು ಏನು ನಿಮಗೆ ಆಸೆ ಬರುವಂಥ ಹಾಡು, ಆಸೆ ಹುಟ್ಟಿಸುವಂಥ ಹಾಡು ಯಾವುದು
0: ಸರ್? ಅದೇ ನನಗೆ ತುಂಬ, ಈಗ ನಾವು ಭಜನೆಯಲ್ಲಿ ಹಾರ್ಮೋನಿಯಂ ತಬಲೆ ಎಲ್ಲ ಯೂಸ್ ಮಾಡ್ಕೊಂಡು ಹಾಡ್ತೇವೆ. ನನಗೆ ಅಷ್ಟೊಂದು ಏನು ನುಡಿಸ್ಲಿಕ್ಕೆ ಏನು ಗೊತ್ತಿಲ್ಲ, ಹಾರ್ಮೋನಿಯಂ ಇದೆ ಮನೆಯಲ್ಲಿ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸಣ್ಣ ಸ್ವಲ್ಪ ಗೊತ್ತುಂಟು ಅಷ್ಟೇ, ಬಿಟ್ಟರೆ ಜಾಸ್ತಿ ಬಾರಿಸ್ಲಿಕ್ಕೆ ಏನು ಗೊತ್ತಿಲ್ಲ. ಆದರೆ ನನಗೆ ಟ್ರ್ಯಾಕಲ್ಲಿ ಈಗ ಮೊಬೈಲಲ್ಲಿ ಹಾಕ್ಕೊಂಡಿದ್ದೀನಿ ಸರ್, ತುಂಬ ಟ್ರ್ಯಾಕ್ ಇದೆ ನನ್ನ ಮೊಬೈಲಲ್ಲಿ, ಒಂದು 20 ಟ್ರ್ಯಾಕ್ ಮೇಲಿದೆ. ನಾನು ಕೆಲವು ಹಾಡು ಹೇಳ್ತೀನಿ, ಎಲ್ಲರೂ ಪ್ರೋಗ್ರಾಮ್ ಇದ್ದರೆ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಹೇಳ್ತೇನೆ ಸರ್. ಅದೇ ರೀತಿ ನನಗೆ ಇಷ್ಟ ಹಾಡು ಅಂತ ತುಂಬ ಹಾಡು ಹೇಳ್ತೇನೆ, ಅದರಲ್ಲಿ ನನಗೆ ಇಷ್ಟ ಹಾಡು ಅಂತ ಹೇಳಿದರೆ ಜೇನಿನ ಮಳೆಯು ಅಂತ ಹಾಡು ಸರ್.
1: ಹಾಡಿ ಹಾಡಿ.
0: ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯೋ ಕನ್ನಡ

0: ನಿಮ್ಮ ಇಷ್ಟದ ಹಾಡು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಎನ್ನುವ ಸುಂದರವಾದ ಹಾಡನ್ನು ನಾವು ಕೊಂಡು ಬಂದ್ವಿ. ಹಾಗೆ ಬೇರೆ ಬೇರೆ ಹಾಡುಗಳನ್ನೆಲ್ಲ ನೀವು ಇಷ್ಟಪಡ್ತೀರಾ. ಹಾಗೆ ಏನೋ ಚೇರ್ ನಿಟ್ಟಿಂಗಿನಿಂದ ನೀವು ಒಂದು ಈ ಉದ್ಯೋಗಕ್ಕೆ ಸಾಧ್ಯ ಆಯಿತು. ಈಗ ಎಲ್ಲಾದರೂ ಕರೆ ಬರ್ತದ ಚೇರ್ ನಿಟ್ಟಿಂಗ್ ಮಾಡಲಿಕ್ಕೆ?
1: ಚೇರ್ ನಿಟ್ಟಿಂಗ್ ನಾನು ಆಫೀಸಲ್ಲಿದ್ದರೆ ಮಾಡ್ತೇನೆ, ಆಫೀಸಲ್ಲಿ ಇವಾಗ ಇಲ್ಲ, ಕಡಿಮೆ ಇದೆ. ನಾನು ಮುಂಚೆ ಮನೇಲಿ ಕೂಡ ಮಾಡ್ತಾ ಇದ್ದೆ, ಹೊರಗಡೆಯಿಂದ ಕೆಲವರು ತಂದು ಕೊಡ್ತಾ ಇದ್ರು. ಅದು ಇವಾಗ ಟೈಮ್ ಸಿಕ್ಕುದಿಲ್ಲ, ಯಾಕಂದ್ರೆ ನಾನು ಬೆಳಿಗ್ಗೆ ಹೋಗಿ ಸಂಜೆ ಬರುವಾಗಲೇ

0: ಬಂದು ಪುತ್ತೂರು, ನನಗಿಬ್ರು ಮಕ್ಕಳು. ಕೀರ್ತನ
1: ಮಿಸ್ಸಸ್ ಹೆಸರು ಮತ್ತು ಮಕ್ಕಳ ಹೆಸರು?
0: ಅವ್ರ ಹೆಸರು ರೇಖಾ ಅಂತ. ನನ್ನ ಮಗಳು, ದೊಡ್ಡ ಮಗಳ ಹೆಸರು ಕೀರ್ತನ, ಸಣ್ಣವಳು ಪ್ರಾರ್ಥನಾ. ಕೀರ್ತನ ಫಸ್ಟ್ ಪಿ ಯು ಓದ್ತಾ ಇದ್ದಾಳೆ.
1: ಯಾಕೆ ನಿಮಗೆ ಭಜನೆ ಇಷ್ಟ ಅಂತ ಪ್ರಾರ್ಥನಾ ಕೀರ್ತನ ಅಂತ ಹೆಸರು ಇಟ್ಟಿದ್ದಾರೆ, ಹೇಗೆ?
0: ಅದೇನೋ ನಂಗೆ ಮುಂಚಿನೂ ಅದೆಷ್ಟು ಹೆಸರು ಹೇಳಿ ಇಷ್ಟ ಸರ್, ಅದಕ್ಕೋಸ್ಕರ ನಾನು ಇಟ್ಟಿದ್ದೆ.
1: ಅವರು ಕೂಡ ಭಜನೆ ಹಾಡ್ತಾರೆ
0: ಸರ್ ಮನೆ ಕ್ಲಾಸಲ್ಲಿ?
1: ಹಾಗೆ ನೀವು ಒಂದು ಅಂದರ ಏನು ಸಂಸ್ಥೆಯಲ್ಲಿ ಕೂಡ ಒಂದು ಸಂಘಟನಾ ಕಾರ್ಯದರ್ಶಿ ಕೂಡ ಆಗಿದ್ದೀರಿ, ಏನು ನಿಮ್ಮ
0: ರಾಜ್ಯ ಸರ್ಕಾರಿ ನೌಕರರ ಅಂಧ ಸಂಘದ ನೌಕರರ ಸಂಘದಲ್ಲಿ ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ಸರ್. ನಮ್ಮ ಜಿಲ್ಲೆಯಲ್ಲಿ ಇವಾಗ ನನಗೆ ಗೊತ್ತಿದ್ದಂಗೆ ಮುಂಚೆ ನಾನೊಬ್ಬನೇ ನೌಕರರಾಗಿದ್ದೆ, ಬ್ಲೈಂಡ್ಸು. ಇವಾಗ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ ಬ್ಲೈಂಡ್ಸು ಜಾಯ್ನ್ ಆಗ್ತಾ ಇದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 21 ಸದಸ್ಯರಿದ್ದಾರೆ ಸರ್. ಒಟ್ಟು ನಮ್ಮ ಸ್ಟೇಟಲ್ಲಿ ಸಾಧಾರಣ ನಮ್ಮ ಗ್ರೂಪಲ್ಲಿ ಒಂದು 1000 ಜನ ಇದ್ದಾರೆ ಸರ್.
1: ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಏನಾದರೂ ನಿಮಗೆ ಗೌರವ ಸನ್ಮಾನಗಳು ಏನಾದರೂ ದೊರಕಿದ್ದಿದೆ?
0: ಗೌರವ ಸನ್ಮಾನ ಏನು ಎಂಥದ್ದೇನು ಆಗಿಲ್ಲ ಸರ್, ಬಂದಿಲ್ಲ ಸರ್. ಸರ್ ಇನ್ನೊಂದು ಏನು ಹೇಳಿದ್ರೆ, ನೀವು ಬ್ರೈಲು ಆಗಿನ ಕಾಲದಲ್ಲಿ ತುಂಬ ಇದಿತ್ತು, ಇವಾಗಿನ ಕಾಲದಲ್ಲಿ ಎಲ್ಲರಿಗುಂಟು ಸರ್. ಉದಾಹರಣೆಗೆ ವಾಚ್ ಇದೆ ಸರ್, ಟಾಕಿಂಗ್ ವಾಚ್ ಅಂತ ಇದೆ, ಇದು ಟೈಮ್ ಹೇಳ್ತದೆ ನೋಡಿ, 119 ಇವಾಗ ಟೈಮ್ ಹೇಳ್ತದೆ. ಈ ಥರ ಮೊಬೈಲ್ ಕೂಡ ಇದೆ ಸರ್, ಎಲ್ಲರಿಗೂ ಇವುಗಳಿಗೆ ಹುಡುಗರಿಗೆ ಗೊತ್ತಿದೆ. ಈಗ ಮೊಬೈಲಲ್ಲಿ ಎಲ್ಲ ಓದ್ತದೆ ಸರ್ ಇದು. ಅದು ಯಾರು ನಾವು ಎಂತ ಏನು ಮಾಡಿದ್ರು ಕೂಡ ಅದು ಮುಟ್ಟಿದ್ರು ಓದ್ತದೆ ನೋಡಿ. ಈ ಥರ ವಾಟ್ಸಪ್ ನೋಡಿ, ವಾಟ್ಸಪ್ ಸರ್ ಇದು ನೋಡಿ ಸರ್, ಈ ತರ ರಾಜ್ಯ
2: ಪರಿಷತ್
0: ಇವಾಗ ಏನಂತ ಹೇಳಿದ್ರೆ ನಾವು ಬಾಯಲ್ಲಿ ಹೇಳಿದ್ರು ಸಾಕು ಅದು ಬರೀತದೆ ಸರ್. ಆ ತರ ಫೆಸಿಲಿಟಿ ಇದೆ ಮೊಬೈಲ್ ಅಲ್ಲಿ. ವಾಟ್ಸ್ಆ್ಯಪ್ ಅಂತ ಅಲ್ಲಿ ಇದು ಟಾಕ್ ಬ್ಯಾಕ್ ಅಂತ ಇದೆ ಸರ್, ಅದನ್ನ ಯೂಸ್ ಮಾಡ್ಕೊಂಡು ಇವಾಗ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ಬೋದು ಸರ್. ಚೆನ್ನಾಗಿದೆ ಸರ್. ಈಗ
2: ನೌಕರರ ಸಂಘದ 200 ರೂಪಾಯಿ ಕೊಟ್ಟು ಸದಸ್ಯತ್ವವನ್ನು ನವೀಕರಿಸಿಕೊಂಡಂತ ದಕ್ಷಿಣ ಕನ್ನಡದ ಪಟ್ಟಿ.
0: ಈ ತರ ಓದ್ತದೆ ಸರ್, ಚೆನ್ನಾಗಿ ಓದ್ತದೆ ಅದು. ಅದಕ್ಕೋಸ್ಕರ ಇವಾಗ ಮುಂಚೆ ನಮ್ಗೆಲ್ಲ ಮೊಬೈಲ್ ಇದೇ ಮೊಬೈಲ್ ನಮ್ಗೆ ಟಾಕ್ ಬ್ಯಾಕ್ ಆಫ್ ಮಾಡಿ ಕೊಟ್ರೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಆಗುದಿಲ್ಲ ಅಲ್ವಾ. ಈಗ ನಮ್ಗೆ ಹೊಸಬ್ರಿಗೆಲ್ಲ ಒಳ್ಳೆ ಒಳ್ಳೆ ಇದಿದೆ, ಒಂದು ಅವಕಾಶ ಒಳ್ಳೆ ಇದೆ. ನಮ್ಗೆ ಮುಂಚೆ ಹೋಗ್ತಾ ಇರುವಾಗ ರೇಡಿಯೋ ಬಿಟ್ಟರೆ ಟಿ ವಿ ನಂತರ ಬಂದಿದ್ದು. ಹಾಗೆ ನಾವು ಫಸ್ಟು ಟೆಲಿಫೋನ್ ಆಪ್ರೇಟರ್ ಕೋರ್ಸ್ ಎಲ್ಲ ಮಾಡುವಾಗೆಲ್ಲ ಬಟನ್ ಸಿಸ್ಟಮ್ ಇರಲಿಲ್ಲ, ಅದಕ್ಕಿಂತ ಮುಂಚೆ ಕೈ ಬೆಳ್ಳಾಕಿ ರೊಟೇಟ್ ಅಂತ ತಾವು ನೋಡಿದ್ರೆ ಅನಿಸುತ್ತೆ, ಈಗ ಟ್ರಂಕ್ ಟೈಪ್ ಮಾಡ್ತಾರೆ, ಹೀಗೆ ಒಂದೊಂದು ಬೆಳ್ಳಾಕಿ ತಿಸ್ಬೇಕಿತ್ತು. ಇವಾಗ ಬಟನ್ ಸಿಸ್ಟಮ್ ಬಂದಿದೆ, ಬಟನ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಫಾಸ್ಟ್ ಆಗ್ತದೆ ಸರ್.
1: ಪ್ರಮೋದ್ ನಾಯ್ಕ್ ಅವ್ರೆ, ತುಮಿ ಕೊಂಕಣಿ ಉಲಿತಿ
0: ವೈ ಕರಂತ ಕೊಂಕಣಿ ಉಲ್ಲೋಚೆ ಆಮೇಲೆ ಬಾಯಲ್ಲಾಗಿ ಚೇಡುಲಾಗಿ ಪೂರ ಕೊಂಕಣಿ ಉಲಿತ ನಮ್ಗೆಲ್ ಕುಂದಾಪುರ ಕನ್ನಡ ಚೇಡುಲೋಚೆ ಪುಡೆ ಮಳರಿ ಅಮಿ ಕುಂದಾಪುರ ಅನ್ಸ ಅಷ್ಟಾನ
1: ಹಂಗ ತುಮಕ ಕೊಂಕಣಿ ಸಂಗೀತ ಸಂಸ್ಥೆ ಚಿಕಾಯಿ ಒಳಕಸ ತುಮಿ ಸಂಗತ ಮೇಳ್ತತ್ಗೆ
0: ಖಾಯಿ ಪ್ರೋಗ್ರಾಮ್ ಖಾಯಿನ ಅಶಿ ದೇವಸ್ಥಾನ ವೆಂಕಟರಮಣ ಅಶಿ ಬರ ಒತ್ತಾವ ಸಿದ್ಧತೆ
1: ಸಂಘ ಸಂಸ್ಥೆ ಏನ ಟಚ್ಚಿನ ತುಮಕ
0: ಸಂಘ ಹುಣೆ
1: ತನಿ ಕೈ ತುಮಕ ಅವಕಾಶ ದಿತ್ತದೆ ಸಿಂಗಿಂಗ್ ಕುರುಂಕು
0: ಒಚ್ಚನಿ ಭಜನೆಗೆಲ್ಲ ಒಂದಿನ ಪಟ್ಟಿ
1: ಪದ ಸಂಘಂಕು ಕೈ ಅವಕಾಶ ಮೇಳ್ನಚಿ
0: ಆಶಿ ಮೇಳ್ನಿ ಗೊತ್ತ
1: ಈ ಕೊಂಕಣಿಯಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತೀವಿ.

0: ಸರ್ ಕುಂದಾಪುರ ಕನ್ನಡ ತುಂಬಾ ಲಾಯಕ್ ಮಾತಾಡೋದಿದ್ರು ಸರ್, ಅಂದ್ರೆ
1: ಈಗ ಮರ್ತು ಹೋಗಿದೆ ಎಲ್ಲ ಮಾತಾಡ್ತಾ ಇರ್ತೀರ
0: ಸರ್? ನಾವು ಮನೆಗೆಲ್ಲ ನಾವು ಅಣ್ಣ ತಮ್ಮ ಎಲ್ಲ ಒಟ್ಟು ಸೇರ್ಕೊಂಡ್ರೆ ಮಾತಾಡುತ್ತೆ ಹಾಗೆ. ಮತ್ತೆ ನಾವು 6 ತಿಂಗಳು ತುಳು ಕಲೀಲಿಕ್ಕೆ ಕಲ್ತ್ಕೊಂಡೆ.
1: ಒಂಜಿಲಕ್ಕೊಡ್ತುನಾಗ ಪ್ರಮೋದನ ಈ ಕುಂದಾಪುರದ ಭಾಷೆ ಅಲ್ಲ ಐಟ್ಲ ಅಂತ ತುಳುತ ಟಚ್ ಉಂಡು ಮಕ್ಕ ಈ ತುಳುತಲ್ಲ ಎಂಚ ಮಿಕ್ಸ್ ಆಪುಣ ಕುಂದಾಪುರದ ಭಾಷೆ ಎಲ್ಲ ನಡುಟ್ಟು
0: ಬರ್ಪುಂಡ ಇತ್ತೇ ಅಭ್ಯಾಸ ಆಡ್ತಂತ ಅಂದರಜ್ಜಿ ಐಕತಕ್ಕ ಅಡ್ಜಸ್ಟ್ ಆಪುಂಡು ಅಂಡ ಅವು ಎಂಕ್ಲೈಗಿ ಕೆಲವು ರೀತಿ ಅಬ್ಸರ್ವ್ ಮಾಡ್ಪುನ ಕ್ಲೂಲಿಯರ್ ಸರ್ ಇರ್ಪಣ ಲೆಕ್ಕನೆ ಒಂಜಿ ಒಂಜಿ ಮಿಕ್ಸ್ ಈ ರಾಜ್ಯ ಮಿಕ್ಸ್ ಮಾಡ್ತಾರೆ ಈ ಡೇ ಮಿಕ್ಸ್ ಮಾಡ್ತಾರೆ ಅಂದು ಪನ್ನೇರ್ ಅಬ್ಸರ್ವ್ ಮಾಡ್ಪುನ ಕೆಲವರು ಉಲ್ಲೇರು ಅಂಚ
1: ಅಪ್ಪೆ ಭಾಷೆ ಅದೇ ಅಪ್ಪೆ ಅಪ್ಪಲ ನೆನಪು ಬರ್ಪಾಲು ಅವು ಕರ್ಲದ ಪ್ರೀತಿ ಐತೆ
0: ಸರ್.
1: ಸರಿ ಒಂಜಿ ಕೊಂಕಣಿ ಎಲ್ಲ ಭಜನೆ ಅಂಚನ ಒಂಜಿ ಕುಂದಾಪುರದ ಒಂಜಿ ಭಾಷೆದ ಒಂಜಿ ಪದ ಬೊಕ್ಕ ಒಂಜಿ ತುಳುತ ಪದ್ಯ ಒಂದು ಲೆಕ್ಕ ಒಂಜಿ ಅಂತ್ಯಾಕ್ಷರಿ ಲೆಕ್ಕ ಬರಡಿಗೆ ತೂಕ ಕೇಣ್ಗ ಸುರುಕು ಕೊಂಕಣಿ
0: ಕೊಂಕಣಿ
1: ಭಜನ್
0: ಭಜನ್ ಸರ್ ನರ್ತ

0: ಎಂಕ್ಲೆ ನೀ ರೇಡಿಯೋ ಸಾರಂಗದಕ್ಕೆ ಇರ್ನ ಕೈತಲ್ವ ಇದ್ದ ಎಂಗ್ಲ ಕೇಳುಗರಿಗಿರ್ನ ಬಗ್ಗೆ ಪೊಲಬು ಮಲತು ಕೊರ್ರೆ ಬಡದು ದಾತ ಪನ್ಪಾರ ಎನಿತ ಈ ಕಾರ್ಯಕ್ರಮಡು ಅವಂಜಿ ಮಾತಾ ಒತ್ತಡದ ನಡುಟ್ಟು ಯಾರಲ್ಲ ಇರ್ಲ ಜಿ ಪಾತಿರ್ನ ಒಂಜಿ ಸಮಯ ನಂಕ್ ಒದಗದು ಬೈದನು ಅಂಚನೆ ಈ ಪಾತ್ರಡು ಬಾರಿ ಪುರುಳುಡು ಬಾ ಕೆಲವಾತ್ ದೆಂಗಿದಿನ ಅಡಂಗಿದಿನ ವಿಷಯಗಳು ಉಲ್ಲ ಮಾತ ಇಂಗ್ಲಿ ತೆರಿಪಾರ ಆಯ್ಜಿ ಪೊರ್ತು ಕಮ್ಮಿ ಉಂಡತೆ ಅಂಚ ದಾದ ಬನ್ಪರ ಇಂಥ ಈ ಕಾರ್ಯಕ್ರಮ ಪಾಲ್ದಿತ್ತು
1: ಏರ್ ಬಾತದು ಏನಡ ಕ್ವಶನ್ ಮಾತ ಕೇಂಡರ್ ಏನ ಎಂಕ ತೆರಿತಿನಾತ ಉತ್ತರ ಪಂಡೆ ಖುಷಿಯಾಂಡು ನಿಕ್ಲ ಒಂಜಿ ಎನ್ನನ್ನು ಒಂಜಿ ತೂದು ಬೈದಾರತ್ತ ಈರೆಗ್ ಮಸ್ತ್ ಥ್ಯಾಂಕ್ಸ್ ಈರೆಗ್ಲ ನಿಕ್ಲ ಆಫೀಸರ್ ಏರ್ ಮಾತ ವರ್ಕ್ ಮಾಲ್ತೊಂದುಲ್ಲೇರು ನಿಕ್ಲೆ ಪೂರ ಮಸ್ತ್ ಥ್ಯಾಂಕ್ಸ್ ಎನ್ನಲ್ಲ ಎಂದು ಇಂಟ್ರೊಡ್ಯೂಸ್ ಮಾಡ್ತೀನಿಕ್ ಯಾನು ಮುಕ್ಲಡ ಮಾತ ಏರ್ ಪಬ್ಲಿಕ್ನಡಕ್ಕೇನು ನೀತೆ ಎನ್ನ ಪರಿಚಯ ಅಥವಾ ಯಜ್ಜಣೆ ಎನ್ನ ಸಾಧನೆ ಏರ್ ಒಂದು ಮಲ್ಪನತ್ ಎಂಕ್ಲ ಹಂಚಿನಕ್ಲ ಏರ್ ಕಣ್ ತೋಜುಜ್ಜಿ ಅಕ್ಲೆಗ್ ಹೆಲ್ಪ್ ಎಂಚ ಮಲ್ಪೋಣ ಬಣ್ಣ ನಿಕ್ಲು ಫಸ್ಟ್ ಎಜುಕೇಷನ್ ಕೋರೋಡು ದಯಪಂಡ ಎಜುಕೇಷನ್ ಕೋರೋಣ ಅಕ್ಲ ಹತ್ತಕ್ಕೆ ಅಕ್ಲು ಮಿತ್ ಬರ್ಬೇರು ಸುರುಟೆ

0: ನಮಸ್ಕಾರ, ನಾನು ಭೋಜರಾಜ ಅಮಂಜರು ಮಾತನಾಡ್ತಿದ್ದೀನಿ. ಸಾರಂಗ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.
1: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
2: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
1: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
2: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಬೇಂದ್ರೆ ನನಗೆ 10 ಸಲ ಹೇಳಿದ್ದುಂಟು, ನೀ ವಿಜ್ಞಾನಿಗಳು ಪವಾಡ ಮಾಡ್ತೀರಾ, ಪ್ರಳಯಾಂತಕರು ನೀವೆಲ್ಲ ಅನ್ನೋರು. ಅವ್ರ ಮನೆಗೆ ಜಂಗಮರು ಬರಬೇಕು ಊಟಕ್ಕೆ, ಅಜ್ಜಿ ಊಟಕ್ಕೆ ಹಾಕಬೇಕು ಇಷ್ಟು ಮುಖ ದಪ್ಪನ ಎರಡು ಸೇರು ಅಕ್ಕಿಯನ್ನು ಅಂತ ಹೇಳೋರು. ಎರಡು ಸೇರು ಅಕ್ಕಿಯನ್ನು ಹಾಕಬೇಕು ಅವ್ರಿಗೆ. ಅವರು ಊಟ ಕೂತ್ಕೊಂಡಾಗ ಏನು ಮಾಡಬೇಕು, ಕೊರಳಲ್ಲಿದ್ದಂಥ ಲಿಂಗ ತಕ್ಕೊಂಡು ಕೈಗೆ ಇಟ್ಕೊಂಡು ಜಯ ಲಕ್ಷ್ಮೀ ರಂಜನ್ ಅಂತ ನುಂಗಿಬಿಡೋದು, ಅದನ್ನು ಇಡೀ ಲಿಂಗ ನುಂಗಿಬಿಡೋದು. ಆಮೇಲೆ ಎರಡು ಸೇರು ಅಕ್ಕಿಯನ್ನು ಊಟ ಮಾಡೋದು. ಊಟ ಆದ್ಮೇಲೆ ಬಂದು ಕೈ ತೊಳ್ಕೊಂಬಂದು ಅ ಅನ್ನೋದು, ಲಿಂಗ ಹೊರಗೆ ಬರ್ಕೊಳ್ಳಿ ಕಟ್ಕೋಬೇಕು ಹೋಗ್ಬೇಕು. ಅವ್ರು ಅದು ನೀನು ಸೈನ್ಸ್ ಪೇಪರ್ ಮಾಡಿ ನೋಡೋಣ ಇದನ್ನು, ಅದು ಅವ್ರು ಕಂಡದ್ದು ನೋಡಿದ್ದು ಹೇಳ್ತಾರೆ ಒಬ್ಬರು. ಆದರೆ ಇದು ಯಾವುದು ಪವಾಡ ಅಂತ ಗೊತ್ತಾಗಲ್ಲ. ಅದರಿಂದ ನಾವು ಮುಖ್ಯವಾಗಿ ತಗೋಬೇಕಾದದ್ದು ಪವಾಡ ಫಿಸಿಕಲ್ ಫಿನಾಮಿನಾಕ್ಕಿಂತ ಅದ್ರ ಹಿಂದಿರುವಂಥ ಏನು ಶಕ್ತಿ ಇದ್ದಿರಬೇಕು ಅಂತ, ಅದನ್ನು ಬಹಳ ಚೆನ್ನಾಗಿ ಹರಿಹರ ಅನಲೈಸ್ ಮಾಡ್ತಾನೆ. ಹೀಗೆ ಪವಾಡಗಳನ್ನು ಮಾಡ್ತಾ ಹೋದರು ಅಂತ ನೂರಾರು ಪವಾಡಗಳನ್ನು ಹೇಳ್ತಾರೆ. ನೂರಾರು ಪವಾಡಗಳು ಮುಖ್ಯ ಅಲ್ಲ, ನಮ್ಮಲ್ಲಿ ಯಾವುದು ಭಾಗ್ಯ ಮುಖ್ಯ ಯಾವುದು ಮುಖ್ಯ ಅಲ್ಲ ಅದನ್ನು ತಗೊಂಡು ಅದರಿಂದ ಮಧ್ಯಾತ್ಮಕ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗತ್ತಾ? ಯಾವಾಗಲೂ ಕಣ್ಣಿ ಕಾಣಿಸುವಂಥ ದರ್ಶನದ ಹಿಂದೆ ಒಂದು ಸತ್ವ ಇರ್ತದೆ, ಒಂದು ತತ್ವ ಇರ್ತದೆ. ಆ ತತ್ವ ಸಿಕ್ಕರೆ ಸಾಕು, ಅದೇ ಪವಾಡ ನಮಗೆ. ಆದರೆ ಸಾಮಾನ್ಯವಾಗಿ ಕಣ್ಣಿ ಕಾಣುವ ಅನುಭೂತಿಗಳಲ್ಲೇ ನಾವು ಸಮಯ ಕಳೆದಾಗ ತತ್ವ ಕಾಣಿಸೋದಿಲ್ಲ. ಅದನ್ನು ಹೇಳ್ತಾರೆ, ಪವಾಡಗಳನ್ನು ನೋಡಬೇಕಾದ್ರೆ ಪವಾಡ ಆದದ್ದು ನೋಡಬೇಡ್ರಿ, ಜೋಳ ಆಯಿತು ಮುತ್ತಾಯಿತು ನೋಡಬೇಡ್ರಿ. ಆ ಬಂದಂಥ ರೈತನ ಮನಸ್ಸಲ್ಲಿ ನಂಬಿಕೆ ಹುಟ್ಟಿಸಿದ್ರ, ಯಾಕೆ ಕೃಷ್ಣ ಪವಾಡ ಮಾಡಬೇಕಾಗಿತ್ತು, ಯಾಕೆ ರಾಮ ಪವಾಡ ಮಾಡಬೇಕಾಗಿತ್ತು, ಅವ್ರು ಯಾಕೆ ಮಾಡಬೇಕಾಯಿತು ಅಂದರೆ ಜನರ ನಂಬಿಕೆ ನನ್ನೊಳಗೆ ಬರಬೇಕಾದ್ರೆ ನಾಯಕನಾಗಿ ಅವ್ರಿಗಿಂತ ಹೆಚ್ಚಿಗೆ ನನ್ನೊಂದು ಶಕ್ತಿ ಇರಬೇಕು ಅಂದಾಗ ನಂಬ್ಕೋತಾರೆ ಜನ, ಹೇಳಿದ ಮಾತು ನಂಬ್ತಾರೆ. ಕೃಷ್ಣ ಯಾಕೆ ಮಾಡಬೇಕಾ ಅಂದರೆ ಗೊಲ್ಲರು ಹುಡುಗ ಅವನು, ನಮಗಿಂತ ಹೆಚ್ಚಿಗೆ ಶಕ್ತಿ ಇದೆ ಅಂತ ಅಂದಾಗ ಅವ್ನು ನಂಬ್ಕೋತಾರೆ, ಜನ ಹಿಂದೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವರು ಮಾನವರಿಗೆ ಅಸಾಧ್ಯವಾದಂಥ ಕೆಲವು ಕೆಲಸಗಳನ್ನು ಮಾಡಿ ತೋರಿಸಿದರು ಅಂತ.

0: रेडियो सारंग 107.8 FM।
1: ನಿನ್ನೆ ದಿವಸ ಬಸವಣ್ಣವರ ಜೀವನದಲ್ಲಿ ಅವರು ಬಸವ ದಂಡನಾಥ ಭಂಡಾರಿ ಬಸವ ಆದಮೇಲೆ ಆ ಬದುಕಿದಂಥ ಕಾಲದಲ್ಲಿ ಕೆಲವೊಂದು ಪವಾಡಗಳು ನಡೀತು ಅಂತ ಅನೇಕ ಜನ ಅವರ ಚರಿತ್ರೆಯನ್ನು ಬರೆದಂಥವರು ಬೇರೆ ಬೇರೆ ಥರದ ಪವಾಡಗಳನ್ನು ದಾಖಲಿಸಿದ್ದಾರೆ. ಕೆಲವರು 60, 70, 80 ದಾರದ ಪವಾಡಗಳನ್ನು ದಾಖಲಿಸಿದ್ದಾರೆ. ಅದನ್ನು ಸಂಶೋಧನೆ ಮಾಡಿದವರು ಹೇಳ್ತಾರೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋದು ಕಷ್ಟ. ಮತ್ತು ಅದು ಅಲ್ಲದೆ ಈ ಕಾಲದಲ್ಲಿ ಪವಾಡಗಳನ್ನು ನಂಬೋದಿಲ್ಲ ಅನ್ನುವಾಗ ಆ ಪವಾಡಗಳ ಬಗ್ಗೆ ಹೇಳೋದು ಹೇಗೆ ಅಂತ ಕೆಲವು ವಿಚಾರ. ನಿನ್ನೆ ನಾನು ಹೇಳಿದ ಹಾಗೆ ಒಂದು ಪವಾಡ, ಆ ಕೇದಿಗೆಯ ಹೂಗಳನ್ನು ತನ್ನ ಇಷ್ಟಲಿಂಗದ ಮೇಲೆ ಹಾಕಿದಾಗ ಹಾಕಬಾರ್ದು, ಈಶ್ವರನಿಗೆ ಕೇದಿಗೆ ಹಾಕಬಾರ್ದು ಅಂತಂದಾಗ ಮುಖ್ಯಲಿಂಗದಲ್ಲಿ ಕೂಡ ಆ ಕೇದಿಗೆ ಹೆಸಳು ಕಂಡದ್ದನ್ನು ತೋರಿಸಿ ಮೂಲ ತತ್ವ ಇಷ್ಟೇನೆ, ನಿಮಗೆ ಇಷ್ಟವಾದದ್ದನ್ನು ಭಗವಂತನ ಕೊಡಿ, ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಮನೇಲಿ ಮಾಡೋದು ಹಾಗೆ ಅಲ್ವಾ, ನೈವೇದ್ಯ ಅಂತ ಮಾಡ್ತೀವಿ. ಆ ದೇವರಿಗೆ ಇದು ಭಾಳ ಇಷ್ಟ, ಈ ದೇವರಿಗೆ ಇದು ಭಾಳ ಇಷ್ಟ, ಇದು ಇದೇ ಆಗಬೇಕು ಆ ದೇವರಿಗೆ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ. ಯಾರು ಹೇಳ್ತಿದ್ರು, ಅಕಸ್ಮಾತ್ ಭಗವಂತ ತಿನ್ನೋದೇ ಆಗಿದ್ದರೆ ಯಾರೂ ಇಡ್ತಾ ಇರಲಿಲ್ಲೇನು ಅಂತ. ಆತ ತಿನ್ನೋಲ್ಲ ಅಂತ ಹೇಳಿ ನಮಗೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡು ಇಡ್ತೀವಿ. ತಪ್ಪಲ್ಲ, ಅದು ನನಗೆ ಯಾವುದು ಅತ್ಯಂತ ಶ್ರೇಷ್ಠ ಅನ್ನಿಸ್ತದೋ ಅದನ್ನು ಭಗವಂತಗೆ ಅರ್ಪಣೆ ಮಾಡಬೇಕು ಅಂತಷ್ಟೇ. ನಾನು ಬೇಡಾದ ಕೊಡಬೇಕು ಅಂತಲ್ಲ, ನನಗೆ ಅತ್ಯಂತ ಬೇಕಾದ್ದನ್ನು ಅರ್ಪಣೆ ಮಾಡಬೇಕು ಅಂತ. ತಾವು ಬಹುಶಃ ಕೇಳುವಂಥ ಥರ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ, ಯಾರಾದರೂ ಕಾಶಿಗೆ ಹೋದರೆ ಏನಾದರೂ ಬಿಟ್ಟು ಬರಬೇಕು ಅಂತಾರೆ. ಬಿಟ್ಟು ಬಿಡೋದಲ್ಲ, ಅದನ್ನು ಅವತ್ತು ತ್ಯಾಗ ಮಾಡ್ತೀನಿ ಅಂತ, ನನಗೆ ಅತ್ಯಂತ ಪ್ರಿಯವಾದದ್ದನ್ನೇ ತ್ಯಾಗ ಮಾಡ್ತೀನಿ ಅಂತ. ಭಾಳ ಕಷ್ಟ ಕೆಲವರಿಗೆ ನೋಡಿದ್ದೇನೆ. ನಮ್ಮ ಅಜ್ಜ ಅಜ್ಜಿ ಕಾಶಿಗೆ ಹೋದರು ಬಹಳ ಹಿಂದೆ, ಹೋದಾಗ ಗದ್ದಲ ಇತ್ತು ಅನಿಸುತ್ತೆ, ತುಂಬ ಗದ್ದಲ ಇತ್ತು. ಅಜ್ಜಿ ಅಜ್ಜಿ ಮುಂದೆ ಇದ್ದಾಳೆ, ಆಕೆ ಸ್ವಲ್ಪ ಕಿವಿ ಕೇಳಿಸ್ತಿರ್ಲಿಲ್ಲ, ಸ್ವಲ್ಪ ಏನು ಭಾಳ ಕೇಳಿಸ್ತಿರ್ಲಿಲ್ಲ. ಆಕೆ ಹಿಂದೆ ಅಜ್ಜ ಇದ್ದಾನೆ. ಅಲ್ಲಿ ಹೋದಾಗ ಅವ್ರು ಜೋರಾಗಿ ಹೇಳಿದ್ರಂತೆ, ನೀವೇನು ತುಂಬ ಇಷ್ಟಪಡ್ತೀರಿ ಅದನ್ನು ಬಿಟ್ಟುಬಿಡಿ ಅಂತ ಹೇಳಿದ್ರಂತೆ. ನಮ್ಮ ಅಜ್ಜಿ ಏನು ಅಂತ ಕೇಳಿದ್ರು. ನಿಮಗೆ ಯಾವುದು ಬಹಳ ಇಷ್ಟನೋ ಅದನ್ನು ಬಿಟ್ಬಿಡ್ಬೇಕು ದೇವರಿಗೆ, ಗೊತ್ತಿತ್ತು ಆಕೆಗೆ ಬಿಡಬೇಕು ಅಂತ ಗೊತ್ತಿತ್ತು. ತಯಾರಾಗಿ ಹೋಗಿದ್ದಾಳೆ. ಆಕೆಗೆ ತುಂಬ ಇಷ್ಟ ಅಂದರೆ ಜಿಲೇಬಿ ಅಂತ. ಆಯಿತು, ಜಿಲೇಬಿ ಬಿಟ್ಟಿದ್ದೇನೆ ಅಂದ್ಲು. ಅಂದ ತಕ್ಷಣ ಅವನು ಇದ್ದವನ ಹಿಂದೆ ಅಜ್ಜನ ಕೇಳಿದ, ನೀವೇನು ಬಿಡ್ತೀರಿ ಅಂತ. ಆಕೆ ಕೇಳಿಸ್ತದೋ ಇಲ್ಲೋ ಅಂತ ಗಾಬರಿಯಲ್ಲಿದ್ದಂಥ ನಮ್ಮ ಅಜ್ಜ, ಅವನು ಜಿಲೇಬಿ ಅಂದ್ಬಿಟ್ಟ. ಅವನಿಗೆ ನೋಡಿ ಹೇಗಿದೆ ಮನಸ್ಸು, ಜಿಲೇಬಿ ತುಂಬ ಇಷ್ಟ ಆದರೆ ಬಿಡೋ ಮನಸ್ಸಿರಲಿಲ್ಲ, ಇನ್ನೇನಾದರೂ ಒಂದು ಬಿಟ್ಟರಾಯ್ತಲ್ಲ, ಸೇರೋ ಅಂಥದ್ದು ಬೇಕಾದಷ್ಟು ಇದೆಯಲ್ಲ, ಬಿಡ್ಬೋದಲ್ಲ ಅಂತ. ಮುಂದೆ ನನಗೆ ಗೊತ್ತಿರೋ ಮಟ್ಟಿಗೆ ಅಜ್ಜ ಬದುಕಿರೋವರೆಗೂ ಅಜ್ಜಿನ ಬೈತಾ ಇದ್ದ, ನೀ ಮುಂದೆ ನಿಂತ ಜಿಲೇಬಿ ಅಂದ್ಬಿಟ್ಟು ನಾನು ಜಿಲೇಬಿ ಅಂದ್ಬಿಟ್ಟೆ. ಇದು ಬಿಡೋದಲ್ಲ, ಇದು ಹಿಡ್ಕೊಂಡದ್ದು ಗಟ್ಟಿಯಾಗಿ. ಅವನೊಂದು ಐಡಿಯಾ ತೆಗೆದಿದ್ದ, ಜಿಲೇಬಿ ತಿನ್ನಬೇಕು ಅಂತ ಆಸೆ, ಬಿಟ್ಟಿದ್ದಾನೆ. ಹೇಗೆ ಮಾಡೋದು, ಕಾಂಪ್ರಮೈಸ್ ಫಾರ್ಮುಲಾ ಅಂತ ಇದು. ಕಾಂಪ್ರಮೈಸ್ ಫಾರ್ಮುಲಾ ಅಂದ್ರೇನು, ಆ ಜಿಲೇಬಿನ ಎಳೆ ಎಳೆಯಾಗಿ ಹಾಕ್ತೀವಲ್ಲ ಹಂಗೆ ಹಾಕಬೇಡ, ಅದನ್ನು ಪೂರಿ ಥರ ಹೀಗೆ ಮಾಡಿ ಹಾಕ್ಬಿಡು, ಅಂದರೆ ಆಕಾರ ಬದಲಿ ಆದರೆ ಜಿಲೇಬಿ ಅಲ್ಲ ಅಂತ. ಇದು ಒಂಥರ ಕಾಂಪ್ರಮೈಸ್ ಫಾರ್ಮುಲಾ. ಬಹಳ ಜನ ಬಿಡ್ತೇವೆ ಬಿಡ್ತೇವೆ ಅಂತಾರಲ್ಲ, ಬಿಟ್ಟಿರೋಲ್ಲ, ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ. ಇಲ್ಲಿ ಬಿಡೋದು ಜಿಲೇಬಿ ಮುಖ್ಯ ಅಲ್ಲ, ನೀವು ಯಾವುದೋ ಪದಾರ್ಥ ಬಿಡೋದು ಮುಖ್ಯ ಅಲ್ಲ, ಕಾಮ ಕ್ರೋಧ ಮೋಹ ಲೋಭ ಮದ್ಮಾತ್ಸರ್ಯಗಳಲ್ಲಿ ಯಾವುದಾದ್ರೂ ಒಂದು ಬಿಡ್ರಿ ಅಂತ ಕೇಳಿದ್ದೆ ಅಲ್ಲಿ ಹೋದಾಗ.

0: Radio Sarang 107.8 FM.
1: ಯಾವುದಾದ್ರೂ ಒಂದು ಒಳ್ಳೆ ಗುಣ ಅಪ್ಪುಗೊಳ್ರಪ್ಪ, ಹೋದಾಗ ಈಶ್ವರನ ಸನ್ನಿಧಾನದಲ್ಲಿ ನಿಂತಿದ್ದೀರಿ, ಹೋದಾಗ ನಿಮಗೆ ಅತ್ಯಂತ ಬೇಕಾದ ಯಾವುದು ಯಾವುದು ಜಾಸ್ತಿ ಅಂಟ್ಕೊಂಡಿದ್ದೀರೋ ಈ ಆರರೊಳಗೆ ಅರ್ಪಣೆ ಮಾಡೋದಂದ್ರೆ ಅದು. ಈ ಬಾಳೆಹಣ್ಣು ಜಿಲೇಬಿ ತಗೊಂಡು ಏನು ಮಾಡ್ತಾನೆ ಈಶ್ವರ? ಅವನಿಗೇನು ಬೇಕಾಗಿದೆ? ಅವನೇ ಸೃಷ್ಟಿ ಮಾಡಿದ್ದಲ್ಲ, ಅದನ್ನೇನು ಕೊಡೋದು ಅವನಿಗೆ? ಆದರೆ ನಮ್ಮಲ್ಲಿ ಏನು ಬಂದಿದೆ ಅಂದರೆ ಅದನ್ನು ಕೊಡೋಕೆ ಆಗ್ತಾ ಇಲ್ಲ, ಅದಕ್ಕೆ ಇದನ್ನು ಕೊಡಬೇಕು ಅಂತ. ಹಾಗೆ ಇಲ್ಲಿ ಬಂದಾಗ ಪ್ರಶ್ನೆ ಹೀಗಿದೆ, ಅವನಿಗೆ ಬಾರ್ಡ್ಗಳನ್ನು ಕೊಡ್ಕೊಳ್ಬಾರದು ಅಂತ ಹೇಳ್ತೀವಲ್ಲ, ಬಿಡಬೇಕು ಅಂತಾಗತ್ತೆ. ಬಿಡಬೇಕು, ತಮ್ಮ ಬೇಕಾದನ್ನು ಕೊಡ್ತೀವಿ. ನಮ್ಮ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಿದೆಯೋ, ಅತ್ಯಂತ ಪ್ರೀತಿ ಪಾತ್ರವಾಗಿದ್ದು ಯಾವುದಿದೆಯೋ ಅದನ್ನು ಭಗವಂತನಿಗೆ ಕೊಡಬೇಕು ಅನ್ನುವಂಥ ಆಸೆಯಿಂದ ನೈವೇದ್ಯ ನಿಮಗೆ ವೇದ್ಯ ಮಾಡ್ತಾ ಇದ್ದೇನಪ್ಪ, ನೀವು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಬೇಕಾದಂಥದ್ದು. ಅಲ್ಲಿ ಭಗವಂತ ಒಪ್ಪುತ್ತಾನೆ, ಕೊಟ್ಟಿದ್ದನ್ನು ತಿಂತಾನೆ, ಪಾಪ ತಿನ್ನಬೇಕು ಅಂತಲ್ಲ, ಕೊಟ್ಟಿದ್ದನ್ನು ಸಂತೋಷ ಪಡ್ತಾನೆ, ಮನಸ್ಸಿಂದ ಕೊಟ್ಟಿದ್ದೀಯಲ್ಲ ಅಂತ. ಅದು ಪವಾಡದ ಹಿಂದಿರುವಂಥ ಒಂದು ತತ್ವ ಅಂತ. ಅಂಥದ್ದು ಇನ್ನೊಂದು ಘಟನೆ ಆಗುತ್ತೆ, ಬಳಿ ತಮಾಷೆ ಅದು ಘಟನೆ. ಕೆಲವರು ಹೇಳಿಕೊಡ್ತಾರೆ, ಈ ಎಲ್ಲ ವರ್ಣ ಸಂಕರ ಆಗ್ತಾ ಇದೆಯಲ್ಲ, ಇವ್ರು ಮೇಲ್ಜಾತಿ ಇದ್ದಂಥ ಬಸವಣ್ಣ ಎಲ್ಲರೂ ಕರ್ಕೊಂಬಂದು ಅರಮನೆಯಲ್ಲಿ ಕೂಡಿಸ್ಕೋತಾ ಇದ್ದಾನೆ, ಮಹಾಮನೆ ಕರ್ಕೊಂಬರ್ತಾನೆ, ಜಾತಿ ಇಲ್ಲ ಅಂತಾನೆ, ಆದ್ದರಿಂದ ಇವನೇ ಕಾರಣ ಎಲ್ಲದಕ್ಕೂ, ಅವನೇ ಅಪಹರಣ ಮಾಡಿಬಿಡಬೇಕು ಅಂತ ವಿಚಾರ ಮಾಡ್ತಾರೆ. ಒಂದಿಷ್ಟು ಜನ ತಯಾರು ಮಾಡಿ ಕಳಿಸ್ಕೊಡ್ತಾರೆ ಬಸವಣ್ಣನ ಮನೆಗೆ, ಅವನೇ ಎತ್ಕೊಂಬಂದ್ಬಿಡಿ, ಅಪಹರಣ ಮಾಡಿಬಿಡಿ ಅಂತ. ಅವ್ರು ನೋಡಿ ಹೇಗಿದ್ದಾರೆ, ಹೇಗೆ ಬಂದರು ಅವರು ಅಂತ, ಅವ್ರು ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅವ್ರು ರಾತ್ರಿನೇ ಬಂದುಬಿಟ್ರಂತೆ, ಬಂದಲ್ಲಿ ವಸ್ತಿ ಹಾಕಿ ಹೊರ ವಿಭೂತಿಗಳನ್ನಿಟ್ಟು ರುದ್ರಾಕ್ಷಿಗಳನ್ನು ತೊಟ್ಟು ಕಪ್ಪು ಬಣ್ಣದ ದುಂಡನೆಯ ಎಳೆ ಬದನೆಕಾಯಿಗಳನ್ನು ಲಿಂಗಗಳೆಂದು ವಸ್ತ್ರದಲ್ಲಿ ಕಟ್ಟಿಕೊಂಡಿದ್ರು. ಲಿಂಗಧಾರಣೆ ಆಗಬೇಕು ಅಂತಿತ್ತಲ್ಲ, ಅದಕ್ಕೆ ವಸ್ತ್ರದಲ್ಲಿ ಲಿಂಗ ಇಲ್ಲ ಅವ್ರ ಕಡೆಗೆ. ಈ ಸಣ್ಣ ಸಣ್ಣ ಕಪ್ಪು ಬದನೆಕಾಯಿ ಸಿಗ್ತಾವೆ ಬಿಜಾಪುರ ಕಡೆ ಎಲ್ಲ, ಸಣ್ಣ ಸಣ್ಣದು ಇಷ್ಟಿಷ್ಟೇ ಸಿಗ್ತದೆ, ಅದನ್ನು ಕಟ್ಕೊಂಡಿದ್ರು, ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಲಿಂಗದಂಗೆ ಕಾಣಿಸ್ಬೇಕು, ಒಳಗೆ ಕಪಟ ಮೇಲೆ ವಿಭೂತಿ ಹಾಕ್ಕೊಂಡು ಬಂದಿದ್ದಾರೆ. ರಾತ್ರಿ ಇದ್ದು ಅವ್ರು ಹೇಗಿದ್ದರು ಅಂತ ಹರಿಹರ ಎಷ್ಟು ಚಂದ ಮಾತು ಹೇಳ್ತಾನೆ. ಅವ್ರು ಹೇಗಿದ್ರು ಅಂದರೆ ಕಳ್ಳ ಬೆಳ್ಳಿಗೆ ಚಿನ್ನದ ಮುಲಾಮು ಕೊಟ್ಟಂತಿದ್ದರು ಅಂತ. ಅದು ಒಳ್ಳೆ ಬೆಳ್ಳಿನೂ ಅಲ್ಲ, ಕಳ್ಳ ಬೆಳ್ಳಿ, ನೋಡೋಕೆ ಬೆಳ್ಳಿ ಥರ ಕಾಣಿಸುತ್ತೆ, ಅದಕ್ಕೆ ಚಿನ್ನದ ಮುಲಾಮು ಕೊಟ್ಟಂಗಿದ್ರು ಅಂತ. ಮೇಲೆ ಚಿನ್ನದ ಮುಲಾಮು, ಒಳಗಡೆ ಕಳ್ಳ ಬೆಳೆಯೋದು. ಹಾಗೆ ಮನಸ್ಸು ಕೆಡಿಸ್ಕೊಂಡು ಮೇಲೆ ಆಕಾರದಲ್ಲಿ ಶಿವಭಕ್ತರಾಗಿ ಬಂದಿದ್ದಾರೆ.

0: Radio Sarang 107.8 FM.
1: ಬಂದು ರಾತ್ರಿ ಕೂತ್ ಶರಣರ ಜೊತೆ ಕೂತ್ಕೊಂಡ್ರು, ದಾಸೋಹದಲ್ಲಿ ಸೇರ್ಕೊಂಡ್ರು, ಊಟ ಮಾಡಿದ್ರು. ಊಟ ಮಾಡಿ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತಾದಾಗ ಒಂದೇ ಸಲ ಆ ಬಸವಣ್ಣ ಮಲ್ಕೊಂಡಂತ ಕೋಣೆಗೆ ದಾಳಿ ಇಟ್ರು. ಅವನು ಹೆಡ್ಬೋರ್ಗೆ ಕಟ್ಟಬೇಕು ಅಂತ ಹಗ್ಗಾಲ ತಗೊಂಡು ಹೋಗಿದ್ದಾರೆ. ಅವನು ಹೋಗಿ ಎಬ್ಬಿಸಿ ಕೈ ಕಾಲು ಕಟ್ಟು ಹೊತ್ತಿಗೆ ಬಸವಣ್ಣ ಏನು ಮಾಡಿದ ಅಂದ್ರೆ ಬಹಳ ಅದ್ಭುತ ಕೆಲಸ ಮಾಡಿದ್ರು. ಎದ್ದವನಿವ್ರು ನೋಡಿ, ಅಯ್ಯೋ ಶರಣು ಶರಣಾರ್ಥಿ ಜಂಗಮರಿಗೆ ಅಂದ. ಜಂಗಮರಿಗೆ ಶರಣು ಶರಣಾರ್ಥಿ ಅಂದ್ಬಿಟ್ಟು ಎಲ್ಲರದು ಕಾಲು ಮುಟ್ಟಿ, ಸಂಗಮನಾಥ ಈ ರೂಪದಲ್ಲಿ ಬಂದ್ಯಾ, ಈ ವೇಳೆಗೆ ಬಂದ್ಯಾ ಸಂಗಮನಾಥ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಅವ್ರಿಗೊಂಥರ ಆಗ್ಬಿಡ್ತು. ಅವನು ಪ್ರತಿಭಟಿಸ್ತಾನೆ, ಹೇಗಾದರೂ ಹೆಡ್ಮುರ್ಗೆ ಕಟ್ಕೊಂಡು ಹೋಗಬೇಕು ಅಂದರೆ ಈ ಹೊತ್ತಿಗೆ ಹಾಕಿ ಬಂದ್ರಿ, ನೀವು ಯಾವಾಗ ಹೇಳಿದ್ರಿ ನಿಮ್ಮ ಜೊತೆಗೆ ಬಂದೇ ಬಿಡ್ತಿದ್ನಲ್ಲ, ನಾನು ಎಲ್ಲಿ ಬೇಕಾದರೂ ಬರ್ತಿದ್ದೆ, ಜಂಗಮರು ಕರೆದೇ ಬರೋದಿಲ್ಲ ಅಂತೇನ ನಾನು ಅಂತ ಶುರು ಮಾಡಿಬಿಟ್ರು. ಇದು ನೋಡೋ ಮನಸ್ಸು ಪರಿವರ್ತನೆ ಆಗೋಯ್ತಂತೆ. ಅಯ್ಯೋ ಇಂಥವ್ನ ಹಿಡ್ಕೊಳಕ್ಕೆ ಬಂದಿದ್ವಲ್ಲ ನಾವು, ತಪ್ಪು ಮಾಡಿದ್ವಿ ನಾವು ಅಂತ ಅವನ ಕಾಲು ಹಿಡ್ಕೊಂಡ್ರಂತೆ. ತಪ್ಪಾಯಿತು, ನಾವು ಕಳ್ಳರು ಬಂದವರು, ಶರಣರಲ್ಲ ನಾವು ಅಂತ. ಇಲ್ಲಪ್ಪ ನಿಜವಾಗ್ಲೂ ನೀವು ಶರಣರೇ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ಹೇಳಿದಂತೆ, ನಮ್ಮ ಕೊರಳಲ್ಲಿ ಕಟ್ಟಿದಂಥ ಇದನ್ನು ನೋಡ್ಕೊಂಡು ನೀವು ಲಿಂಗ ನೋಡ್ಕೊಂಡು ಅಂತೀರಿ, ಲಿಂಗ ಇಲ್ಲ, ಒಳಗೆ ಬದನೇಕಾಯಿ ಇದೆ, ನಾವು ಕಟ್ಕೊಂಬಂದಿದ್ದೀವಿ ಆಕಾರಕ್ಕೋಸ್ಕರ ಅಂತ. ಆ ಬಸವಣ್ಣ ಹೇಳ್ತಾನೆ, ಇಲ್ಲಪ್ಪ ನಿಜವಾಗ್ಲೂ ಲಿಂಗಾನೇ ಕಟ್ಕೊಂಡಿದ್ದೀರಿ, ತೆಗೆದು ನೋಡಿ ಅಂತ. ಆ ಕೊರಡಲ್ಲಿ ಕಟ್ಕೊಂಡಂಥ ಬದನೇಕಾಯಿ ಬೀಚ್ ನೋಡಿದ್ರೆ ಅವು ನಿಜವಾಗ್ಲೂ ಇಷ್ಟು ಲಿಂಗಗಳೇ ಆಗಿರ್ತವೆ ಅಂತ. ಆ 7 ಜನಕ್ಕೆ ಆಶ್ಚರ್ಯ ಆಗಿಬಿಡ್ತು. ನಾವು ಕಂಡುಕೊಂಡದ್ದು ಬದನೇಕಾಯಿ ಅಂತ ಗೊತ್ತಿದೆ, ಗೊತ್ತಿದ್ರು ಕೂಡ ಬಸವಣ್ಣ ಹೇಳಿದ ತಕ್ಷಣ ಆ ಬದನೇಕಾಯಿ ಹೋಗಿ ಇಷ್ಟು ಲಿಂಗ ಆಗ್ಬಿಡ್ತಲ್ಲ, ಇಂಥ ಮಹಾನುಭಾವ ಬದನೇಕಾಯಿನ ಇಷ್ಟು ಲಿಂಗವನ್ನಾಗಿ ಮಾಡುವಂಥವನು, ಕದ್ದುಕೊಂಡು ಹೋಗೋಕೆ ಬಂದವ್ರನ್ನ ಕಾಲು ಮುಟ್ಟಿ ಜಂಗಮನಾಥ ಸಂಗಮನಾಥ ಬಂದಿದ್ದಾನೆ ಈ ರೂಪದಲ್ಲಿ ಅಂತ ಹೇಳಿ ನಮಸ್ಕಾರ ಮಾಡುವಂಥವನು, ಇವನು ಹಿಡ್ಕೊಳಕ್ಕೆ ಬಂದ್ವಲ್ಲ ಅಂತ ಹೇಳಿ ಅವನ ಶಿಷ್ಯರಾದ್ರಂತೆ. ಅವ್ರಿಗೆ ಬೇರೆ ಹೆಸರು ಕೊಡ್ತಾನೆ ಬಸವಣ್ಣ, ಎಷ್ಟು ಚೆನ್ನಾಗಿ ಹೆಸರು ಕೊಡ್ತಾನೆ ನೋಡಿ. 7 ಜನ ಇದ್ರವರು, ಆ 7 ಜನರಿಗೆ ಹೆಸರು ಏನು ಕೊಟ್ಟ ಅಂದರೆ ನಿಜಲಿಂಗ, ಅದು ಇತ್ತಲ್ಲ ಬದನೇಕಾಯಿ ಲಿಂಗ ಹೋಗಿ ನಿಜಲಿಂಗ ಆಯ್ತಲ್ಲ, ಅದಕ್ಕೆ 7 ಜನಕ್ಕೂ ನಿಜಲಿಂಗ ಅಂತ ಹೆಸರಿನಿಂದಾನೇ ಹೆಸರು ಕೊಟ್ಕೊಂಡು ಹೋದದ್ದು. ಅವ್ರು ಯಾರು ಅಂದರೆ ನಿಜಲಿಂಗ ದೇವ, ನಿಜಲಿಂಗ ಚಿಕ್ಕ, ನಿಜಲಿಂಗ ಬಲ್ಲಯ್ಯ, ನಿಜಲಿಂಗ ಬಾಳಣ್ಣ, ನಿಜಲಿಂಗ ಕಲ್ಲಯ್ಯ, ನಿಜಲಿಂಗ ಚಾಮಣ್ಣ, ನಿಜಲಿಂಗ ಶಾಂತ ಅಂತ 7 ಜನ.

0: Radio Sarang 107.8 FM.
1: ಅವರು ಎಷ್ಟರ ಮಟ್ಟಿಗೆ ಬಸವಣ್ಣನಿಗೆ ಪ್ರೀತಿ ಪಾತ್ರರಾದಂಥ ಶರಣರಾದರು ಅಂತ ಹೇಳಿದ್ರೆ, ಅವನು ನಿಜಲಿಂಗ ಕಲ್ಲಯ್ಯ ಅನ್ನೋನ ಮೇಲೆ ನಿಜಲಿಂಗ ಚಿಕ್ಕಣ್ಣ ಅನ್ನೋನ ಮೇಲೆ ಒಂದು ಐದಾರು ವಚನಗಳನ್ನು ಬರೆದಿದ್ದಾರೆ ಬಸವಣ್ಣವರು. ಅಂಥ ದೊಡ್ಡವನು ಅವನು ಅಂತ ನೋಡಿ, ಯಾರು ಕಳ್ಳರು ಅಂತ ಬಂದವರು, ಇವ್ರು ಎತ್ಕೊಂಡು ಹೋಗ್ಬೇಕು ಬಂದವರು ಮಹಾಶರಣರಾಗಿ ಉಳ್ಕೊಂಡ್ಬಿಟ್ರು. ಇದು ಭಾಳ ಅದ್ಭುತ ಘಟನೆ. ಇದು ಅವ್ರನ್ನೇ ಹೊತ್ಕೊಂಡು ಹೋಗಬೇಕು ಅಂತ ಬಂದಂಥ ಮನುಷ್ಯನ ಅವ್ರನ್ನ ಪರಿವರ್ತನೆ ಮಾಡೋದಿದೆಯಲ್ಲ, ಒಂದು ಕ್ಷಣದ ಪರಿವರ್ತನೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ, ಪವಾಡ ಅಂತ ಅನಿಸುತ್ತೆ ಇದೆಲ್ಲನೂ. ಅದರಲ್ಲಿ ಒಂದು ಭಾಗ ಬಿಟ್ಟುಬಿಡೋಣ ಬೇಕಾದ್ರೆ, ಆ ಬದನೇಕಾಯಿ ಹೋಗಿ ಇಷ್ಟೆಲ್ಲ ಆಯಿತು ಅಂತ ಅನ್ನೋದು ಬಿಡೋಣ. ನಮ್ಮಲ್ಲಿ ಇದಾಗದಿದ್ರೆ ಅದನ್ನೇನು ಹೇಳ್ಬೋದು, ಅವ್ರ ಪರಿವರ್ತನೆ ಆದಮೇಲೆ ನಿಜವಾಗಲೂ ಲಿಂಗಧಾರಣೆ ಮಾಡಿಕೊಂಡ್ರು ಅಂತ ಕೂಡ ಹೇಳ್ಬೋದು. ಬದನೇಕಾಯಿ ಕಟ್ಕೊಂಡಿದ್ದವರು ನಂತರ ಲಿಂಗಧಾರಣೆ ಮಾಡಿಕೊಂಡು ಶರಣರಾದರು ಅಂತ ಹೇಳ್ಬೋದು. ಅಥವಾ ಪವಾಡ ಅಂತ ನಂಬ್ಕೊಳ್ಳೋದಾದರೆ, ಒಂದ್ಸಲ ನನಗೆ ಭಾಳ ಫಜೀತಿ ಆಗಿತ್ತು. ಯಾವುದೋ ಕಡೆ ಹೋದಾಗ ಯೇಸು ಕ್ರಿಸ್ತನ ಕಥೆಗಳನ್ನು ಹೇಳ್ತಾ ಇದ್ದಾಗ ಒಬ್ಬ ಮನುಷ್ಯ ಸತ್ತೋಗಿದ್ದ, ಗಾಡ್ ಬ್ರಾಟ್ ಹಿಮ್ ಬ್ಯಾಕ್ ಟು ಲೈಫ್ ಅಂತ ಬರುತ್ತೆ ಬೈಬಲಲ್ಲಿ. ಅವನ ಸತ್ತವನನ್ನ ಜೀವಂತ ತಂದ ಅಂತ. ಅವ್ ನಾನು ಅದನ್ನು ಹೇಳಿದೆ, ಸತ್ತವನು ಬಂದ ಅಂತ ಅನ್ನೋದು ಒಂದು ಭಾಗ. ಆದರೆ ಅದು ಹಾಗಲ್ಲ, ನಾವು ಬಹಳಷ್ಟು ಜನ ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದೆ, ಆಧ್ಯಾತ್ಮಿಕದ ಚಿಂತನೆ ಇಲ್ಲ. ಆ ಒಂದು ಚೈತನ್ಯ ಸ್ವರೂಪಿಯಾದ ಜೀವ ಬಂದು ನಮ್ಮನ್ನು ಮುಟ್ಟಿದಾಗ ನಾವು ಚೈತನ್ಯ ಸ್ವರೂಪಿಗಳಾಗ್ತೀವಿ. ಹಾಗೆ ದ ಪರ್ಸನ್ ವಾಸ್ ಸ್ಪಿರಿಚುವಲ್ಲಿ ಡೆಡ್ ಅಂಡ್ ಗಾಡ್ ಬ್ರಾಟ್ ಹಿಮ್ ಬ್ಯಾಕ್ ಟು ಲೈಫ್ ಅಂತ ನಾನು ಹೇಳಿದೆ. ಅವ್ರು ಸಿಟ್ಟು ಬಂದ್ಬಿಡ್ತು, ಹಂಗಲ್ಲ ಸರ್, ನಿಜವಾಗಲೂ ಸತ್ತು ಹೋಗಿದ್ದೆ ಸರ್ ಅವನು. ಅದೇ ಹಾಗೆ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ, ಹಂಗೆ ತಿಳ್ಕೊಂಡು ತಪ್ಪಿಲ್ಲ. ಎಷ್ಟು ಅಡಿ ಆಳಕ್ಕೆ ಹೋಳಿದ್ರು ಅವನ್ನ, ಹೊರಗೆ ಹೇಗೆ ಬಂದ, ಅಟ್ಯಾಂಗ್ ಬದುಕಿದ್ದ, ಆಕ್ಸಿಜನ್ ಇಲ್ಲದೆ ಅಂತ ಚರ್ಚೆ ಮಾಡೋದಕ್ಕಿಂತ ಎರಡು ರೀತಿ ಅರ್ಥ ಮಾಡ್ಕೋಬೋದು. ಒಂದು ಬ್ರಾಸ್ ಲೆವೆಲ್, ಬ್ರಾಸ್ ಲೆವೆಲ್ ಏನಪ್ಪ ಅಂದರೆ ಅವನು ಸತ್ಯ ಹೋಗಿದ್ದ ಬದುಕಿಸಿದ ಯೇಸಸ್ ಕ್ರೈಸ್ತ್ ಅನ್ನೋದು ಒಂದಾದರೆ, ಇನ್ನೊಂದು ಆಧ್ಯಾತ್ಮಿಕವಾಗಿ ಸತ್ತು ಹೋದಂಥ ಮನುಷ್ಯನನ್ನು ಚೈತನ್ಯ ಸ್ವರೂಪಿ ಮಾಡಿದ ಯೇಸು ಕ್ರಿಸ್ತ ಅಂತ ಹೇಳೋದೊಂದು. ಇಲ್ಲಿ ಕೂಡ ಅದೇ ಥರನೇ, ಅವನು ಬದನೆಕಾಯಿನೇ ಕಲ್ಲಾಯಿತು ಅಂತ ಒಪ್ಕೊಳ್ಳೋದಾದ್ರೆ ಏನು ತಪ್ಪಿಲ್ಲ, ನಂಬಿಕೆ ಏನಾದರೂ ಮಾಡಿಸುತ್ತೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನಂಬಿಕೆಯನ್ನು ಉಳಿಸಿಕೊಂಡು ಕೂಡ ಅಲ್ಲಿರುವಂಥ ಆಧ್ಯಾತ್ಮಿಕ ಸತ್ಯವನ್ನು ಹಿಡ್ಕೊಳ್ಬೇಕು ಅಂದರೆ, ಬಸವಣ್ಣನಂಥವನ ದರ್ಶನ ಆದ ಮೇಲೆ ಕಳ್ಳರು ಕೂಡ ಶರಣರಾದರು, ಶರಣರಾಗಿ ಬದನೆಕಾಯನ್ನು ಬಿಚ್ಚಿ ಹಾಕಿ ಇಷ್ಟಲಿಂಗವನ್ನು ಕಟ್ಕೊಂಡ್ರು ಅಂತ ಹೇಳ್ಬೋದು.

0: Radio Sarang 107.8 FM.
1: ಒಂದು ಕ್ಷಣದಲ್ಲಿ ಆಗುವಂಥ ಬದಲಾವಣೆ ಸಾಕಷ್ಟು ಧರ್ಮದಲ್ಲಿ ಕೂಡ ಈ ಥರದ ಕಥೆಗಳು ಬರ್ತವೆ. ಒಂದು ಬಹಳ ದೊಡ್ಡ ಸೂಫಿ ಕಥೆ ಬರ್ತದೆ. ಒಬ್ಬ ಸೂಫಿ ಸಂತ, ಮೊದಲೇ ಬಡವ ಅವನ ಕಡೆ ಜಾಸ್ತಿ ಇಲ್ಲ, ಕೂತಿದ್ದಾನೆ, ಒಂದು ಐದಾರು ಜನ ಶಿಷ್ಯರು ಕೂತಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾನೆ. ಉಪದೇಶ ಮಾಡ್ತಾ ಮಾಡ್ತಾ ರಾತ್ರಿ ಆಯಿತು. ಆ ಕೇಳೋಗೂ ಎಚ್ಚರ ಇಲ್ಲ, ಹೇಳೋನಿಗೂ ಎಚ್ಚರ ಇಲ್ಲ. ರಾತ್ರಿ 12 ಗಂಟೆ ಆಯಿತು. ಒಬ್ಬ ಕಳ್ಳ ನಿಧಾನಕ್ಕೆ ಬಂದ, ನೋಡಿದ ಇವ್ರು ಮೈ ಮರೆತು ಬಿಟ್ಟಿದ್ದಾರೆ. ಗುರುಗಳು ಮೈ ಮರೆತಿದ್ದಾರೆ, ಶಿಷ್ಯರು ಮೈ ಮರೆತಿದ್ದಾರೆ. ಏನು ಹಳ್ಳಿಯೆಲ್ಲ ಕಳ್ತನ ಮಾಡೋದಕ್ಕೆ ಅಂತ ಆ ಕಡೆ ಈ ಕಡೆ ಓಡಾಡ್ದ. ಒಳಗಡೆ ಕಪಾಟ ತೆಗೆಯೋಕೋ ಸಪ್ಪಳಾಯ್ತು. ಈ ಸೂಫಿ ಸಂತ್ರ ಏನು ಮಾಡಿದ್ರು, ಪಾಠ ಮಾಡ್ತಾ ಹುಡುಗರು ನೋಡ್ತಾ, ಏ ಕಪಾಟಲ್ಲಿ ಏನೂ ಇಲ್ಲ, ಹುಡುಕ್ಬೇಡ. ಕಳ್ಳ ಬಂದ್ಯಾನ ಗೊತ್ತಿವ್ರಿ, ಕಪಾಟಲ್ಲಿ ಏನು ಹುಡುಕ್ಬೇಡ, ಇಲ್ಲಿ ಹೊರಗಡೆ ಬಾ, ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಬಟ್ಟೆ ಪಕ್ಕದಲ್ಲಿ ಒಂದಿಷ್ಟು ದುಡ್ಡು ಇಟ್ಟಿದ್ದೀನಿ, ತೊಗೊಂಡು ಹೋಗ್ಬೇಕು ಅಂದರು. ಅದಷ್ಟೇ ಇರೋದು, ನನ್ನ ಮನೇಲಿ ತೊಗೊಂಡು ಹೋಗು ಅಂದರು. ಬಟ್ಟೆ ನಿನ್ನ ಸೈಜಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಂದರೆ ಅದನ್ನು ತೊಗೊಂಡು ಹೋಗು ಅಂದರು. ಕ್ಲಾಸ್ ತೊಗೋತಾ ಇದ್ರು. ಅವನು ಬಂದ, ಕಪಾಟ್ ಬಿಟ್ಟು ಬಂದು ನೋಡ್ತಾನೆ, ದುಡ್ಡಿದೆ ಇಲ್ಲಿ ಅಲ್ಲ, ಇವನ ಗುರುಗಳು ತಾವೇ ಹೇಳ್ತಾರಲ್ಲ, ಎಲ್ಲ ತೊಗೊಂಡ. ಇನ್ನೇನು ಮನೆ ದಾಟಿ ಹೋಗಬೇಕು, ಕರೆದ್ರು, ಏ ಮೂರ್ಖ, ದುಡ್ಡು ತೊಗೊಂಡು ಹೋಗಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕೆ ಬರಲ್ಲ ನಿನಗೆ, ಧನ್ಯವಾದ ಹೇಳಿಕ್ಕೆ ಬರೋದಿಲ್ಲ ಅಂದರು. ಅವನು ಧನ್ಯವಾದಗಳು ಗುರುಗಳೇ ಅಂದ. ಧನ್ಯವಾದ ಅಷ್ಟೇ ಅಲ್ಲ, ನಾಳೆ ನನಗೆ ಮನೆಗೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಅದರಲ್ಲಿ ಒಂದಿಷ್ಟು ದುಡ್ಡು ಮಾತ್ರ ಇಟ್ಬಿಟ್ಟು ಹುಡುಕಿದೆಲ್ಲ ತೊಗೊಂಡು ಅಂದರು. ಅಷ್ಟು ದುಡ್ಡು ಇಟ್ಟ ಹೋದ. ಮುಂದೆ ಅವನು ದೈವ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡು ಅವ್ನು ಕೋರ್ಟಿಗೆ ತಂದರು. ಕೋರ್ಟಿಗೆ ತಂದಮೇಲೆ ಅವನು ಹೇಳ್ದು, ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ದ. ಈ ಸೂಫಿ ಸಂತನ ಮನೇನು ಹೇಳ್ದ, ಇಲ್ಲೂ ಕಳ್ತನ ಮಾಡಿದ್ದೀನಿ ಅಂತ. ಇವನು ಕರೆದ್ರು ಸಾಕ್ಷಿಗೆ. ಇವನು ಹೋದ, ಹೋಗಿ ಕಟ್ಕಡೆಯಲ್ಲಿ ನಿಂತ್ಕೊಂಡ. ಆ ನ್ಯಾಯಾಧೀಶರು ಕೇಳಿದ್ರಂತೆ, ನೋಡಿ ನಿಮ್ಮ ಮನೇಲಿ ಕಳ್ತನ ಮಾಡಿದ್ದಾನೆ ಅಂತೀವಿ. ಹೌದು, ಇಲ್ಲ ಅವ್ನು ಮಾಡಿಲ್ಲ ಅಂದರು. ಆ ಕಳ್ಳನಿಗೆ ಗಾಬರಿ, ನೀವು ಮರ್ತು ಬಿಟ್ಟಿದ್ದೀರಿ ಗುರುಗಳೇ, ನೀವು ಪಾಠ ಮಾಡ್ತಾ ಇದ್ರಿ, ನೆನಪಿದೆಯಾ, ಅಲ್ಲಿ ದುಡ್ಡಿದೆ ತೊಗೊಂಡು ಹೋಗು ಅಂದ್ರಿ. ಹೌದು ಹೇಳಿದೆ. ಆಮೇಲೆ ಸ್ವಲ್ಪ ದುಡ್ಡು ಇಟ್ಟು ಹೋಗು ಅಂದ್ರಿ, ಇಟ್ಟು ಹೋಗಿದ್ದೀನಿ. ಹೌದು, ನಾನೇ ತಾನೇ ತಾನೇ ಕಳ್ಳ ಮಾಡಿದ್ದು ಅಂದರು. ನೀ ಕಳ್ಳ ಹೆಂಗಾದ್ಯೋ ಅಂದ್ರವರು, ನಾನೇ ಕೊಟ್ಟಿಲ್ವಾ ನಿನಗೆ, ನಾನೇ ಕೊಟ್ಟರೆ ನಿನ್ನ ಕಳ್ಳ ಆಗಲಿಲ್ಲ ಅಂಥೇಳಿ ಜಡ್ಜಿಗೆ ಹೇಳಿದ್ರಂತೆ. ಆತ ಕಳ್ಳಲ್ಲ, ನಾನಾಗೆ ಕೊಟ್ಟದ್ದು ಅವ್ನು ಕಳ್ಳ ಅಲ್ಲ ಅಂದರು. ಅವನು ಹೊರಗಡೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು, ಇವ್ರು ಕಾಲು ಹಿಡ್ಕೊಂಡು ಶಿಷ್ಯ ಆದ, ಅವನೊಬ್ಬ ಸೂಫೀಸ್ ಅಂತ ಹೋದ. ಹೀಗೆ ತಮ್ಮ ಅತ್ಯಂತ ಕರುಣೆಯಿಂದ, ತಮ್ಮ ಸ್ಪರ್ಶದಿಂದ ವ್ಯಕ್ತಿಗಳನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂಥವ್ರು. ಕಬೀರ್ ದಾಸರ ಜೀವನದಲ್ಲೂ ಹಾಗೇನೆ. ಯಾವುದೋ ಮನುಷ್ಯ ಹೋಗ್ತಿದ್ದ, ಆಕಳು ತೊಗೊಂಡು ಹೋದಂತೆ, ಇವ್ರ ಮನೆಯಲ್ಲಿ ಆಕಳು ತೊಗೊಂಡು ಹೋದ. ಓಡ್ಕೊಂಡು ಹೋದ್ರು ಕಬೀರ್, ಬರೀ ಆಕಳು ತೊಗೊಂಡು ಹೋಗ್ಬೇಡ, ಕರುನ ತೊಗೊಂಡು ಹೋಗಪ್ಪ ಅಂತ ಓಡ್ಕೊಂಡು ಹೋದ್ರಂತ ಹಿಂದೆ. ಅವನು ಎರಡೂ ತಂದು ಬಿಟ್ಟು ಹೋದ. ಇದು ಆಗುವಂಥದ್ದು ಹೀಗೆ, ಇದೇ ಥರದ ಬಸವಣ್ಣನವ್ರ ಜೀವನದಲ್ಲಿ ಬರುವಂಥದ್ದು. ಹಾಗೇಳಿ ಆ 7 ಜನ ಅವನ ಪರಮ ಶಿಷ್ಯರಾಗಿ ಹೋದರು ಅಂತ.

0: Radio Sarang 107.8 FM.
1: ಇನ್ನೊಂದು ಅತ್ಯಂತ ಮನಮಿಡಿಯುವಂಥದ್ದು, ಅತ್ಯಂತ ಆಧ್ಯಾತ್ಮಿಕ ದರ್ಶನ ಆಗುವಂಥ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಆದಂಥದ್ದು. ಬಸವಣ್ಣ ದಿನ ಎದ್ದು ಕೂಡ್ತಿದ್ರಂತೆ ಮಹಾಮನೆ ಮುಂದೆ. ದಾಸೋಹ ಆಗಬೇಕು ಅವ್ರ ಉದ್ದೇಶ, ಅದು ತನಗೆ ಬಂದಂಥ ದುಡ್ಡನ್ನೆಲ್ಲ ಹಂಚಿಬಿಡಬೇಕು, ಮಹೇಶ್ವರರೇ ಕೊಡಬೇಕು, ಎಲ್ಲರೂ ಕೊಡಬೇಕು, ಜಂಗಮರಿ ಕೊಡಬೇಕು, ಯಾರಾದರೂ ಇರಲಿ ಬಂದು ತೊಗೊಂಡು ಹೋಗಲಿ ಅಂತ. ಅವರು ಶಿವಪೂಜೆ ಆದಮೇಲೆ ದಾನ ಧರ್ಮ ಮಾಡಿ ಎಂದೂ ದಣಿತಿರಲಿಲ್ಲ, ಕೂತ್ಕೊಂಡ್ಬಿಡ್ತಿದ್ರಂತ. ಅವ್ರ ಮಾತು ಹೆಂಗಿದೆ ನೋಡಿ, 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡಿ ನೋಡೆ ನಾನು. ಭಗವಂತನಿಗೆ ಯಾರೂ ಕೇಳಿರ್ಲಿಕ್ಕೆಲ್ಲ ಈ ಥರದ ಪ್ರಾರ್ಥನೆಯನ್ನು, ನನ್ನ ಕಾಡು ಅಂತ, ನನ್ನ ಕಾಪಾಡು ಅಂತ ಎಲ್ಲರೂ ಕೇಳೋರಿದ್ದಾರೆ, ನನ್ನ ಕಾಡು ಅಂತ ಕೇಳಿದವರು ಯಾರೂ ಇಲ್ಲ. ಇವರೊಬ್ಬರೇ 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡು ನನ್ನನು, ಬೇಡಿ ನೋಡೆ ನಾನು, ಬೇಡದಿದ್ದರೆ ಅಯ್ಯ ನಿಮಗೆ ಪ್ರಮಥ ರಾಣಿ, ನೀನಾವ ಮುಖದಲ್ಲಿ ಬಂದು ಬೇಡಿದೊಡೆ ಈವೇ ಕೂಡಲು ಸಂಗಮದೇವ. ನಮ್ಮಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ ಜೀವನದಲ್ಲಿ ಏನು ನಂಬುವಂಥವ್ರು, ಅದರಲ್ಲಿ ಯಾವುದೇ ರೂಪದಲ್ಲಿ ಬರಲಿ ನೀನು, ನಾನು ಕೊಡ್ತೀನಿ, ಕೊಡೋದಿಲ್ಲ ಅಂದರೆ ಆಣೆ ಮಾಡಿ ಹೇಳ್ತೀನಿ, ಪ್ರಮಥನ ಆಣೆ ಮಾಡಿ ಹೇಳ್ತೀನಿ, ನನ್ನ ನೋಡುವರಿಲ್ಲದೆ ಕುಂದಿದೆನಯ್ಯ, ಕಂದಿದೆನಯ್ಯ ನನ್ನ ನುಡಿಸುವರಿಲ್ಲದೆ, ಯಾರಾದರೂ ಬಂದರೆ ನಾನು ಕೇಳಲಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದೀನಿ, ಕೇಳಿದ್ರು ಸಾಕು ಅಂತ ಕೂತಿದ್ದೇನೆ, ಅವ್ರು ಕೇಳದೆ ಹೋದ್ರೆ ನಾನು ಕಂದಿ ಹೋಗ್ತೇನೆ, ಕುಂದಿ ಹೋಗ್ತೇನೆ ಅಂಥೇಳಿ ಬಡವಾದೆನಯ್ಯ, ನನ್ನ ತನು ಮನ ಧನವ ಬೇಡುವರಿಲ್ಲದೆ, ನನ್ನ ತನು ಮನ ಧನ

ಕೇಳೋರು ಇಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಮುಂದೆ ಹೇಳ್ತಾನೆ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಇಂಥವ್ರು ಯಾರೂ ಕೇಳ್ಕೊಂಡಿರ್ಲಿಕ್ಕಿಲ್ಲ ಇದುವರೆಗೂ. ನನ್ನ ಕಾಡುವಂಥವ್ರು, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಬೇಕು ಅಂತ ಕೇಳಿಸುವಂಗೆ ಮಾಡೋದನ್ನೇ ಅಂತ ಎಂತ ಕೂತಿದ್ರಂತ, ಅದೊಂದು ಅವ್ರು ಸಂತೋಷ ಕೊಡ್ತೀನಿ ಅಂತ. ಆ ಹೊತ್ತಿಗೆ ಒಬ್ಬ ಸಂಗಮ ಬರ್ತಾನೆ. ಬಂದು ಬಸವಣ್ಣನ ನೋಡಿ, ನೀನು ಭಾಳ ಜೋರಾಗಿ ಹೇಳ್ಕೊತಾ ಇದೆಯಾ, ಬೇಡದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀಯಾ, ನಾ ಬಂದಿದ್ದೇನೆ ಅಂತ. ಹಾಗಾದ್ರೆ ಬೇಡು ಮಹಾರಾಯ, ನಿನಗೇನು ಬೇಕು ಬೇಡಕು ಅಂತಾನೆ. ಆ ಜಂಗಮ ಹೇಳ್ತಾನೆ, ಎಲ್ಲರಂಥದ್ದು ಕೇಳೋಕೆ ಬಂದಿಲ್ಲ ನಾನು, ವಿಶೇಷವಾದದ್ದನ್ನು ಕೇಳೋಕೆ ಬಂದಿದ್ದೆ ನಾನು, ಎಲ್ಲರೂ ಕೇಳುವಂಥದ್ದು ಕೇಳೋದಲ್ಲ ನಾನು ಕೇಳೋದು. ಹೇಳ್ತಾನೆ, ಬೇಡಿದ್ದನ್ನು ಕೊಡುವೆ ನೀನು ಎಂಬುದನ್ನು ಕೇಳಿ ಏನೋ ಒಂದನ್ನು ಬೇಡಿ ಬಯಸಿ ಬಂದಿದ್ದೇನೆ ಅಂತ. ಕೇಳುವಂದಾಗ ಹೇಳ್ತಾನೆ, ಎಲ್ಲರೂ ಬೇಡಿದನ್ನು ತಾನು ಬೇಡಲು ಬರಲಿಲ್ಲವೆಂದು ಹೇಳಿ ಬಿಂಕದಿಂದ ಅವನು ಹೇಳೋ ಮಾತು ಹೆಂಗಿದೆ ನೋಡಿ, ನನಗೆ ಮುಖಂಡನಾಗಬೇಕೆಂಬ ಆಸೆ, ನನಗೆ ಮುಖಂಡ ಆಗಬೇಕು ಅಂತ ಆಸೆ ಇದೆ, ನನಗೆ ಇನ್ನೊಂದು ಕಣ್ಣನ್ನು ಕೊಡು ಅಂತ ಕೇಳಿದಂತ. ಇದು ಅಪರೂಪ ಅಲ್ಲ ಕೇಳೋದು. ಧಾನ್ಯ ಕೇಳಿದರೆ, ವಸ್ತು ಕೇಳಿದರೆ, ಜಮೀನು ಕೇಳಿದರೆ ಕೊಡ್ಬೋದಪ್ಪ, ನನಗೆ ಇನ್ನೊಂದು ಕಣ್ಣು ಕೊಡು ಅಂದರೆ ಏನು. ಹಾಗೆ ಬಸವಣ್ಣ ಮಾಡಿದಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಸವಣ್ಣ ಮುಗುಳ್ನಗೆ ನಕ್ಕು ಒಂದು ಕನ್ನಡಿಯನ್ನು ತರಿಸಿ, ನೀವು ಸಾಕ್ಷಾತ್ ಮುಕ್ಕಣ್ಣನಲ್ಲದೆ ಮತ್ತಾರು ನೋಡಿ ಅಂತ ಹೇಳಿದ್ರಂತ. ಮುಂದೆ ಒಂದು ಕನ್ನಡಿ ತರಿಸಿ ಅವನ ಕೈಯಲ್ಲಿ ಕೊಟ್ಟು ನೋಡ್ಕೋ, ಮುಕ್ಕಣ್ಣಲ್ವ ನೀನು ಅಂತ ಹೇಳಿದಾಗ ಆ ಮಾತು ಹೆಂಗಿದೆ ನೋಡಿ. ಆ ಜಂಗಮದ ಮುಖಕ್ಕೆ ಕನ್ನಡಿಯನ್ನು ಹಿಡಿದರು. ಕನ್ನಡಿಯಲ್ಲಿ ತನ್ನ ಮೂರನೇ ಕಣ್ಣನ್ನು ಕಂಡ ಜಂಗಮ ನಾಚಿ ಎರಡೂ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿ ಓಡಿ ಹೋಗಲಾರಂಭಿಸಿದ. ಕನ್ನಡಿಯ ಮೂರನೇ ಕಣ್ಣು ಕಾಣಿಸ್ಬಿಡ್ತು. ಅರ್ಥ ಇಷ್ಟೇ, ಬಂದದ್ದು ಶಿವನೇ, ಅವನು ಶಿವ ಅಂತ ಬಸವೇಶ್ವರರು ಗೊತ್ತಾಗಿದೆ. ನೀನು ಕಣ್ಣು ಬೇಕು ಅಂದಿಲ್ಲಪ್ಪ, ಇದೆಯಲ್ಲ ಕಣ್ಣು ನೋಡ್ಕೊ ನೀನು ಒಂದು ಕನ್ನಡಿ ಕೊಟ್ರಂತೆ. ಆಗ ತನ್ನ ಮೂರನೇ ಕಣ್ಣು ಕಾಣಿಸ್ತು ಅಂದರೆ ಶಿವ ಕೂಡ ತನ್ನ ನಿಜರೂಪವನ್ನು ಮುಚ್ಚಿಕೊಳ್ಳೋಕ್ಕಾಗಲಿಲ್ಲ ಬಸವಣ್ಣವ್ರ ಮುಂದೆ ಅಂತ. ತಕ್ಷಣ ಕಾಣಿಸ್ತು, ಕಾಣಿಸಿದ ತಕ್ಷಣ ಕನ್ನಡಿ ಹಿಡಿದ ತಕ್ಷಣ ಅಯ್ಯೋ ಕಾಣಿಸೇ ಬಿಡ್ತಾ ಇವನಿಗೆ ಅಂತ ಮುಖ ಮುಚ್ಕೊಂಡು ಓಡೋಕೆ ಶುರು ಮಾಡಿದ್ನಂತೆ. ಆ ಓಡಿದಾಗ ಬಸವಣ್ಣ ಅವನು ಬೆನ್ನು ಹತ್ತಿ ಓಡ್ತಾಳೆ, ಬೆನ್ನು ಹತ್ತಿ ಓಡಿ ಓಡಿ ಹೆಂಗೆ ಹೇಳ್ತಾರೆ ನೋಡಿ ಅವರು. ಆ ಒಂದು ಕಡೆ ಹೋದಾಗ ಜಂಗಮ ರೂಪ ಮಾಯ ಆಗಿಬಿಡ್ತದೆ, ಮಾಯಾಯಿತು. ಮಾಯ ಆದ ಕೂಡಲೇ ಆ ಶೂನ್ಯದ ಕಡೆ ಕೈ ಮಾಡಿ, ಆಕಾಶ ಕಡೆ ಕೈ ಮಾಡಿ ಬಸವಣ್ಣ ಜೋರಾಗಿ ಉದ್ವೇಗದಿಂದ ಹೇಳ್ತಾರೆ, ಓಡದಿರು ಓಡದಿರು ಎಲೆ ಎಲೆ ದೇವ, ಈಶ್ವರನ ಬೆನ್ನು ಹತ್ತಿದ್ದೀನಿ ಎಂದು ಗೊತ್ತಾಗ್ಬಿಟ್ಟಿದೆ, ಓಡದಿರು ಓಡದಿರು ಎಲೆ ಎಲೆ ದೇವ, ಎಲೆ ಎಲೆ ಸ್ವಾಮಿ ಕೂಡಲ ಸಂಗಮ ದೇವ, ಓಡಬೇಡ ಓಡಬೇಡ, ನಾನು ನಿನ್ನೊಂದನೂ ಕೇಳೆ, ನೀನೇನು ಬೇಡ್ಕೊಳ್ಳೋದಿಲ್ಲ ನಾನು, ನಾನು ನಿನ್ನೊಂದನೂ ಬೇಡೆ, ದಾಸಯ್ಯನಂತೆ ತವ ನಿಧಿಯ ಬೇಡುವುದಿಲ್ಲ, ಕರಿಕಾಲನಂತೆ ಚಿನ್ನದ ಮಳೆಯ ಕರೆಸೆನ್ನುವುದಿಲ್ಲ, ಕುಂಬಾರ ಗುಂಡಯ್ಯನಿಗೆ ಕೊಟ್ಟ ನೀ ಮಿಂಡಪ್ರಾಯ ನನಗೆ ಬೇಡ, ಸ್ವರ್ಗ ಅಪಸರ್ಗ ಸೌಖ್ಯವೂ ಬೇಡ, ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕೆನಗೆ. ಬಸವಣ್ಣರ ವಚನ ಎಂತ ಅದ್ಭುತವಾಗಿದೆ ಅದು. ನಿನ್ನ ಪ್ರಮಥರ ಮನೆಯ ಪ್ರಸಾದವೇ ಸಾಕು ಎನಗೆ, ತನುವ ಬೇಡಿದರೀವೆ ಮನವ ಬೇಡಿದರೀವೆ, ಬೇಡು ಬೇಡಲೆ ತಂದೆ ಕಣ್ಣ ಬೇಡಿದರೀವೆ ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ ಇಲ್ಲಿ ಅಂತ. ಎಂತ ಅದ್ಭುತ ಅನಿಸುತ್ತೆ. ಆ ಬಂದವನು ಕಣ್ಣು ಕೊಡು ಇನ್ನೊಂದು ಅಂತಂದಾಗ, ಕಣ್ಣು ಇದೆಯಲ್ಲ ಪಂಜನ ಇನ್ನೊಂದು ಯಾಕೆ ಅಂತ ಹೇಳಿ ಈಶ್ವರನ ಕಣ್ಣನ್ನು ಕಂಡು ಕನ್ನಡಿ ಹಿಡ್ಕೊಂಡಾಗ, ಅಯ್ಯೋ ಇವನು ಕಾಣಿಸ್ಬಿಡ್ತಾ ಹಾಗಾದ್ರೆ ಅಂತ ಅಂದ್ಕೊಂಡು ನಾಚಿ ಈಶ್ವರ ಓಡಿ ಹೋದ ಹಾಗೆ. ಆ ಜಂಗಮ ರೂಪ ಮಾಯ ಆದಾಗ, ನೀನು ಏನು ಕೇಳೋದಿಲ್ಲಪ್ಪ, ನಾನು ಏನು ಕೇಳೋದಿಲ್ಲ ನಿನಗೆ, ಯಾರೋ ನಿನಗೆ ಇದನ್ನು ಕೇಳಿದರು, ಯಾರೋ ತವನಿಧಿಗೆ ದುಡ್ಡು ಕೇಳಿದರು, ನಾನು ದುಡ್ಡು ಕೇಳೋದಿಲ್ಲ ನಿನಗೆ, ಇನ್ನೊಬ್ಬ ಆಯುಷ್ಯ ಕೇಳಿದ ಆಯುಷ್ಯ ಕೇಳೋದಿಲ್ಲ, ಹಣದ ಮಳೆ ಕೊಡುವಂತಾರೆ ಅದನ್ನು ಕೇಳೋದಿಲ್ಲ, ನನಗೇನು ಬೇಕು ಗೊತ್ತಾ, ನನಗೆ ಸ್ವರ್ಗ ಕೂಡ ಬೇಡ, ನಿನಗೇನು ಸ್ವರ್ಗ ಕೂಡ ಕೇಳೋದಿಲ್ಲ, ನನಗೆ ಕೊಡಬೇಕಾದ್ರೆ ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕು. ನಿಮ್ಮ ಭಕ್ತರಿದ್ದಾರಲ್ಲ ಪ್ರಮಥರು, ಅವ್ರ ಮನೆ ನನಗೆ ಊಟ ಸಾಕಪ್ಪ, ಅವ್ರ ಮನೆಯಲ್ಲಿ ಸಾಕು, ಅವ್ರ ಸೇವೆ ಸಾಕು, ನೀ ಏನು ಬೇಡಿದ್ರು ಕೊಡ್ತೇನೆ, ತನುವ ಬೇಡಿದರಿವೆ ಮನವ ಬೇಡಿದರಿವೆ, ಬೇಡು ಬೇಡಲೆ ತಂದೆ ಏನು ಬೇಕಾದರೂ ಕೇಳು, ಕಣ್ಣು ಬೇಡಿದರಿವೆ ನನ್ನ ಕಣ್ಣು ಬೇಕಾದ್ರೆ ಕೊಡ್ತೀನಿ. ಹೆಂಗಿದೆ ನೋಡಿ, ಅವನು ಕಣ್ಣು ತೋರಿಸುವಂತಿದ್ದ, ಇನ್ನೊಂದು ಕಣ್ಣು ಕೊಡುವಂತಿದ್ದ, ಈ ಕಣ್ಣು ಕೊಡ್ತೀನಿ ಬಾ ನಿನಗೆ ಇನ್ನೊಂದು ಅಂತಾರೆ, ಈಗಾಗಲೇ ಮೂರಿದೆ ಇನ್ನೊಂದು ತೊಗೊಂಡು ಏನು ಮಾಡ್ತಾನು, ಆದ್ದರಿಂದ ಏನು ಬೇಕಾದರೂ ಕೊಡ್ತೇನೆ ಅಂತ ಅದು ಅಂದಾಗ ಎಚ್ಚರ ಆಗಿಬಿಡ್ತಂತೆ ಬಸವಣ್ಣವ್ರಿಗೆ. ಎಚ್ಚರಾದಾಗ ನೋಡ್ತಾರೆ ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಎಷ್ಟು ಸಾಂಕೇತಿಕವಾದ ಕತೆ ಗೊತ್ತಾ, ಇದು ಹೇಳಿದ ಮೇಲೆ ಎಚ್ಚರ ಆಯ್ತಂತ ಹೇಳ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ, ಮನೆಯ ತಲೆಬಾಗಲಲ್ಲಿ ಕನ್ನಡಿ ಹಿಡಿದಿದೆ ನಿಂತಿದ್ದು ತಮ್ಮ ಚಿತ್ರ, ತಾವೇ ಕನ್ನಡಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥ ಆಗತ್ತೆ ಇದರೊಳಗೆ. ಒಂದು, ಬಂದವನು ಶಿವ, ಅವನಿಗೆ ತೋರಿಸಿ ಅವನ ಮುಕ್ಕಣ್ಣ ತಾನು ಅವನ ಮುಕ್ಕಣ್ಣ ಅಂತ ತನಗೆ ಗೊತ್ತಾಗಿದ್ದನ್ನು ಅವನಿಗೆ ತೋರಿಸಿ ಆತ ಓಡಿ ಹೋದ. ಶಿವ ನಿಮ್ಮ ಬಸವಣ್ಣನಿಗೆ ಗೊತ್ತಾಯ್ತಲ್ಲ ನಾನು ಈಶ್ವರ ಅಂಥೇಳಿ. ಇನ್ನೊಂದು ಅರ್ಥ, ತಾನೇ ಪರಶಿವನ ಅವತಾರ, ತನ್ನ ಕೈಯಲ್ಲಿ ಕನ್ನಡಿ ಇದೆ ಅಂದರೆ ತಾನೇ ಮುಕ್ಕಣ್ಣನಾಗಿ ಕಂಡದ್ದು ಅಂತ.

0: रेडियो सारंग 107.8 FM।
1: ಹಾಯ್, ಯಾನಿಗನ್ ರಕ್ಷಶೆಟ್ಟಿ. ನೀವು ಕೇಳೋದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಏನು ಮಾತಾಡೋದು, ಏನು ವಿಷಯ, ಏನು ಸುದ್ದಿ ಅಂತ ಕೇಳಿದರೆ, ಸುದ್ದಿ ಎಂಥದ್ದು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿ ಭಾರಿ ಜೋರಲ್ಲಾಗ್ತಾ ಇದೆ. ಹೆಚ್ಚಿನ ಅಂಶ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು ಈಗ ತಾನೇ ಆಗ್ತಾ ಇರುವಂಥ ಬಿಸಿ ಬಿಸಿ ಸುದ್ದಿ. ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳು ಆಗ್ತಾರೆ, ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಸದ್ಯಕ್ಕೆ ಇಷ್ಟವರೆಗೆ ಸ್ವಲ್ಪ ಗುಸುಗುಸು ಎಲ್ಲ ಇತ್ತು, ಈಗ ಒಂದು ಪೀಕ್ ಲೆವೆಲ್ಗೆ ಬಂದೊಂದು ಮುಟ್ಟಿದೆ, ಆಗಬಹುದು ಅಂತ ಹೇಳಿ ದೊಡ್ಡ ಮಟ್ಟಿನಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅದು ಹೌದು ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಅವರ ಮಾತು ಇತ್ತು. ಸೊ ಇವಿಷ್ಟು ಸಂಗತಿ, ನೋಡುವ ಏನೇನೆಲ್ಲ ಆಗ್ತದೆ ಅಂತ. ಸೊ ಅದ್ರ ಜೊತೆಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು. ನನ್ನೊಬ್ಬ ಫ್ರೆಂಡ್ ಆಗ ಬಂದಿದ್ದರು, ಬಂದು ಏನೋ ಮಾತಾಡ್ತಿದ್ವಿ ನಾವೆಲ್ಲ. ಅವನಿಗೆ ಫಿಲ್ಮ್ ಸಿನಿಮಾ ಅಂತ ಹೇಳಿದರೆ ಭಾರಿ ಇಷ್ಟ. ಸೊ ಅವನಿಗೊಂದು ಸಿನಿಮಾ ಮಾಡಬೇಕು ಅಂತ ಮನಸ್ಸಿದೆ ಅಂತೆ. ಸೊ ಸಿನಿಮಾ ಯಾವುದ್ರ ಬಗ್ಗೆ ಗೊತ್ತಾ, ಈ ಡ್ರಗ್ಸ್ ಮಾದಕ ದ್ರವ್ಯ ಇದೆಲ್ಲ ಇದೆಯಲ್ಲ, ಸೊ ಇದರ ಒಂದು ವಿರುದ್ಧವಾಗಿ ಇದರ ಬಗ್ಗೆ ಒಂದು ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ಒಂದೊಂದು ಪ್ಲ್ಯಾನ್. ಸೊ ಹೀಗಿರುವಾಗ ಯಾವ ಟೈಟಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅವ ಕೇಳ್ತಾ ಇದ್ದ. ಸೊ ನನಗೆ, ನಾನು ಎರಡು ಮೂರೆಲ್ಲ ಹೇಳಿದೆ, ಬಟ್ ನನಗೆ ಆಗ ಅನ್ನಿಸ್ತು, ನಾನು ಹೇಳಿದೆ ಆಗ, ನಮ್ಮ ಲಿಸನರ್ಸ್ ಇದ್ದಾರೆ ತುಂಬ ಬ್ರಿಲಿಯಂಟ್ ಇದ್ದಾರೆ, ಭಯಂಕರ ಎಲ್ಲ ಆನ್ಸರ್ ಎಲ್ಲ ಕೊಡ್ತಾರೆ ಅವರು, ಅವ್ರ ಹತ್ರ ನಾನು ಇವತ್ತು ಕೇಳ್ತೇನೆ ಅಂತ. ಹಾಗೆ ನಿಮ್ಮ ಹತ್ರ ಬಂದು ನಾನು ಕೇಳಿದೆ ಏನು ಅಂತ ಹೇಳಿದರೆ, ಒಂದು ಸಿನಿಮಾ ಈ ಮಾದಕ ದ್ರವ್ಯ ಮಾದಕ ವ್ಯಸನದ ಬಗ್ಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂಥ ಒಂದು ಸಿನಿಮಾ, ಕನ್ನಡ ಸಿನಿಮಾ ಅಂತ ಹೇಳಿದರೆ, ಒಂದು ಯಾವ ಹೆಸರು ಕೊಟ್ಟರೆ, ಯಾವ ಟೈಟಲ್ ಕೊಟ್ಟರೆ ಚೆನ್ನಾಗಿರುತ್ತೆ, ಸಿನಿಮಾದ ಹೆಸರು ಯಾವುದಿದ್ದರೆ ಚೆನ್ನಾಗಿರುತ್ತೆ, ನಿಮ್ದೇನಾದರೂ ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾ ಬಂತ ಅಂತ ನಾನು ನಿಮ್ಮ ಹತ್ರ ಕೇಳೋದು. ಒಂದು ಆಲೋಚನೆ ಮಾಡಿ ಆಯಿತು, ಒಂದು ಒಳ್ಳೆ ನಂಬರ್, ಒಂದು ಒಳ್ಳೆ ಹೆಸರನ್ನು ಹೇಳಿ ನೋಡುವ. ಒಂದು ವೇಳೆ ಚೆನ್ನಾಗಿದ್ದರೆ ನಿಮ್ಮ ಹೆಸರು, ನೀವು ಕೊಟ್ಟಂಥ ಟೈಟಲ್ ಸಿನಿಮಾಗೆ ಸೆಲೆಕ್ಟ್ ಕೂಡ ಆಗ್ಬೋದು. ಒಟ್ಟಿನಲ್ಲಿ ನೀವು ಆಲೋಚನೆ ಮಾಡಬೇಕು, ನನಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಬೇಕು ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಂದು ಸಿನಿಮಾ ಟೈಟಲನ್ನು ನೀವು ಇವತ್ತು ಕೊಡಬೇಕು. ಒಂದು ಒಳ್ಳೆ ಆಪರ್ಚುನಿಟಿ, ಇವತ್ತು ಟೈಟಲ್ ಕೊಡ್ತೀರಿ, ನಾಳೆ ಡಿರೆಕ್ಟರ್ ಆಗ್ಬೋದು ನೀವು. ಸೊ ಏನೆಲ್ಲ ಆಗ್ಬೋದು, ಬಟ್ ಇವತ್ತು ಫಸ್ಟ್ ಟೈಟ್ಲಿಂದ ಶುರು ಮಾಡೋಣ. ಯಾರು ಯಾವ ಹೆಸರನ್ನು ಕೊಡ್ತೀರಿ, ಎಲ್ಲ ಹೆಸರನ್ನು ನಾನು ಬರೆದಿಟ್ಕೊಳ್ತೇನೆ, ಅವನಿಗೆ ಕಳಿಸ್ತೇನೆ. ಓಕೆ ಫೈನ್. ಆಲೋಚನೆ ಮಾಡ್ತಾ ಇರಿ, ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ ಜಿ ಅಭಿಷೇಕ್ ನಿಮ್ಮ ಹತ್ರ ಮಾತಾಡಿ ಹೋಗಿದೆ ಒಂದು ವಿಷಯನ, ಸಿನಿಮಾಕ್ಕೊಂದು ಟೈಟಲ್ ಕೊಡಬೇಕು ಅಂತ. ಸೊ ಯಾರಾದರೂ ಆಲೋಚನೆ ಮಾಡಿದರೆ ಹೇಳಿ ಆಯಿತಾ, ಕಾಲ್ ಮಾಡಿ ನಿಮ್ಗೆ ಏನಾದರೂ ಸಿನಿಮಾಕ್ಕೆ ಟೈಟಲನ್ನು ಆಲೋಚನೆ ಮಾಡಿದರೆ ನನಗಂತೂ ಥಿಂಕ್ ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ಯಾವ ಹೆಸರನ್ನು ಒಂದು ಸಿನಿಮಾಕ್ಕೆ ಕೊಡೋದೇ ಆದರೆ, ಸೊ ಯಾವ ಸಿನಿಮಾ ಅನ್ನೋದನ್ನು ಕೂಡ ಹೇಳಿದ್ದೇನೆ. ಒಂದಿಷ್ಟು ಸಮಾಜದಲ್ಲಿರುವಂಥ ಬೇರೆ ಬೇರೆ ಮಾದಕ ವ್ಯಸನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಸಿನಿಮಾ ಅಂತ ಹೇಳಿದರೆ ಅದಕ್ಕೆ ಯಾವ ಒಂದು ರೀತಿಯ ಟೈಟ್ಲನ್ನು ಕೊಡ್ಬೋದು, ಯಾವ ಟೈಟಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿರೋದು. ನಾನೊಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ನಮಸ್ತೆ. ನಾನು ಟೈಟಲ್ ಕಷ್ಟದಲ್ಲಿ ಹುಡುಕಿದೆ.
0: ಓಕೆ,
1: ನಿರ್ದೇಶನ ನೀವೇ ಮಾಡಬೇಕು.
0: ಖಂಡಿತ.
1: ಮತ್ತೆ ಹೀರಾ ಪಾತ್ರ ಮಾಡಿ
0: ಪಲ್ಲೆ ಪಲ್ಲೆ
1: ಮಾದ
0: ಕಥೆಗಳು ಅಲ್ವಾ ಮಾದ ಕಥೆಗಳು ಅಲ್ವಾ? ಓಕೆ, ನಿಮ್ಗೆ ಹಾಗೆ ಬಕ್ರಿ ಇದ್ನ ಶುಭಾಶಯ. ನಾಳೆ ಬಕ್ರೀದ್ ಶುಭಾಶಯ ಯಾರೆಲ್ಲ ಆಚರಣೆ ಮಾಡ್ತಾ ಇದ್ರಿ, ಹಬ್ಬವು ಶುಭ ತರಲಿ, ಸಂತೋಷ ಸಮೃದ್ಧಿಯನ್ನು ತರಲಿ ಅನ್ನೋದು ನಮ್ಮ ಆಶಯ. ಎನಿವೇಸ್, ಕೇಳಿ ಹೋಗಿದ್ದೆ ನನ್ನ ಇಸ್ಮಾಯಿಲ್ ಕಲ್ಲಾಡಿಯವರು ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ. ಮಾದನ ಮಾದ ಕಥೆಗಳು ಅಂತೆ. ಭಯಂಕರ ಮಾರಪುದರ ಮುಂದಿನ ಕಾಲ್ ಮಾಡಿದ್ದಾರೆ. ನಮಸ್ಕಾರ. ಹಲೋ,
2: ನಮಸ್ಕಾರ.
0: ನಮಸ್ಕಾರ ಸತೀಶ್ ಕಯ್ಯಾರ್. ಎಂಜೋಲ್ ಸತೀಶ್ ಅಣ್ಣ.

ಬದುಕಿನ ಬೆಳಕು ಅದೇ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸತೀಶ್ ಅವರು ಕೈಯಾರಿನ ಕಾಲ್ ಮಾಡಿದ್ದಾರೆ ನೋಡಿ, ಅವ್ರು ಹೇಳ್ತಿರೋಂಥ ಬದುಕಿನ ಬೆಳಕು ಅಂತ ಹೆಸರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ನೀವು ಕೂಡ ಒಂದು ಸಿನಿಮಾಗೆ ಟೈಟಲ್ ಕೊಡಬೇಕು, ಕಾಲ್ ಮಾಡಿ ನನಗೆ ಹೇಳಿ. ಒಂದು ಈ ಬೇರೆ ಬೇರೆ ಮಾದಕ ದ್ರವ್ಯಗಳು, ಡ್ರಗ್ಸ್ ಅದು ಇದೆ ತುಂಬ ಇದೆಯಲ್ಲ ಬೇರೆ ಬೇರೆ ವಸ್ತುಗಳನ್ನು, ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಸಿನಿಮಾಕ್ಕೆ ಒಂದು ಒಳ್ಳೆ ಹೆಸರನ್ನು ಟೈಟ್ಲನ್ನು ಕೊಡೋದಾದ್ರೆ ಏನು ಕೊಡ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನನ್ನ ಮಾರ್ಜಿ ಅಭಿಷೇಕ್ ನಿಮ್ಮ ಜೊತೆಗೆ ಇದ್ದೀನಿ. ಮಾತಾಡಿ ಹೋಗಿದ್ದೆ ಒಂದು ಸಿನಿಮಾಕೊಂಡು ಟೈಟಲ್ ಕೊಡಿ ಅಂತ. ಯಾರೆಲ್ಲ ಕಾಲ್ ಮಾಡಲಿಕ್ಕಿದೆ ಕಾಲನ್ನು ಮಾಡಿ, ಏನು ಹೆಸರು ಏನು ಟೈಟಲ್ ಕೊಡ್ತೀರಿ ಅಂತ ನಾನು ಕಾಯ್ತಾ ಇದ್ದೀನಿ. ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಅವರೇ, ಏನು ಹೇಳುತ್ತೀರಿ?
1: ನಾನೊಂದು ಪುಸ್ತಕ ಓದಿದ್ದೆ ಸುಮಾರು 30 ವರ್ಷಗಳ ಹಿಂದೆ, ಡಾಕ್ಟರ್ CR ಚಂದ್ರಶೇಖರ್ ಅಂತ ಹೇಳಿ ಮನೋವೈದ್ಯರು. ಅದರಿಂದಲೇ ನಾನು ತುಂಬಾ ಜಾಗೃತಿಗೊಂಡಿದ್ದೇನೆ. ಇದೇ ಮಾದಕ ವಸ್ತುಗಳ ಮಾಯಾಜಾಲ ಅಂತ ಹೇಳಿ ಅದರ ಪುಸ್ತಕದ ಹೆಸರು, ಮಾದಕ ವಸ್ತುಗಳ ಮಾಯಾಜಾಲ. ಅದು ಉದ್ದ ಆಗ್ತದೆ, ಕೇವಲ ಮಾಯಾಜಾಲ ಅಂತ ಹೇಳಿ
0: ಇಡ್ಬಹುದಲ್ವಾ? ವೆರಿ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜಯಪ್ರಕಾಶ್ ಅವರು ಪುಸ್ತಕವನ್ನು ನೆನಪು ಮಾಡಿಕೊಳ್ತಾರೆ, ಚಂದ್ರಶೇಖರ್ ಅವರು ಬರೆದಿರುವಂತದ್ದು. ಮಾಯಾಜಾಲ ಅನ್ನುವಂತ ಹೆಸರಿಟ್ಟರೆ ಚೆನ್ನಾಗಿರಬಹುದು ಅಂತ ಅವರ ಒಂದು ಅನಿಸಿಕೆ. ನೋಡುವ, ಇನ್ನು ಕೂಡ ಯಾರೆಲ್ಲ ಹೇಳ್ತೀರಿ, ಯಾವ ಯಾವ ಟೈಟಲ್ ನಿಮ್ಮ ಮನಸ್ಸಲ್ಲಿ ಬಂದರೆ ನನಗಂತೂ ಕಾಲನ್ನು ಮಾಡಿ ನೀವು ಹೇಳಿ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ, ಒಂದಿಷ್ಟು ಹೆಸರುಗಳನ್ನೆಲ್ಲ ಹೇಳಿದ್ದಾರೆ. ಸಿದ್ದಿಕ್ ಅವರು ವಾಟ್ಸಪ್

ಮಾಡಿ ಹೇಳ್ತಾ ಇದ್ದಾರೆ, ಡ್ರಗ್ಸ್ ಲೋಕ ಅಂತ ಹೇಳಿದ್ದಾರೆ. ಹಾಗೆಯೇ ಅಪೂರ್ವ ಅವರು ಕೊನೆಯ ಡೋಸ್ ಅಂತ ಹೇಳಿ ಕಳಿಸಿದ್ದಾರೆ. ನೈಸ್. ಸೊ ಒಳ್ಳೊಳ್ಳೆ ಹೆಸರುಗಳು ಬರ್ತಾ ಇದೆ. ಇನ್ನು ಕೂಡ ಯಾರಿಗಾದ್ರು ಹೇಳಿಕ್ಕಿದ್ರೆ ಸಿನಿಮಾ ಕೌಂಟ್ ಟೈಟಲ್ ಕೂಡ ಚೆನ್ನಾಗಿರುವಂಥ ಟೈಟಲ್ ನಿಮಗೆ ನೆನಪಾಗೋದೇ ಆದರೆ ಒಂದು ಸಿನಿಮಾ, ಅದರಲ್ಲಿ ಮಾದಕ ದ್ರವ್ಯದ ವಿರುದ್ಧವಾದಂಥ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವಂಥ ಒಂದು ಸಿನಿಮಾ, ಅದಕ್ಕೊಂದು ಒಳ್ಳೆ ಟೈಟಲ್ ಬೇಕಿದೆ, ಹೆಸರು ಬೇಕಿದೆ. ಯಾರು ಯಾವ ಹೆಸರನ್ನು ಕೊಡ್ತೀರಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಸೊ ಆಲೋಚನೆ ಮಾಡಿ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಆಲೋಚನೆ ಬಂದರೆ, ಟೈಟಲ್ ಬಂದರೆ ನನಗಂತೂ ಕಾಲನ್ನು ಮಾಡಬೇಕು. ನೀವು ಕಾಲ್ ಮಾಡಬೇಕು, ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನೀವು ಆಲೋಚಿಸುವಂಥ ಟೈಟಲನ್ನು ನನಗೆ ನೀವು ಹೇಳಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಮಾತಾಡಿ ಹೋಗಿದ್ದೆ ಸಿನಿಮಾಕ್ಕೊಂದು ಟೈಟಲ್ ಕೊಡಿ ಅಂತೇಳಿ. ಅನೇಕ ಜನ ಕಾಲನ್ನು ಮಾಡಿದ್ರಿ, ವಾಟ್ಸಪ್ ಮಾಡ್ತಾ ಇದ್ರಿ, ಬೇರೆ ಬೇರೆ ಹೆಸರುಗಳನ್ನೆಲ್ಲ ಕೊಡ್ತಾ ಇದ್ರಿ. ಇನ್ನೂ ಕೂಡ ಯಾರಿಗಾದರೂ ಮನಸ್ಸಲ್ಲಿ ಒಂದು ಟೈಟಲ್ ನೆನಪಾದರೆ ನನಗಂತೂ ಕಾಲನ್ನು ಮಾಡಿ ಹೇಳಬೇಕು. ಸಿನಿಮಾ ಸಿನಿಮಾ ಯಾವುದ್ರ ಬಗ್ಗೆ ಅಂತೇಳಿದರೆ ಮಾದಕ ವ್ಯಸನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಸಿನಿಮಾ. ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾಗೆ ಈ ಹೆಸರನ್ನು ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದರೆ ಯಾವ ಟೈಟ್ಲನ್ನು ನೀವು ಕೊಡ್ತೀರಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ನೀವು ಕಾಲನ್ನು ಮಾಡ್ಬೋದು, ನಿಮಗೆ ನೆನಪಾದಂಥ ಟೈಟ್ಲನ್ನು ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪನ್ನು ಮಾಡಿ ನೀವು ನನಗೆ ತಿಳಿಸಿ.

ಬಹುದು. ಆಲೋಚನೆ ಮಾಡ್ತಾ ಇರಿ, ಅದಕ್ಕಿಂತ ಮುಂಚೆ ಇವತ್ತಿನ ಈ ದಿನದ ಒಂದಿಷ್ಟು ಸುದ್ದಿಗಳನ್ನೊಮ್ಮೆ ರಪರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತಹ ಸುದ್ದಿಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾಳೆ ಎಲ್ಲವನ್ನೂ ಕೂಡ ನಾನು ಮಾತಾಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂತಹ ಒಂದು ಹೇಳಿಕೆ. ನೆಹರು ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧ

ಹೇಳಿಕೆ ಕೂಡ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ರಾಜೀನಾಮೆ ನೀಡಲಿದ್ದಾರೆ ಎನ್ನುವ ವದಂತಿಗಳ ಮಧ್ಯೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇ 28ರಂದು ಭೇಟಿಯಾಗಲು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಒಂದು ಸಮಯವನ್ನು ಕೇಳಿದ್ದಾರೆ ಅಂಥೇಳಿ ಮುಖ್ಯಮಂತ್ರಿ ಕಚೇರಿ ಮೂಲಗಳು ಬುಧವಾರ ತಿಳಿಸಿದೆ. ಇನ್ನು ದೇಶದ ಹಲವು ಭಾಗಗಳಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದೇಶದ ಜನರಿಗೆ ಪ್ರಧಾನಿ ಮೋದಿಯವರು ಕರೆಯನ್ನು ನೀಡಿರುವಂಥದ್ದು ಕೂಡ ಇವತ್ತಿನ ಸುದ್ದಿಯಲ್ಲಿ ಆಗಿದೆ. ಯಶಸ್ವಿ ಚಂದ್ರಯಾನದ ನಂತರ ಭೂಮಿಯ ನೈಸರ್ಗಿಕ ಉಪಗ್ರಹದಲ್ಲಿ ಶಾಶ್ವತ ನೆಲೆ ಸ್ಥಾಪಿಸುವ ಪ್ರಯತ್ನಗಳ ಭಾಗವಾಗಿ ನಾಸಾ 3 ಹಂತದ ಮಿಷನನ್ನು ಒಂದು ವಿಶ್ಲೇಷಿಸ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಆಡಳಿತಾಧಿಕಾರಿಗಳು $20 ಬಿಲಿಯನ್ ಮೊತ್ತದ ಯೋಜನೆಯನ್ನು ಅನಾವರಣಗೊಳಿಸಿದರು. ಈ ಯೋಜನೆಯು ಚಂದ್ರನ ಅಪಾಯಕಾರಿ ಪರಿಸರದಲ್ಲಿ ವಾಸಿಸಲು ಮತ್ತು ಕಾರ್ಯನಿರ್ವಹಿಸಲು ಕೌಶಲ್ಯ ಕರಗತೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯೋಗ ನಡೆಸಲು ರೋವರ್ಗಳು ಮತ್ತು ಡ್ರೋನ್ಗಳನ್ನು ಒಳಗೊಂಡಿರುತ್ತದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇನ್ನು ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಗಾಜಾ ಮೇಲಿನ ದಾಳಿಯಲ್ಲಿ ಹಮಾಸ್ ಸಶಸ್ತ್ರ ಪಡೆಯ ನೂತನ ಮುಖ್ಯಸ್ಥ ಮೊಹಮ್ಮದ್ ಓಡೆ ಅವನನ್ನು ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಇಸ್ರೇಲ್ ಹೇಳಿರುವಂಥ ಹೇಳಿಕೆ ಕೂಡ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಇದು ಪ್ರಮುಖವಾದಂಥ ಇವತ್ತಿನ ಇದರಿಂದ ಸುದ್ದಿಗಳು ನನಗೆ ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್. ನೀವು

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಚಿಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ ಇವತ್ತು ಏನು ಅಂತ ಹೇಳಿದ್ರೆ, ಸಿನಿಮಾಕ್ಕೊಂದು ಟೈಟಲ್ ಬೇಕು ಅಂತೇಳಿ. ಯಾರಿಗಾದರೂ ಏನಾದರೂ ಹೊಸ ಆಲೋಚನೆ ಬಂದಿದ್ರೆ ಹೇಳಿ, ನನಗೆ ಕಾಲ್ ಮಾಡಿ ನನಗೆ ಹೇಳಿ. ಒಂದು ಏನು ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಇರುವಂಥ ಒಂದು ಸಿನಿಮಾ, ಇದಕ್ಕೊಂದು ಚೆನ್ನಾಗಿರುವಂಥ ಟೈಟಲ್ ಬೇಕು. ಏನು ಆಲೋಚನೆ ಮಾಡಿದಿರಿ? ಏನಾದರೂ ಹೊಸ ಟೈಟಲ್ ನಿಮ್ಮ ಮನಸ್ಸಲ್ಲಿ ಬಂದಿರುವುದೇ ಆದರೆ, ಈ ಟೈಟಲ್ ಕೊಂಡ ಒಂದು ಸಿನಿಮಾ ಗೆಡ್ಡೆ ಎಡೆ ಹಿಟ್ ಹಾಕ್ಕೊಂಡು ಹೀಗೆಲ್ಲ ನಿಮ್ಮ ಮನಸ್ಸಲ್ಲಿ ಬಂದಿದ್ದರೆ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಮ ಏನು ನಿಮ್ಮ ಮನಸ್ಸಿಗೆ ಬಂದಿರುವಂಥ ಟೈಟಲನ್ನು, ಸಿನಿಮಾದ ಹೆಸರನ್ನು ನನಗೆ ನೀವು ಹೇಳ್ಬೋದು. ತುಂಬ ಗಂಭೀರ ಇದೆ, ಭಯಂಕರ ಆಲೋಚನೆ ಏನು ಮಾಡಬೇಕು ಅಂತಿಲ್ಲ, ಆಯಿತಾ? ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅದು ಹೇಳಿ. ಸೊ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಟೈಟಲ್ನ ಪ್ರಕಾರನೇ ಸಿನಿಮಾ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅದನ್ನು ಬಿಟ್ಟು ಕೂಡ ಇರ್ತದೆ, ಹಾಗೂ ಕೂಡ ಸಿನಿಮಾಗಳು ಬರ್ತದೆ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ಕಾರ, ಹೇಗಿದ್ದೀರಿ ಪೂರ್ಣಿಮಾ ಅವರೇ? ಪರವಾಗಿಲ್ಲಪ್ಪ, ನಿಮ್ಗೊಂದು ಕೊಡದ ಅಭಿನಯ ಕೊಡದ ಸಿನಿಮಾ ಯಾವ್ದು ಹೇಳಿ? ಹೇಳಿ.
1: ನನ್ನ ಪ್ರಕಾರ ಒಂದು ಕಾಲನು ಕದ ತಟ್ಟುವ ಮುನ್ನ.
0: ಕಾಲನು ಕದ ತಟ್ಟುವ ಮುನ್ನ. ಓಕೆ, ರೆಡ್ ಲೈನ್ ಬರೆಯೋಡ ಅವತ್ತೇ ಅಂದಾವಡಪ್ಪ. ಎಡೇಶ್, ಥ್ಯಾಂಕ್ ಯು. ಓಕೆ, ಕಾಲನು ಕದ ತಟ್ಟುವ ಮುನ್ನ. ನೋಡಿ, ಭಯಂಕರ ರೋಚಕ ಉಂಟಲ್ವಾ? ನಮ್ಮ ಪೂರ್ಣಿಮಾ ಸಾಲತೂರು ಕಾಲನ್ನು ಮಾಡಿ ಒಂದು ಟೈಟ್ಲನ್ನು ಕೊಟ್ಟಿದ್ದಾರೆ. ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ, ಏನಾದರೂ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇದ್ದರೆ ನನಗಂತೂ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳ್ಬೋದು. ನನಗೆ ಯಾರು ಗೊತ್ತಾ, ಜಗದೀಶ್ ಕುಡ್ಲ ಅವರು ವಾಟ್ಸಪ್ ಮಾಡಿದ್ದಾರೆ, ಮಾಡಿ ಒಂದು ಒಂದು ಹೆಸರನ್ನು ಕಳಿಸಿದ್ದಾರೆ. ಏನು ಗೊತ್ತ, ಕಳಿಸಿರುವಂಥದ್ದು ಬೂದಿ ಆ್ಯಶ್, ಇಂಗ್ಲೀಷಲ್ಲಿ ಆ್ಯಶ್ ಅಂತ ಕಳಿಸಿದ್ದಾರೆ, ಹಾಗೆ ಬೂದಿ ಅಂತ ಹೇಳಿ ಕಳಿಸಿದ್ದಾರೆ. ನೋಡಿ, ಬೂದಿ ಅದನ್ನು ಏನು ಮಾದಕ ದ್ರವ್ಯನ ಮಾಡ್ತಾ ಹೋದರೆ ಲಾಸ್ಟಿಗೆ ಬೂದಿ ಆಗ್ತೀರಿ ಅನ್ನುವಂಥ ಒಂದು ಸಂದೇಶ ಅನಿಸ್ತದೆ. ಇನ್ನು ನಮ್ಮ ಶ್ರೀಪತಿ ಕಲಂಬಾಡಿಯವರು ಭಾರಿ ಸಮಯದ ನಂತರ ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಸೊ ಅವರು ಕಳಿಸಿದಂಥದ್ದು ಏನು ಅಂತ ಹೇಳಿದರೆ, ಪೆಹಲಾ ನಶಾ. ಓಕೆ, ಪೆಹಲಾ ನಶಾ ಶ್ರೀ ಕಲಂಬಾಡಿ ಅಂತ ಕಳಿಸಿದ್ದಾರೆ. ಅದು ಇಲ್ಲ ಅಂತ ಅನಿಸ್ತದೆ, ಅದವರ ಹೆಸರು. ಸೊ ಪೆಹಲಾ ನಶಾ ಮಾತ್ರ ಇಟ್ಕೊಳ್ತೇನೆ. ಪೆಹಲಾ ನಶಾ ಅನ್ನೋದು ಚೆನ್ನಾಗಿದೆ ಅಲ್ವಾ? ನೋಡಿ, ಸೊ ಇಂಥದ್ದೆಲ್ಲ ಟೈಟಲ್ಗಳು ಬರ್ತಾ ಇದೆ. ಇನ್ನು ಕೂಡ ಯಾರಿಗೆಲ್ಲ ಟೈಟಲ್ ನೆನಪಾಯಿತು, ಕಾಲ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಗೆ ನೆನಪಾಗುವಂಥ ಸಿನಿಮಾದ ಟೈಟಲನ್ನು ಹೇಳಿ. ನೀವು ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

Rewind Kudla by RJ Abhishek. ಕುಡ್ಲಡುಪ್ಪುನ ಈ ಮಸೀದಿ ಕರ್ನಾಟಕದ ಮಾತ್ರ ಇಡೀ ಭಾರತಡೆ ಅತ್ಯಂತ ಪ್ರಾಚೀನವಾದ ಮಸೀದಿ. ಒಂದೇನು ಬೆಲೆ ಪಳ್ಳಿ ಬಂದಲೆಪ್ಪು. ಒಂದು ಕುಡ್ಲದ ಬಂದರಡುಪ್ಪುನ ಜೀನತ್ ಬಕ್ಷ್ ಜುಮಾ ಮಸೀದಿ. ಮುಲುಪ್ಪುನ ಮಾಹಿತಿದ ಪ್ರಕಾರ ಕ್ರಿಸ್ತಶಕ ಆಜ್ನೂತ ನಲ್ಪತ್ತ ಆಜೆಟ್ ಭಾರತಡ್ ಮಾಲಿಕ್ ದಿನಾರ್ ಕಟದಿನ ಪಲ್ಲಿಲೆಡ್ ಉಂದುಲ ಒಂಜಿ ಬಂದು ಬಂದೇರು. ಐದು ಬೊಕ್ಕ ಸಾರತ್ತ ಎನ್ನುತ್ತ ಎನ್ಪಡೆ ಒಂದು ರಿನೋವೇಷನ್ ಆಪುಂಡು. ಬಾರಿ ಪೊರ್ಲುದ ಇಂಡೋ ದ್ರಾವಿಡಿಯನ್ ಶೈಲಿಡುಪ್ಪುನಂಚಿನ ಮುಲ್ತ ವಾಸ್ತುಶಿಲ್ಪ ಈ ಮಸೀದಿದ ಅಂಗನೋಡು ಅವೇತು ಆಕರ್ಷಣೀಯ ಜಾಗುಲು, ಕೆತ್ತನೆದ ಕೆಲಸಲು, ಸಮಾಧಿಲು ಇಂಚಿನ ಮಾತ ನಂಕ್ ತುಯರೆ ತಿಕ್ಕೊಂಡು. ಒಟ್ಟಾದ ಪಂಪಿನಾಂಡ ಕುಡ್ಲದ ಬಂದರಡುಪ್ಪುನಂಚಿನ ಜೀನತ್ ಬಕ್ಷ್ ಜುಮಾ ಮಸೀದಿ ಆಯ್ತ ಪ್ರಾಚೀನತೆ ಅಂಚನೆ ಆಯ್ತ ರಚನೆದ ಪೊರ್ಲುಡ್ದಾದೆ ಭಾರತಡೆ ವಿಶೇಷ ಸ್ಥಾನಡಂತುದುಂಡು ಪಂಪಿನ ಸತ್ಯ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ ಜೆ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ ಸಿನಿಮಾದ ಟೈಟಲ್ ಬಗ್ಗೆ ಮಾತಾಡ್ತಾ ಇದ್ದೆ. ಅನೇಕ ಜನರು ವಾಟ್ಸಪ್ಪನ್ನು ಮಾಡ್ತಾ ಇದ್ರಿ, ಬೇರೆ ಬೇರೆ ಎಲ್ಲ ಹೇಳ್ತಾ ಇದ್ದೀರಿ. ಇನ್ನು ಕೂಡ ಯಾರಿಗೆಲ್ಲ ಕಾಲನು ಕದ ತಟ್ಟುವ ಮುನ್ನ ಅಂತ ಹೇಳಿ ನಮಗೆ ಕಳಿಸಿದ್ದಾರೆ ಯಾರು, ಪೂರ್ಣಿಮಾ ಸಾಲೆತ್ತೂರ್ ಅವರು. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಸಿನಿಮಾಕ್ಕೊಂದು ಟೈಟಲ್, ಮಾದಕ ದ್ರವ್ಯದ ಜಾಗೃತಿಯನ್ನು ಮೂಡಿಸುವಂಥ ಸಿನಿಮಾ ಅಂತ ನಿಮ್ಮ ಹತ್ರ ನಾನು ಹೇಳಿದ್ದೆ. ಅನೇಕ ಜನ ಕಾಲ್ ಮಾಡಿದ್ದೀರಿ, ವಾಟ್ಸಪ್ ಮಾಡಿದ್ದೀರಿ, ಟೈಟ್ಲನ್ನು ಕಳಿಸಿದ್ದೀರಿ. ನೀವು ಬರೆದಂಥ ಎಲ್ಲ ಟೈಟ್ಲನ್ನು ಬರೆದು ನಾನು ಕಳಿಸ್ತೇನೆ ಆಯಿತಾ. ಯಾವುದಾದ್ರೂ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗೋದೇ ಆದರೆ ಸೆಲೆಕ್ಟ್ ಮಾಡಿ ಒಂದು ಸಿನಿಮಾಕ್ಕೆ ಹೆಸರನ್ನು ಕೊಡ್ಬೋದು. ಓಕೆ, ಫೈನ್. ಇನ್ನು ಕೂಡ ಯಾರಿಗಾದರೂ ಕಾಲ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಮತ್ತೊಮ್ಮೆ ಎಲ್ರಿಗೂ ಕೂಡ ನಾಳೆ ಬಕ್ರೀದ್, ಬಕ್ರೀದ್ನ ಶುಭಾಶಯವನ್ನು ಹೇಳ್ತಾ ಹಾಗೆ ಇವತ್ತು ಕಾಲ್ ಮಾಡಿದಂಥ, ಕಾಲಿಗೆ ಟ್ರೈ ಮಾಡಿದಂಥ, ವಾಟ್ಸಪ್ ಮಾಡಿದಂಥ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಸ್ವಲ್ಪ ಒಂದು 5-10 ನಿಮಿಷ ಮುಂಚಿತವಾಗಿ ಇವತ್ತಿನ ರೇಡಿಯೋ ಸಂಜೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಲ್ಲಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: നിഖിൽക്കേനും തുപ്പനി റേഡിയോ സാരംഗ് 107.8 FM ഇന്നത്തെ തുളു പ്രസാരകു നിഖിലേക്ക് മാത്രികല മോഹിജഞ്ചി സൊൽമെലു ഇന്നത്തെ ഈ കാര്യക്രമട് ഡോക്ടർ ദേവദാസ് കാപ്പിക്കാട് അർണ കത്തെ സംഭാഷണെ ഗീതാരചനെ ഹിന്നല ഗായന അഞ്ചനെ നിർദ്ദേശനത തുളു നാടക പാർവതി നടപ്പാത് കൊർപ്പിനക്കലു ചാപ്പർക്ക തണ്ടത കലാവിതര് കൃപ്പെ ഡോക്ടർ ദേവദാസ് കാപ്പിക്കാട് ചാപ്പർക്ക തണ്ട ഇത്തെ പാർവതി തുളു നാടകദ
1: ಅಂಜೆ ಈ ಪಿಚ್ಚರ್ ಮಾತು ಬಾನ
2: ಆತುತೆ
1: ಹೌದು ಉತ್ತ
2: ಒಂದು ಬಿಸತಿ ಬಾಬುಲ ಪೆಟ್ಟಾಯಿ ಬಿಲಿಲ
1: ಬಿಸತಿ ಬಾಬುಲ
2: ಪೆಟ್ಟಾಯಿ ಬಿಲಿ
1: ಹಾ ಬಹುಶಃ ಬಿಸತಿ ಬಾಬು ತೂದಾಯಿ ಬೊಕ್ಕ ಪೆಟ್ಟಾಯಿ ಬಿಲಿ ತೂಯಿನ ಅನತ ಅಂಜ ಪಿಲಿಕ್ ಪೆಟ್ಟಾದಿನಿ ಈ ಆಯನಾತ ಹೊಸ ಪಿಚ್ಚರ್ ಬಿಂದು ಜನವುಲ ಓ ಪಿಚ್ಚರ್ ಹೊಸ ದಿಂಜಿ ಅಮ್ಮನ ಶಾರುಖ್ ಖಾನ್ ಸ್ವದೇಶ್ ಬತ್ತು ಇತ ಜಹರ್ ಈ ಲಗಾನ್ ಪಿಚ್ಚರ್ ತೂತಾನ ಅಮೀರ್ ಖಾನ್ ಬಾರ್ ಹಿಟ್ ಫಿಲ್ಮ್ ಲಗಾನ್ ಆಯ್ತು ಬರ್ತೇನೆ ಕೇಂದನ ಕೇಂದ ಅಂದು ಫಸ್ಟ್ ओ मितवा सुन मितवा तुझको क्या डर है रे धरती अपनी है अपना अंबर है रे स्टार्टिंग मारोड़ा ओ मितवा सुन दादा मैं पूर्वा
3: दादा मैं
1: ना ना दादा मैं
3: दादा दादा लग जी ಯಾನ ಅಂಚಿ ಚಡವಡೆ ಜಬ್ ಜಪ್ಪುನಾಗ ಮಿತ್ತುಕೋ ಮಿತ್ತುಕೋ ಮಿತ್ತುಕೋ ಅಂದ ಬಂದ ಕಾಣೆ ಅಂಚ ಮಿತ್ತು ದಾದಾವನು ತೂಕಾನ ಬತ್ತಿನಿ ಆಣು
1: ಮಂಡೆ ಸಮ ಕುಡಮಿನಿ ಬರ ಫೋನ್ ಪದವಾನಿಲ್ಲ ಮಿತ್ತು ಪೋ ಮಿತ್ತು ಪೋ ಹಾ ನಿಕೈತು ಕುಡಿ ಬಂದ ಗೊತ್ತುಂಡ ಓ ಓ ಇಂಗಿನ ಕಬಿ ಖುಷಿ ಆಯೇ ಕಬಿ ಚೆಡೆ ಅಂಚ ಬರ್ಪಣ ಇಂಗಿನ ಇಸಿಲಿಯ ರಾಧಾಲೇ
3: ತಟ್ಟಿ ದಾರುಣ ಮಾರಾಯ ಅಂತ ನನಗೆ ಮಿತ್ತು ಬಂಪು ಮಾರಾಯ
1: ಆಯ್ನ ಬ ಕಾತು ನೂಸ್ ಕಟ್ಟಿದೆ ನೀನು ಟೈಟ್ ಇಡಿ ಕುರಿ ಬಂದು ಕಟ್ಟು ಬೇರೆ ಬಂದು
3: ದಾಲಗಿ ಎಂಕ ಅವು ತಟ್ಟಿ ದಾರುಣ ಮಾರಾಯ ಎಂಕ ದಾದಾ
1: ಯಾವ ಕೂಡ ಬೇರೆ ಬಂದು
3: ದಾಲಗಿ ಮಾರಾ ನಿನ್ನ ಪದ
1: ನಾನಿನ ಬಾರನು ಬೇರೆ ಬರಂದೆ ಅಪ್ಪಡ ಬಂದ್ರಂಡು ಓಕೆ ನನ್ನ ಪದ್ಯ इसलिए राधा जले राधा कैसे न जले इसलिए राधा जले राधा कैसे न जले
2: दादा
1: दादा जोर मत दायक महाराज बेले दर ನನ್ನ ಸರಿ ಆಡ್ದಲ್ಲಿ ನನ್ನ ಸರಿ ಆಡ್ದವ ಈ ಪೌಲೈ ಪೌಲೈ
2: ಅದಿಲ್ಲ ಪ್ರಸಾದ ಮಲ್ಪೋಚು ಗೊತ್ತಾಡದ
1: ಏರೇ ನಿರ್ಕೊಂಡು ಮಾರ ಅಣ್ಣ ಆಲಂಚಿನ ತುಂಬ ಇಲ್ಲಿ ಪುನಗ್ಲ ಅಂಚಿನ ಹಿಂಗೆ ನಿರ್ಂದಿತ್ತಲ್ಲ ಐನ್ ಮೊದಲೇ ಕೂಗಿ ಹೋಚಿ ಇವ್ಲೈ ನಾನು ಮೇ ನಾಯಿ ಗಿಡ ಹತ್ತಣ್ಣ ಸೇಂಪು ಮೆಲ್ಲ ಮೆಲ್ಲ ಒಂದು ರೆಸ್ಟ್ ಇದೆ ತುಂಬ ಬೊಕ್ಕ ಬರ್ತೀರಿ ದಾನೆ ಅಡಿ
3: ದಾಲಾಜಿ ಮಾರ ಪೇರ್ ಕೋರ್ನಿ ಸೀದ ಬತ್ತೊಂದು ಬತ್ತಿವೆ
1: ನಾನೆ
3: ಕಾಸು ತೆಗೊಂದಿನೇ

0: ಎನ್ನ ಲಾಸ್ಟ್ ಪರ್ಚೇಸ್ ನನ್ನ ನಿನ್ನೊಟ್ಟಿಗೆ ಎನ್ನ ಪರ್ಚೇಸ್ ಇದೆಯನ್ನು ಒಂದು ಪರ್ಸನೇ ಪರ್ಚು ಮಾಡಿಯಲ್ಲಪ್ಪ ಮೋಲು. ಎತ್ತರದ ಮುಟ್ಟು ಬಾರ್ದು ಗುವೆಲ್ಗ ನಿಲ್ಕಲಾಕ ಉಂಟದ
1: ಹಿಂಗ್ ಬನಿ ಎತ್ತರದ ಮುಟ್ಟು ಬಾರ್ದು ಬನಿ ಉತ್ತ ತೋಚೊಡೊಂದು ಜಾತೆ
0: ತಿಳಿಪಿ ಮುಟ್ಟದಂಗಡಿದೆ ಈತ ಮಲ್ಲ ಒಂದು ಕುಂಟಿ ಮನೆಟುಂತಿಲಾಕ ಆತನು
1: ನೀ ಹಿಂಗ ಕೋಡೆ ರಾತ್ರಿ ಇಂದಕ್ಕೂ ಒಂದು ಆಲೋಚನೆ ಬತ್ತೀನಿ. ಈ ಲಕ್ಷ್ಮಿನ ಮತ್ಮಿಗೆ ಎನ್ನ ತರೆಗುಜಲ್ಲಿ ಅಲ್ಲಿ ಯು ಕಟ್ ಮಲ್ಪೋಡಿ ಯು ಕಟ್ಟಿಗೆ ಫಸ್ಟ್ ಕ್ಲಾಸ್ ಕಟ್ಟಿಗದೆ
0: ಯು
1: ಯು
0: ಐದಿತ್ತ ಒಂದು ಹೊಸ ಕಟ್ಟುವಾಯ್ತನತ್ತ
1: ಹೂವಿಯವು
0: ಐಕ ಬರ್ಚನೆ ಎಣ್ಣೆ ಮತ ದಾಲ ಬರ್ಚೆ
1: ಅಂದೆ ಹೂವಿಗೆ
0: ಹೊಸ ಕಟ್ಟವು
1: ಕಿಂಚಿನವು
0: ಓ
1: ಸಿ ನರಕದ ಮತ
0: ಈತ ಪ್ರಾಯ ಅಂಡಲ್ ಯು ಕಟ್ಟಕ್ಕೆ ಹೋತಲ್ಲಿ ಐದು ಎಕ್ಸ್ ವೈ ಝಡ್ ಮಲ್ಪೋ
1: ಬಾಯಿಗೆ ಹೆಂಚಿನ ಕೇಂದ್ರ ಇರು ಓಕೆ ಮಲ್ಪುನಿ ಜಿ
0: ಓಕೆ ಪುಂಜೋಲ್ ಕೇಂದ್ರ ಒಟ್ಟಾರೆ ಕೇಂದ್ರ ಆಪಣ
1: ನಮ್ಮ ಮಾತ್ಮೆ ಅದು ಏತ್ ವರ್ಷ ಅಂಡಿ
0: 26 ಇಯರ್ಸ್ 2 ಮಂತ್ಸ್
1: 26 ವರ್ಷ 2 ತಿಂಗಳ ಅಂಡಿ ಎಲ್ಲನ ಒಂಜೇ ಒಂಜಿ ದಿನ ವಿಮಾನ ಹುಡುಕುಲ್ಲದರೆ ಇರಿ
0: ಓ ಮತ್ಮೆದ ಮನದ ನೀರು ಅನ್ಕುಲ್ಲಾಯಿನಿ
1: ಅಂದು ಬಜಿಪಿಡು ವಿಮಾನ ಹುಡುಕು ಕುಲು ದಿನ ಒಂದು ದಿನ ವಿಮಾನ ಹುಡುಕುಲ್ಲದರೆ ನಮ್ಮ ಇಷ್ಟು ಪೋತಾನೆ
0: ಪೋಯಿನ ದಾನೆ ಅವು ಪೋಯಿಲಕನೆ ತಾವು
1: ಬಾಯಿಗೆ
0: ಅವು ಕುಲು ನಲ್ಲ ಪೋಪಿನ ಲಂಚಿನೇ ಕುಂತು ನಲ್ಲ ಲಂಚಿನೇ
1: ಬರಿ ನಮ್ಮ ಜಾಳಿ ಕೊಡು ಅಂತ ಏನಪ್ಪ ಪೋಪಿನೇನು
0: ಅದೇ
1: ಪಾರ್ವತಿ ಪಾರ್ವತಿ
0: ಅದೇ ಪಾರ್ವತಿಯಿಂದ ಈ ಬ್ಯಾಗ್ ಅನ್ಕೊಂಡು ಉಲಾಯ್ದಿಲ್ಲ ಮಗ
1: ಈ ಬ್ಯಾಗ್
0: ಬ್ಯಾಗ್ ಉಲಾಯ್ದಿಲ್ಲ ಬ್ಯಾಗ್ ಉಂಟು
1: ಮೂಲು ಕಬಡ್ಡಿ ಟೀಮ್ ಸಿಲೆಕ್ಟ್ ಆಗಲ್ಲ
0: ಅದೇ ಅಲ್ಲಿ
1: ಹೆಂಗಿನಂದು
0: ಅಲ್ಲಿ ಪಾರ್ವತಿ ಇಲ್ಲಪ್ಪ ಮಗ
1: ಮಗ ಒಂದೇ ಇರು ಉಮಾವತಿಯ
0: ಅಲ್ಲೇನಂದು
1: ಹೆಂಗಿನದೆ ನಿನ್ನ ಎಸ್ ಹೆಂಚಿನದೆ
0: ನಿನ್ನ ನಂದು ಡ್ರೆಸ್
2: ದೀಪು
1: ನವೇಲಿ
0: ದೀಪು ನಮ್ಮ ದೀಪು ಕಪಿ ಸೈನ್ಯ ಬರ್ತನತ್ತ ಅಲ್ಲಿಗೆ ಡ್ರೆಸ್
1: ಅಮೇರಿಕದಾಗ ಬರ್ತಿ ಇತ್ತೀರಿ ತೋಚುಡು ಮೂಲ ನಟ್ಟಿ ಅಲ್ಲ ಅಕ್ಕ ಕೊಡ್ತು ಪೋಯ್ ನಮೆ
0: ನಟ್ಟಿ ನಮೆ
1: ಪ್ಯಾಂಟ ಚಟ್ಟಿ ಹೆಂಚಿನವು
0: ಪಾಪ ರಾಮಗ ಆಗ ಗೊತ್ತುಂಡ ಆಗ ವಿಷಯ ಗೊತ್ತಿಜ್ಜಿ ಕೂದು ಪೋಡಿ ಅರ್ಲ ಯಾವ ಹಂಚಿದಾಗೆ ಅವು ಎಲ್ಲ ಬೋಡಿ ನನ್ನ ಡ್ರೆಸ್
1: ದಾದಾ
3: ಮಾರಾಯ ನೆತ್ತೆರ್ ವೈಪ್ಪ.

0: తూపును మారా?
1: ఎంగిన తూపును?
0: తీరలే
1: నన్ను కొన్ని విధాయ గొప్పల అల్ల నక్షత్ర ఎడ్డెజ్జి మారా. అల్ల నక్షత్ర ఎడ్డెజ్జి అల్లా అల్లా అల్లని మద్మైన ఉండత రడ్డే తింగోళ్ళు సై పెరిగా అవి గొత్తున్నదా నీకు? అవన్నీ గొత్తున్నదా విషయ
0: నక్షత్ర ఎడ్డెజ్జి అల్లని మద్మైనే రెడ్డి తింగోళ్ళు సైపోయిందా? నేను ఈ నమ్మునా?
1: ఓ
0: నేను ఈ నమ్మునా బే
1: యాన నమ్ము జీ నమ్ములందాసి
0: ಮಾಸ್ಟ್ರು ಏನ್ ಮಾಡ್ತಾ ಇದ್ರಿ ಮೇಸ್ಟ್ರೇ?
2: ನಾನು ಚಿಕ್ಕ ಪುಟ್ಟಣಿಗಳಿಗೆ ಬುದ್ಧಿ ಬರ್ತಾ ಇದ್ದೇನೆ.
0: ಯಾವ ಪದ್ಯ?
2: ವಾರ್ಷಿಕೋತ್ಸವಕ್ಕೆ.
0: ಮಕ್ಕಳ ವಾರ್ಷಿಕೋತ್ಸವಕ್ಕೆ
2: ಪದ್ಯ ಬರ್ತಾ ಇದ್ದೇನೆ.
0: ಸರಿ ಸರಿ. ಓ ರಾಮ ನಮ್ಮೆ ನೆಂಚವಲ್ಲ ಮಾಸ್ಟ್ರು ಶಾಲಾ ಜೋಕಲ್ನ ವಾರ್ಷಿಕೋತ್ಸವಕ್ಕೂ ಪದ್ಯ ಬರೀಪುನಿಗೆ ಆ ಚಡ್ಡಿನಂತೆ ಹೊಯ್ತು ಕಟ್ಟ ಮೇವು. ಯಪ್ಪ ಈ ಫೋನ್ ಹೆಂಗ್ ಫೋಡಿಗೆ ಅಮ್ಮ ಮಾರೆ? ಯಪ್ಪ ತಾಲ್ ನಮ್ಗೆ ಗೊತ್ತಾಗ್ಬೋದು. ಓಡು ಈ ಚಡ್ಡಿ ಮಿತ ಓಡು ಅಂತೆ. ಓಡು ಓಡು ಫೋಡಿಗೆ ಅಪ್ಪ ನಿಂಗೆ ಫೋಡ್ ಫೋಡ್ ಓರಾಣಿ ಬರುವಂತ ಮಿತ್ತುಕೊಂಡು ಇಲ್ಲ ಇನ್ನು ಫೋಡ್ ಫೋಡ್ ಫೋಡ್ ಫೋಡ್ ಫೋಡ್ ಫೋಡ್ ಬೇಡ ಓಡೆ ಓಣ ಮೇ ಓಣು ಮಿತ್ತು ಮಾಡು ಆ ಮಿತ್ತು ಕೊಂಡು ಕಂಡ ಹೊಟ್ಟೆ
1: ಕಂಡ ಹೊಟ್ಟೆ ಬೋಣ.
0: ಯಾವ ಫುಲ್ಲು
2: ಇದು
0: ಚಡ್ಡಿ ಸರಿ ಇದೆಯಾ?
1: ಇದು ಗುಬ್ಬಿ ಇಂಜಿ
0: ಪೋತನಾಡು.
2: ಇದು ಚಿಕ್ಕ ಪುಟಾಣಿಗಳಿಗೆ ವಾರ್ಷಿಕೋತ್ಸವಕ್ಕೆ
0: ಎರಡನೇ ಕ್ಲಾಸಿನ ಮಕ್ಕಳಿಗೆ ಪದ್ಯ.
2: ನೃತ್ಯ ರೂಪಕ ಗಂಡ ಹೆಂಡ
0: ಯಾರು? ರಾಮ.
1: ನಾನು ರಾಮ ಅಲ್ಲ ಮಾಸ್ಟರ್. ನಾನು ರಾಮ ಅಲ್ಲ ಮಾಸ್ಟರ್. ನೀವು ಯಾಕೆ ನನ್ನನ್ನು ಕಡಿಗಡಿ?
2: ಗೊತ್ತಾಯ್ತು ಮಗ, ಗೊತ್ತಾಯ್ತು ಮಗ. ಬೇಸರ ಮಾಡ್ಬೇಡ ಆಯ್ತಾ? ಬೇಸರ ಮಾಡ್ಬೇಡ. ಆಯ್ತು ಮಗ, ಆಯ್ತು ಮಗ. ಬೇಸರ ಮಾಡ್ಬೇಡ ಆಯ್ತಾ?
0: ರಾಮ ಮಾಸ್ಟರ್, ಅವನನ್ನು ಸರಿ ನೋಡಿ.
2: ಆಯ್ತು ಮಗ.
0: ಅವನಿಂದ ಅವನ ಪಾಸ್ಪೋರ್ಟ್ ಸೈಜ್ ಫೋಟೋ ಬರ್ಮೆ ತೊಂದು ಪಡ. ಎರಡನೇ ಕ್ಲಾಸಿನ ಪುಟ್ಟಾಣಿಗಳಿಗೆ ಯಾವ್ದು ಹಾಡು?
2: ನೃತ್ಯ ರೂಪಕ. ಇದು ಗಂಡ ಹೆಂಡತಿಯ ಬಗ್ಗೆ. ಗಂಡ ಹೆಂಡತಿಯ ಬಗ್ಗೆ. ಗಂಡ ಪುಣ್ಯಾತ್ಮ ಅಮೆರಿಕಕ್ಕೆ ಹೋಗ್ತಾನೆ.
0: ಹೋಗ್ಲಿ,
2: 7 ವರ್ಷ ಬಿಟ್ಟು ಬರ್ತಾನೆ. ಹೆಂಡತಿಯನ್ನು ನೋಡ್ತಾನೆ. ಆಗ ಅವನ ಹೆಂಡತಿಗೆ ಬೇರೆ ಮದುವೆ ಆಗಿದೆ.
0: ಓಹೋ, ಎರಡನೇ ಕ್ಲಾಸಿನ ಗಂಡ.
2: ಆಗ ಫೀಲಿಂಗ್ ಅಲ್ಲಿ ಆಡುದು.
0: ಫೀಲಿಂಗ್ ಅಲ್ಲಿ ಎರಡನೇ ಕ್ಲಾಸಿನ ಗಂಡ ಅಮೆರಿಕಕ್ಕೆ ಹೋಗುದಾ?
2: ಹೌದು.
0: ಹೆಂಡತಿ ಸಹ ಎರಡನೇ ಕ್ಲಾಸ್.
2: ಎರಡನೇ ಕ್ಲಾಸ್
1: ಅವರಾಗೆ ಹೋಗುದ? ಅಲ್ಲ, ಕಲಿಸುದ.
2: ಇಲ್ಲ ಇಲ್ಲ, ಅವರಾಗಿ ಹೋಗುದು.
0: ಅವರಾಗಿ
2: ತೊಂದ್ರೆ ಇಲ್ಲ.
0: ಯಾವ್ದು ಪದ್ಯ ಅದು?
2: ಎರಡನೇ ಕ್ಲಾಸಿನ ಮಕ್ಕಳಿಗೆ ಫೀಲಿಂಗ್ ಅಲ್ಲಿ ಆಡುದು ಹಾಡು.
3: ನೀನೇ ಸಾಕಿದಾಗಿ ನ್ಯಾವ್ ನ್ಯಾವ್, ನಿನ್ನ ಹುಟ್ಟಿನಾಗಿ ನ್ಯಾವ್ ನ್ಯಾವ್, ನಾಯಾಗಿ ತುಚ್ಚಿತಲ್ಲೋ, ನಾಯಾಗಿ ತುಚ್ಚಿತಲ್ಲೋ.
1: ಓ ಮರ್ಲು ಮರ್ಲು ನಾಯಾಗಿ ತುಚ್ಚಿತಲ್ಲೋ,
0: ಮರ್ಲು
1: ಮರ್ಲು ನಾಯಾಗಿ ತುಚ್ಚಿತಲ್ಲೋ,
0: ನಾಯಾಗಿ ತುಚ್ಚಿತಲ್ಲೋ. ಕಣ್ಮೆ
1: ಬಗೈತಿನ ನಾಯಾಗಿ ಚುಚ್ಚಿ ಅವು ಅಂತನ
0: ಹದ್ದಾಗಿ
1: ಹದ್ದಾಗಿ ಚುಚ್ಚಿತಲ್ಲೋ,
0: ಹದ್ದಾಗಿ ಚುಚ್ಚಿತಲ್ಲೋ, ಹದ್ದಾಗಿ ಚುಚ್ಚಿತಲ್ಲೋ.
2: ಓ ಓ ಓ, ಹದ್ದಾಗಿ ನಿಂಗಳ ಗೊತ್ತುಂಡ್ಯಾ? ಹದ್ದಾಗಿ ನಿಂಗಳ ಗೊತ್ತುಂಡು? ಎರಡನೇ ಕ್ಲಾಸ್ ಜೋಗ್ಲಿ ಬಂಗಾ ಪೂಜಾ ಅದನ್ನ ಓಲ್ ನಾಳ ಹೋಗಿನಿ. ನಾ ಎಡ್ಡ ಓಲ್ ಅದಕ್ಕೆ ಕೊಡು.
0: ಸರಿ ಉಂಡ ಸರಿ ಇದ್ಯಾ? ನನಗೆ ನಡುವುತ್ತಿ
2: ಸರಿ ಇವರೇ
0: ಸರಿ ಕರೆಕ್ಟ್
2: ಎಲ್ಲಿ ಹುಡ್ಕೊಡುವ?
0: ಹೌದು,
2: ನಾಯಿ ಆದ್ರೆ ನಾಯಿ ಸತ್ತ ಸಿಗ್ತದೆ,
0: ನಾಯಿ ಸತ್ತ ಮಾರ್ಗದಲ್ಲಿ ಸಿಗ್ತದೆ.
2: ಸರಿ ಅಲ್ಲ?
0: ಸರಿ ಅಪ್ಪ.
2: ಈಗ ಮೂರನೇ ಕ್ಲಾಸಿನ ಪುಟಾಣಿಗಳಿಗೆ.
0: ಅಬ್ಬ, ಹೊರ ಜೋಕ್ಲು ಮಲ್ಲ ತಂದ ಎಡ್ಡೆತ್ತ ಮೇದ.
2: ಮೂರನೇ ಕ್ಲಾಸಿನ ಪುಟಾಣಿಗಳಿಗೆ
0: ಯಾರದು?
1: ನಾನು ರಾಮ ಮಾಸ್ಟರ್. ನಾನು ರಾಮ. ನಿಮ್ಗೆ ನಾನು ಎಷ್ಟು ಸತ್ತಿ ಹೇಳಿದ್ರು ನಾನು ರಾಮ ಅಲ್ಲ, ನಾನು ರಾಮ, ನಾನು ರಾಮ. ಇಲ್ಲ ಇಲ್ಲ, ಇರೋದು ನಾನು
2: ಮತ್ತೆ
1: ನಾನು ಬೆಳಿಗ್ಗೆ ಹೇಳ್ತೇನೆ ನಿಮ್ಗೆ, ಮಧ್ಯಾಹ್ನ ಹೇಳ್ತೇನೆ, ಪುನಃ ಗಡಿ ಗಡಿ
0: ಹೇಳಿದ್ದೀನಿ. ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಕಾತನ್ಮೇ ನಿನ್ನ.
2: ಇದು ಮೂರನೇ ಕ್ಲಾಸಿನ ಪುಟಾಣಿಗಳಿಗೆ. ಇದು ಯಾವ ಪಿಕ್ಚರ್ ಗೊತ್ತುಂಟ?
0: ಯಾವುದು
2: ಇದು? ಎಡಕಾಲು ಗುಡ್ಡದ ಮೇಲೆ,
1: ಮತ್ತೆ ಬಲಕಾಲು ಯಾರ ಮೇಲೆ?
2: ಬಲಕಾಲು ನಿನ್ನ ಚಿಗಲೆ ಮೇಲೆ.
1: ಅಲ್ಲೇ ಅಯ್ಯ
0: ಬಕ ನಿಕ್ಕದ ಕಾಲು ಅದಿವಾಡು.
1: ಅವು ಎಡ ಕಾಲು?
0: ಎಡ ಕಲ್ಲು ಅಲ್ಲ, ಅವು ಕಲ್ಲನ್ನು ಕಂಡು ಆಯ್ತು ಹಾಕೋಣ.
2: ಸರಿ ಇಲ್ಲ, ಕಾಲು
0: ಕರೆಕ್ಟ್ ಕಾಲು ಎಲ್ಲಿ ಸೈಡ್?
2: ಸರಿ ಇಲ್ಲ,
0: ಇಲ್ಲಿ ಆಯ್ತು.
2: ಈಗ ಫೀಲಿಂಗ್ ಅಲ್ಲಿ ಆಡುವಂತ ಆಡು.
0: ಎಲ್ಲ ಫೀಲಿಂಗ್?
2: ಹೌದು, ಗಂಟ ಕಲ್ಸ ಹೋಗ್ತದೆ. ಆಗ ಮನೆಯಲ್ಲಿ ಹೆಂಗತಿ ಒಬ್ಬಳೆ, ಆಗ ಫೀಲಿಂಗ್ ಅಲ್ಲಿ ಆಡುವಂತ ಆಡು.
0: ಯಾವ ಹಾಡೋದು?
3: ವೀರ
0: ಆ ಚೌಕಿ ಬಿದ್ದಾಡ್ದು ವೇಷ.
3: ವೀರ ಇನ್ನೂರು ತರಹ, ಇನ್ನೂರು ತರಹ.
1: ಎಂತ ಮಾತ್ರ ಅದು ಇನ್ನೂರು ತರಹವ? ಅದು ಇನ್ನೂರು ತರವಹ, ಅದು ನೂರು ನೂರು ತರಹ ಅಲ್ಲ. ವೀರಹ ನೂರು ನೂರು ತರಹ ಆಗಲ್ಲ ಅದು.
0: ನೂರು ನೂರು
3: ವೀರಹ ನೂರು.
2: ಓ, ನೂರು ನೂರು ತಿಂಗಳ ಗೊತ್ತಿಯಾ? ನೂರು ನೂರು ತಿಂಗಳ ಗೊತ್ತುಂಡು. ಲೆಕ್ಕದ ಮಾಸ್ತಿ ಹೆಂಗ ಲೆಕ್ಕ ಕಲ್ಪೋಣ? ನೂರು ನೂರು ತಿಂಗಳ ಗೊತ್ತುಂಡು. ಏನೇ ಟೋಟಲ್ ಮಂದ್ ಬಂದ
0: ಹೆಂಚಿನ ಮಾರಯ್ಯ.
2: ಸರಿ ಇವ್ರೆ,
0: ಮುಂಬೈ ಪೋಯಿ ಬಂದಾಗ ಅಡಿಗೆ ಅಟ್ಟ ಅಟಿಲ್ ತಗೊಂಡೆ ಉಂಟಲ್ಲ ಬರ್ಕೊಂಡು.
2: ಸರಿ ಇವ್ರೆ,
0: ಕರೆಕ್ಟ್
2: ಸುಮ್ಮನೆ ಯಾಕೆ ನೂರು ನೂರು ಅಂತ ಹೇಳಿ?
0: ಟೋಟಲ್
2: ಇನ್ನೂರು ರಗಳೆ ಇಲ್ಲ.
0: ಅವ್ರ ಲೆಕ್ಕದ ಮಾಸ್ಟರ್ ಅಲ್ಲ, ಅವ್ರ ಟೋಟ್ಲಿ ಮಾಡುದಿಲ್ಲ.
2: ಒಮ್ಮೆಲೆ ಮುಗಿತಲ್ಲ. ಈಗ ನೆಕ್ಸ್ಟ್ ಸ್ವಾಂಗಿ ನಾಲ್ಕನೇ ಕ್ಲಾಸ್ ಇರ್ಬಿಟ್ಟ.
0: ನಾಲ್ಕನೇ ಕ್ಲಾಸ್ ಮುಟ್ಟ ಬತ್ತು ನನ್ನ ಮುಂಚೆ ಏಳನೇ ಮುಟ್ಟ ಮಾತ್ರ.
2: ನಾಲ್ಕನೇ ಮಾಡಿದ ಗ್ಲಾಸಿನ ಪುಟಾಣಿಗಳು ಇದು.
1: ನಾನು ಯಾರು? ನಾನು ಕೇಳಿದ್ದೆ, ನಾನು ಯಾರು ಹೇಳಿ? ನಾನು ಯಾರು? ನಾನು ರಾಮಲ್, ನಾನು ರಾಮಲ್. ನಾನು ಒಂದು ಕುಬ್ಜ ವ್ಯಕ್ತಿ, ಅಲ್ಲಿ ಕುಳಿತಿರುವಾಗ ನೀವು ಗಡಿ ಗಡಿ ನನ್ನನ್ನು ಕುಕ್ಕಿ ಕುಕ್ಕಿ ಕೊಲ್ತಾ ಇದ್ದೀರಲ್ಲ, ಇದರ ಅರ್ಥ ಏನು? ನನಗೆ ಅದು ಅರ್ಥ ಆಗ್ಬೇಕು. ಇದು ನೀವು ಗಡಿ ಗಡಿ ನನ್ನನ್ನು ಕುಕ್ಕಿರಲ್ಲ, ಈ ರೀತಿ ನೀವು ಕುಕ್ಕಬೇಕಾದ್ರೆ ಇದರ ಅರ್ಥ ಅಂತರಾರ್ಥ ಎಂತ?
2: ರಾಮ ರಾಮ ರಾಮ ರಾಮ ರಾಮ
1: ಅಂದ ಅಯ್ಯ ಮರ್ಲ್ಯಾಂಡೆಲ್ಲ ಪೆಟ್ಟಿನ ಬೋಡಿ ಉಂಡು ಬಾಕ ಇಂಚನಯ್ಯ ಗೊತ್ತೇ ಯಾನು ಮುರಣಿಯ ಈ ಜನ ಲೌದ್ರ ಮೇರನ ಹೋಟೆಲ್ ಅಲ್ಪ ಇಂಥ ಪೊಕ್ಕರ ಕುಲು ಎಂಟು ಬೇಜಾರ ಅಂತೂ ಯಾನ ಪಂಡೆ ಮಾಸ್ಟ್ರೆ ನೀವು ಗಡಿ ಗಡಿ ನನ್ನನ್ನು ಗುರ್ತ ಸಿಗುದಿಲ್ಲ. ನೀವು ಹಾಗೆ ಕೇಳ್ಬೇಡಿ, ನನ್ನನ್ನು ಕರೆಕ್ಟ್ ಗುರ್ತ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ನಾನೊಂದು ಸಹಾಯ ಮಾಡಿದೆ, ನೀವು ನನ್ನನ್ನು ಪರಿಚಯ ಇಟ್ಕೊಳ್ತೀರಿ. ಬಂದ್ರೆ ಹೋಟೆಲ್ಗೆ ಎತ್ತೊಂದು ಹೋದು ಅಯ್ಯ, ಈ ಜನಕ್ಕೆ ಸಮಾ ತಿಂದ್ರ ತೆತ್ತು ಕೊಡ್ತೀನಯ್ಯ. ಈ ಜನ ಸಾಧಾರಣ ಏಳು ಬಾನ್ಸ್ ಮೂಜಿ ಚಾಮತ ತಿಂತೀನಯ್ಯ. ಪೂರ ಸಮಾ ತಿಂದ್ರೆ ಕೂಲಿ ಆ ತೊಂದರೆ ಕೂಲಿ ಇಡುನತ್ತೆ ಮೂಲ ಪತ್ತು ಕೆರೆ ತಿದ್ಕೊರ್ನಿ, ಸರಿ ತಿನ್ನಿ ಸರಿ ತಿನ್ನಿ, ನಿಮ್ಮ ಹೊಟ್ಟೆ ಫುಲ್ ಆಗಲಿ ಪಡೆದು ಕೊರ್ನಿ ಅಯ್ಯ. ಇದು ಮಾತ್ರ ಆದ ಅಯ್ಯ, ಕಾಸು ಕೊಡ್ದೆ ನಾನು ಪಿರ ತಿರುಗುವ ಇಂಚ ಪಿಸ್ತೂಲ್ ಬತ್ತದಿನಿ.
0: ಚಾರಿಗೂ ನಿಮ್ಮ ಮುತ್ತಿಗೆ ಒಂದು ಕನೆಕ್ಷನ್ ಉಂಟು.
2: ಅದು ಹೇಗಪ್ಪ?
1: ಅದು ಅದು ಮುತ್ತು ಉಂಟಲ್ಲ, ಆ ಮುತ್ತು ಇಲ್ಲಿ ಇಲ್ಲಿ ಎಲ್ಲ ಕೊಡಬಹುದು. ಆ ಕುರ್ಚಿಯ ಮುತ್ತು ಉಂಟಲ್ಲ, ಅದು ಬೆನ್ನಿಗೆ ಮತ್ತೆ ಸೊಂಟಕ್ಕೆ ನಿಮ್ಮ ತಿಗಲೆಗೆ ಎಲ್ಲ ಕಡೆಗೂ ಆಗ್ತದೆ, ಎಲ್ಲೆಲ್ಲೂ ಆಗ್ತದೆ.
2: ಅವನು ಮಾತ್ರ
0: ನಿನ್ನ ಮಾತ್ರಗೆ ಮೇ ಮಾಸ್ಟ್ರೆ ಕನ್ಫ್ಯೂಸ್ ಆಗ್ತದೆ. ನಿನ್ನ ಒರಿಯಾನ ನಿಮ್ದು ದಾದ ಈ ಕಣ್ಣದ್ದು ತಪ್ಪು ಅಂತ ಗೊತ್ತಾಗ ಎಂಗಲ ಮತ್ತೆ ಕ್ಲಿನಿಕ್
2: ಉಂಟು.
0: ನಾನು ಯಾರು? ನಾನು
2: ನೀವು ಡಾಕ್ಟರ್ ಅಲ್ವಾ? ನೀವು ಡಾಕ್ಟರ್? ನೀವು ಡಾಕ್ಟರ್ ಚಿಮ್ಮಿ ಅಲ್ಲ? ಚಿಮ್ಮಿ
0: ಡಾಕ್ಟರ್ ಚಿಮ್ಮಿ
2: ಚಿಮ್ಮಿ ಕರೆಕ್ಟ್ ನೆನಪುಡು ನನಗೆ. ನಿಮ್ಮ ಅಪ್ಪ ಒಬ್ಬರಿದ್ರಲ್ಲ
0: ಡಾಕ್ಟರ್ ಲ್ಯಾಂಪು?
2: ಕರೆಕ್ಟ್ ನೆನಪುಡು ನನಗೆ.
0: ನನ್ನಪ್ಪ ಡಾಕ್ಟರ್ ಲ್ಯಾಂಪು, ನಿಮ್ಮ ಅಪ್ಪನ ದೋಸ್ತಿ ಅಲ್ಲ?
2: ನಮ್ಮಪ್ಪ ಯಾರು?
0: ನಿಮ್ಮಪ್ಪ ಡಾಕ್ಟರ್ ಗ್ಯಾಸ್ ಲೈಟ್ ಅಲ್ಲ?
2: ಕರೆಕ್ಟ್ ನೆನಪುಂಟು.
0: ನಿಮ್ಮ ಅಜ್ಜಿ ಜ್ಯೋತಿ?
2: ಸರಿ.
0: ನಿಮ್ಮ ಕುಟುಂಬ ಎಲ್ಲ ಕ್ಯಾಂಡ್ಗಳು ಮತ್ತೆ ಎಲ್ಲ ಸೇರಿ ಒಂದು ಕಾಟ
1: ಮತ್ತೆ ನಿಮ್ಮನ್ನು ಮಲಗಿಸುದು
0: ಮತ್ತೆ ನಿಮ್ಮ ಕಾಟ ಇಲ್ಲ
1: ಮತ್ತೆ ನಮ್ಗೆ ನಿಮ್ಮ ಕಾಟ ಇಲ್ಲ.
2: ಅದ್ರಲ್ಪಿಲ್ಲ ಅದ್ರಲ್ಪಿಲ್ಲ. ಇವರು ಡಾಕ್ಟರ್
0: ಚಿಮಿನಿ
2: ಅವರೇ, ನನಗೆ ತಕ್ಷಣ ನೆನಪು ತಕ್ಷಣ ಮರವು. ಅದಕ್ಕೆ ಎಂತ ಮಾಡುದು ಚಿಮಿನಿ ಅವರೇ?
0: ಡಾಕ್ಟರ್ ಯಾರು ಬಿಡಿಸೋದಿ ಮರ್ದು ಬೈದಿನಲ್ಲ.
2: ಅದಕ್ಕೆ ಎಂತ ಮಾಡುದು ಚಿಮಿನಿ ಅವರೇ?
0: ಅದಕ್ಕೆ ಒಂದು ತೆಂಗಿನಕಾಯಿ ಬಿದ್ದದ.
2: ಹೌದು.
0: ಇನ್ನು ಮೇಲಿಂದ ದೋಗರಣ ಹತ್ರ ಹೇಳ್ಬೇಕು ಡಬ್ ಡಬ್ ಡಬ್ ಎಂಟು ಹಾಕು.
2: ಸರಿ ಆಗ್ತದೆ?
0: ಕರೆಕ್ಟ್ ಆಗ್ತದೆ.
2: ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ?
0: ಇಲ್ಲ, ಹೆಚ್ಚು ಆಗುದಿಲ್ಲ, ಅದರಲ್ಲಿ ಕಮ್ಮಿ ಆಗುದು.
2: ಹಾಗಂದ್ರೆ ತೊಂದರೆ ಇಲ್ಲ,
0: ಹೊರಬಾಡು.
2: ಈಗ ಹರಿಯುವಾಗ ಹಾಡುವಂತ ಹಾಡು
0: ಕಡೆನಾಗ
2: ಹರಿಯುವಾಗ. ಇದು ನಾಲ್ಕನೇ ಕ್ಲಾಸ್
0: ಮಕ್ಕಳೇ ಕಡಪಿಗಲ್ಲ ಶಾಲೆ ಬರ್ಲಿಕ್ಕೆ
2: ಉಂಟು.
0: ನ್ಯಾಚುರಲ್ ಮಾರೆ.
2: ಹೌದು. ಈಗ ಪಾಲ್ ಕಡಲೆ ಕಡಿಮಾಗ ಜನಿಸಿ ಬಂದೇ.
0: ಎಂತ ಮಾಸ್ರೆ, ಮಕ್ಕಳಿಗೆ ಸಾಹಿತ್ಯವನ್ನು ಯಾವಾಗ್ಲೂ ನಾವು ಅಚ್ಚುಕಟ್ಟಾಗಿ ಕಲಿಸ್ಬೇಕು. ನಾವು ಅದು ಸಾಹಿತ್ಯ ರಾಂಗ್ ಮೇವು ತಪ್ಪು ಮೇ ಅವು ಎಂಕ ಪದ್ಯ ಗೊತ್ತಿತ್ತು ನಿಟಾಣ್ ಪಾಲ್ ಕಡಲೆ ಕಡೆಯುವಾಗ ಹಾಗೆಲ್ಲ ಮಾಸ್ರೆ ಅದು ತಿದ್ಕೊಳ್ಳಿ. ನಾನು ಬರ ನಾನು ಹೇಳ್ತೇನೆ. ಪಾಲ್ ಕಡಲೆ ಕಡೆವಾಗಲಿ ಜನಿಸಿ ಜನೇ ನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನು ರಾಗಣಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ಕಡೆದಾದ್ರೆ ಅರೆಪ್ಪು ದೆಪ್ಪುಣಗವನ್ ಪುಣ ಪದ ಕಡೆಯುವಾಗ ಹೇಳೋ ಪದ ಅಲ್ಲ.
1: ಅತ್ತಯ್ಯ ಅತ್ತಯ್ಯ ಒಂದು ಕಡೆದ ಅರೆಪ್ಪು ದೆಪ್ಪುಣಗತ್ತು
0: ಅದು ಕರೆಕ್ಟ್ ಲಿರಿಕ್ಸ್ ಅಲ್ಲಿ ಹಾಗೆ ಬರ್ತದೆ.
4: ಕಡೆವಾಗಲಿ ಜನಿಸಿದಂದೆ ಕೇಳಿ ಸ್ವಲ್ಪ ಡೌನ್ ಮಾಡಿದೆ ನೋಡಿ. ಪಾಲ್ಗಡಲ ಕಡೆವಾಗಲಿ ಜನಿಸಿದಂದೆ ನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗಲಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ
0: ಸಣ್ಣ ಆತ್ಕೊಡ್ತಾನ ಅರೆಪು ಸಣ್ಣ ಆದ ನಾವು ಅರೆಪು ದೆಪ್ಪ.

0: ಇದೇ ರಾಗದಲ್ಲಿ, ಇದೇ ತಾಳದಲ್ಲಿ, ಇದೇ ರಾಗದಲ್ಲಿ, ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲ ಮೇಘ ಶಾಮ. ಇದೇ ರಾಗದಲ್ಲಿ
1: ಹೋಗು ಎನ್ನಲು ನಾಯ ಇರುವೆ ಎನ್ನಲು ಈ ತೆರದನೆ ಯಾರು
2: ನಡೆ ನಡೆ ನಡೆ ನಡೆ ನಡೆ ಮನವೇ
1: ನಿನ್ನ ಅಣೆ ಬರದ ಕಡೆಗೆ
3: ಜೋಡ್ದಾರ ಹೆಚ್ಚು ಕಮ್ಮಿ ಮಾಡ್ತೊಂಡಲ್ಲಾ ಊರ್ದ ಜನಗಳು ಏರ್ದಕ್ಕೇನು ನಿಂಡ ನಿಕ್ಕೇ ನೋಡು ಅಲ್ಲ ಜವಾಬ್ದಾರಿ ಕುಣಿ ಏರಿಗೆ ಏರಿಗೆ ನಿಕ್ ಬೊಕ್ಕ ಈಕೆ ಅಂದ್ರೆ ಬೊಕ್ಕ ಏರಿಕೆ ನೋಡು ಏರಿಕೆ ನೋಡು ಈಕೆ ನೋಡು ಈಕೆ ನೋಡು ಲೆಪ್ಪು ಬಾರದು ಲೆಪ್ಪು ಬಾರದಿನ
1: ಬಾರದೆ
3: ಬಲಾಡಿ
1: ಎಂಚಿನ ಮರ ಯಾನ್ ಕೇನ್ ಮೇಲೆ ಇದನ್ನು ಮಾತ್ರ ಯಾನ್ ಕೇನ್ ಮೇಲೆ ಎಂಚಿನ ಮರ ಇದೆ ಅದೇ ಓ ಮುರಾಣಿ ನಿಂತ ದೂವೆ ಅಂಗಿ ಅನಿಕ್ಕು ಬೇತೈತ ತೂಲ ತೂಲ ದೀಪು
3: ಏತ
1: ಅಂಗಿದ ಚೀಲ ತೆಂಗೋ ಅಪಗಣ ಎಂಗಳು ಬೇಲೆ ದಕ್ಕಳು ಅಂಗಿಲ ಪಾಡ್ರ ಇದ್ದ ದೀಪು ತುಲಾ ತಿಂದೆ ಕೂಡ ಕೈ
3: ಪಿಂಟೆ ಸಮಾಜ ನಿನ್ನ ಕೈ ದಾಯ ಪಿಂಟವು
1: ಎಂಚಿನ ಎಂಗ್ ಬೆತ್ತೊಡಿ ಏರ್ನ ಕೈ ಪಿಂಟವು ಆಪುಜಿ ಮಹಾರಾಯ
3: ಏನೋಡ್ ಮಾರ ಬಿಟ್ರೆ ಬಲ್ಯ ನನ್ನ ಕೈ ಬಿಂಟದಲ್ಲ ಕೇಂದ್ರ ಬಲ್ಯ ನಾ ಬರ್ಬೇಕೇನು ಈ ಒಂದು ಆದರ್ಶ ಯೋಗ್ಯ ಅವಳು ಸಮಾಜದ ಕುಶಲ ಶಕ್ತಿಯ ವಿರುದ್ಧ ಹೋರಾಡು ಈ ದುಂಪೋಡು ಈ ಜನನಾಯಕ ಅವಳು ಧೀಮಂತ ವ್ಯಕ್ತಿ ಅವಳು ಮಲ್ಲ ಜನ ಅವಳು ಕೇನು ಪನ್ಪುಣೇನು ಕೇನು ಈ ಒಂದು ಮಲ್ಲ ಜನ ಅವಳು ಈ ಧೀಮಂತ ಶಕ್ತಿ ಅವಳು ಎಂಗಿನ ಯುಕ್ತಿ ಅವಳು ಈ ಒಟ್ಟಾರೆ ದಾದಲ್ಲ ಅವಳು
1: ಯಾವ ಯಾವ ಮಾರ ಇದು ಗಾಳಿ ಜಾಸ್ತಿ ಅಣ್ಣ ಯಾನ್ ಪುಟಾವೇನ
3: ದಾಳ ಆಪುಜಿ ಮಾರ ಯಾನ್ ಪನ್ಪುಣಕೇನು ಈ ಮಲ್ಲ ಜನ ಅವಳು ನಿನಗೆ ಒಂದು ಶಕ್ತಿ ಬರು ಈ ಕೇನು ನಿನ್ನ ಪಿರವು ಯಾರು ಇಲ್ಲ ನಮ್ಮ ಪಿರವು ಸಮಾಜ ಉಂಟು
1: ಸಮಾಜ ಉಂಡ
3: ಸಮಾಜ ಉಂಡ
1: ಮೇಲೆ

0: ಸಮಾಜ ಉಲ್ಲಾಸ.
1: ಓ ನಮ್ಮ ಬಿರಾಡ ಸಮಾಜ ಹೇಗೋ ಉಂಟು?
2: ಯಾಕೆ
1: ಬುಡ್ರವಲ್ಲಿ
2: ಅಲ್ಲ
1: ನಿನ್ನ ವೈರಿ ಬರೋದಿಲ್ಲ ಅಲ್ಲಕ್ಕೆ ಬುಡ್ರವಲ್ಲಿ ಪಕ್ಕ
3: ಅಲ್ಲ
2: ಕುಂಟೋಂಡಿ
3: ಇತ್ತಿನ ಅಲ್ಪ ನಂಡು
2: ಇತ್ತಿನ ಅಲ್ಪ ನಂಡು ಇತ್ತಿನ ಅಲ್ಪ ಉಂಡು ಎಂಕಲ ಗೊತ್ತ ಅಲ್ಲ ಕುಂಟೋಂಡಿ
3: ಇತ್ತಿನ ಅಲ್ಪ ನಂಡು ಬಾ

0: என்ன
1: கைத்தல்
2: ಬತ್ತೇರಿ ಬತ್ತೇರಿ ಪುಷ್ಪಾನಂದೇರಿ.

0: ಸೈತಿನ್ಯಾವ್ ಪಾರ್ವತಿ ಕಿರಣೆ ಅವು
1: ಯಾರು ಪಂಡ್ಯ ನಾನು ಇಷ್ಟೇ ನಕ್ಷತ್ರ ನಮ್ಮ ಎಲ್ಲ ಕುಲ್ಲಾನು ಬರ್ತೀನಿ
0: ಕೇಳಿ ಅವಳ ಮಂಡೆಯನ್ನು ಶೂಟ್ ಮಾಡಿ.
2: ನೀವು ನೀವು ಟೀಚರ್ ಅಲ್ವಾ?
1: ನೀವು ಮಾಸ್ಟರ್ ಅಲ್ವಾ?
2: ಹೌದು.
1: ಹಾಗಾದ್ರೆ ನಾನು ಟೀಚರ್.
0: ಆಯ್ತಲ್ಲ, ಆ ತೆಗೆದಾಗಿನ ಜನ ಬೇತೆ ಬೇಲೆ
1: ಅಂದಿಯ ಪಂಪಿನ ಕೇಳಿ ಐತೆ. ಅಮರ್ ಜೋಕಲ್ ಬರ್ತೀರಾ?
0: ವಿಜಾರ್ ಅಣ್ಣ ಪೇಲ, ವಿಜಾರ್ ತಿಮ್ಮಪ್ಪ ಇಲ್ಲ. ಇತ್ತೆ ಮಗೆಲ್ಲ ತಾರೆ ಬಬ್ಬನ
2: ಅಣ್ಣ ಕಲ್ಪುರೇಟ್ ದಟ್ಟಿ ಅಂತ ತಾರೆ ಮೇಲೆ ಟ್ರೈನಿಂಗ್
0: ಅವಿಂಗಿನ ಬಂದಿ
2: ಅವತ್ತೆ ಕಲ್ಪುರೇಟ್ ಅಣ್ಣ
0: ಅವು ಎಲ್ ಬೋಡ್ರಾಗ
2: ಬೋಡ್ರಾಯವಣ್ಣ ತಾರಾಯ ಡೆಕ್ಕುನಾಗ ಬೇಟೆ ಜನ ಬಿತ್ತಲಿಗೆ ಬೋಡ್ದು ಅದು ನಿರ್ನಾಥ ಹೋಗ್ಯಾವಳಿರ್ತೇ ಕಲ್ಪುನ
0: ಏನ್ ಚಿನ್ನ ಮಾತಾಡ್ತಾರೆ ಕ್ಲೀನ್ ಮನುಷ್ಯ ಆವೇ ಮಣ್ಣು ಮಾಡ್ತಿಲ್ಲ
2: ಐಕ್ಯ ಪೂರ ಮಣ್ಣು ಮಾಡ್ತು ಇತ್ತೆ ಲಕ್ಷ್ಮಣ ಮಣ್ಣು ತೂತು ಹೋಯ್ನಾಗ್ತಿಲ್ಲ ಸುದ್ದಿ ಇತ್ಯ.

0: ಬರಡು ಬೋರ್ಡ್ ಎಕ್ಲು
1: ದೇವರ ದರ್ಶನ ಮಾಡ್ತಾರೆ ದೇವಸ್ಥಾನ ಪೋಯ್ನ ಅಂಕಲ್
2: ದೇವರ
1: ಸ್ಟೇಷನ್ ಪೋಯ್ಬೇಕ ಚಾನ್ಸ್ ಸಿಕ್ಕು ಜೊತೆ
0: ದೇವಸ್ಥಾನ ಪೋಯ್ನ
1: ಅಂಕಲ್ ಲಕ್ಷ್ಮಿ
0: ಲಕ್ಷ್ಮಿ ಲಕ್ಷ್ಮಿ
1: ಹಲೋ ಹಲೋ ಲಕ್ಷ್ಮಿ ಹವಾಯೋ ಅಂಕಲ್ ಒಂದು ಚೂರು ಲಕ್ಷ್ಮಿ ಪಾತೆ
0: ಒಂದು
1: ಚೂರು
3: ಈ ಪುನನ್ ಒಂದು ಉಲಾಯ್ ಬಾಡಂಚಿ ಒಂದ ಬರ್ತಿತ್ತಿನ ನೀಲಗಿರಿ ಬಿಟ್ಟ ಅದರ ಮೂಕು ತಲ್ಲಿದ್ದೀನ
4: ವಾಹನ ಬರಲಿ
3: ಪುನಃ ಎಲ್ಲ ಫ್ರೆಶ್ ಕೊಡುತ್ತ
4: ಪುನಃ ಕಮುಲಾಯ್ ಕಮುಲಾಯ್
5: ಕಮುಲಾಯ್
4: ಕಮುಲಾಯ್
1: ಲಕ್ಷ್ಮಿ ಯಾರು ಇಲ್ಲದಕ್ಕೆ ಮತ್ತೆ ಇಲ್ಲದ ಉಲಾಯ್ ಕಡೆ ಪಡೆದು ಕೊರಿ ಅಂದ್ರೆ ನಿಕ್ಕದಲ್ಲ ಬೇಜಾರಿ ಚೇತ ಓಕೆ ಓಕೆ ಇಫ್ ಯು ಡೋಂಟ್ ಮೈಂಡ್ ಒಂದು ಚೂರು ಪಾರ್ವತಿನ ಲೆಪ್ಪ ಪ್ಲೀಸ್ ಹಲೋ ಹಲೋ ಪಾರ್ವತಿ ಬಲ ಬಲ ಬಲ ಐದು ರೂಪಾಯಿ ಕೊಡಿ ಡೋಂಟ್ ವರಿ ಬಿ ಹ್ಯಾಪಿ ಓಕೆ ಓಕೆ ಲಕ್ಷ್ಮಿ ಲಕ್ಷ್ಮಿ ಯಾರಿತ್ತೆ ನಿನ್ನ ಹೆಚ್ಚಿನ ಪಂಪಿನಿಂದ ಪಂಡಿತ ಈ ವರ್ತಿ ಎಜುಕೇಶನ್ ಇತ್ತಿನಾದ ನಿಕ್ಕ ಅರ್ಥ ಹಾಪಡು ಪಂಡಿಯ ನೀನು ಎಂಕು ಗೊತ್ತುಂಡು ಆಯ್ನೋ ಆಯ್ನೋ ಯಾನ ತಪ್ಪು ಮಲ್ತೊಂದು ಉಲ್ಲೇ ಪಂಡು ಆಂಡಲ್ಲ ಆಂಡಲ್ಲ ಯಾನಂಜಿ ಎಡ್ಡ ಕೆಲಸ ಮಲ್ತೊಂದು ಉಲ್ಲೇ ಪಂಡಿ ಯಾನೇ ನೀನು ಈ ಇಲ್ಲಡು ಯಾನ ನಿನ್ನ ತೂಪಿ ನೀರಿಲ್ಲ ದುಡ್ಡು ಸುರೂಕುತ್ತು ಪಾರ್ವತಿ ಸಾರಿ ಸಾರಿ ಈ ಮಾತ್ರ ಬೇಜಾರು ಮಾಡ್ತಾರೆ ಬನ್ನಿ ದಯಪಂಡ ಪಾರ್ವತಿ ಇನ್ನೊಸಂಡಿ ಐ ಲೈಕ್ ಹಾ ವೆರಿ ಮಚ್ ಎಂಕಲ್ ಮಸ್ತ್ ಲೈಕ್ ಆತಲ್ಲಿ ಈ ಈ ಲೈಕ್ ಆತಿ ಜಪಂಡ್ ಅತ್ತಿ ಈ ಲೈಂಕ್ ಮಸ್ತ್ ಲೈಕ್ ಆತ ನಿಕ್ಕಂಡ ಮಾತಿರ್ಲ ಉಂದೆ ಅಂಡ ಪಾರ್ವತಿ ಪಾಪದ ಪುಣ್ಯ ದಯ ಮತ್ತದ ಈ ಉಂತದು ಇಲ್ಲದಕ್ಕೆ ಮಾತ್ರ ಈ ಕನ್ವಿನ್ಸ್ ಮಲ್ಕೊಂಡು ಈ ಮತ್ತೆ ಆಪಿಲಕ್ಕ ಈ ಮಲ್ಕೊಂಡು ಎಂಕ್ ಗೊತ್ತುಂಡು ಐ ನೋ ಐ ನೋ ಈ ಆಪುಜಿಯಿಂದ ಪನಾಯ ಪಂಡ್ ಎಂಕ್ ಖಂಡಿತ ಗೊತ್ತುಂಡು ದಯಪಂಡ ಈಲ ವರ್ತಿ ಪುಣ್ಯ ನಿಕ್ಕ ಹೃದಯವಂತಿಕೆ ಉಂಡು ಮುಂದೆ ನಿನ್ನ ಸ್ಯಾಕ್ರಿಫೈಸ್ ಐ ಮೀನ್ ತ್ಯಾಗ ತ್ಯಾಗ ಆ ಪಾಪದ ಪುಣ್ಯಕ್ಕೆ ಉಂಚವಕಾಶ ಉಂಚವಕಾಶ ಓ ಐ ನೋ ಐ ನೋ ಹ ನಕ್ಷತ್ರ ಬಟ್ ಐ ಡೋಂಟ್ ಕೇರ್ ನಕ್ಷತ್ರ ಇಂಕ ನಿನ್ನ ಉತ್ತರ ಬರು ಈ ಎಂಕ್ ಪ್ರಾಮಿಸ್ ಮಾಡು ಪಂಪಿನ ವಿಷಯ ಮಾತೇ ಲಕ್ಷ್ಮಿ ಇಡ ಪಡೆದಾಣ
0: ಸರಿ
1: ನನ್ನ ಡಿಸಿಷನ್ ಎತ್ತು ನೋಡೇ ಲಕ್ಷ್ಮಿ
3: ಡಿಸಿಷನ್
1: ಆಟಲ್ಲ ಒಂದು ಪಾತ್ರ ಅಂಕಲ್
3: ನಿನ್ನ ಒಪ್ಪಿಗತದೆ
1: ಅಚ್ಚಣ್ಣ ಬರ್ಪ
0: ದೊಂಪದ ಗುರಿದ ಪೆರಪಾಡು
3: ಅವ್
0: ಇಸ್ ಇಂಡಿಯಾ
6: ಇಂಡಿಯಾ ಇಸ್ ದ ವೆರಿ ಗುಡ್ ಹಚ್ಚ ಇನ್ನು ಸೀತಾರಾಮ್
1: ಈ ಸರ್ತಿ ಇಂಡಿಯಾದ ಪೊಣ್ಣನೇ ಮದ್
3: ಮ್ಯಾಪಿಗೆ ಕೊರ್ಪು ನಕಲಿ ಮುಲ್ಗೋಡೆ ನಮ್ಮ ಇನ್ವಿಟೇಷನ್ ಓಡಿದ್ದೀನಿ ಜೋಕ್ ಸರ್ ನೀರು ಜೋಕರ್
7: ಮದ್ನ ಗೌಜ ಅವರು
8: ಈ ಎಡ್ಡೆ ನಕ್ಷತ್ರ ಪುಟ್ಟಿದ ನಕ್ಷತ್ರ ಎನ್ನನೇ ಸರಿ

ಮಂಡೇಡ್ ನೆಕ್ಲೇಸ್ ಐತ್ ಮಲ್ಲ.

0: കൊണ്ടോ? ആ ഉണ്ട്. ജപ്തന്റെ കൊറോടെ
1: അപ്പകനെ പിറ കൊറുവേ
0: ശ്രീതാദേ
1: ಕ್ಯಾಪ್ಟನ್ಡೆ ಕೊಡ್ಪಾ
0: ಶ್ರೀ ಶಾಂತಪ್ಪ ಅಪ್ಪ ಮವ್ವತ್ತಿ ಕೆಪಿ ತಂಡೆ ಕೊರ್ಪ ಸಮಮಂತ ಕನಪರೆ
1: ಆನ್ ನಿನ್ನ ಲ್ಯಾಂಗ್ವೇಜ್ ಬಾರಿ ಬಂಗಮಾರ ಅರ್ಥ ಮಾಡ್ತಾರೆ
0: ಬಹಳ ಚಾಲಕ್ಕೆ ಕಟ್ಟುತ್ತಾರೆ ಯೋ ಲಂಗ ಲಂಗ ಬಿಸ್ಪರ್ಪ ಜೇಡ ಸರ್ತಿ ಬಂತೆ ಲಂಗ
1: ಲಂಗದ ವಿಷಯ ಎಂಡ ಪನುಚಿ ಮಾರೇದಿ
0: ನಾನು ಹೇಳಿ ಲಂಗ
1: ನಿನ್ನ ಮರ ನಿನ್ನ ಪರತ್ ಲಂಗನ ದೀಪಕ್ ತೈಲರಡ ಕೊರ್ದು ಬಣ್ಣ ಪಾತರೆ ಗಿತ್ತಳು ನೆನಪು ದೀಪಕ್ ಬಂದ್ಪಿ ಯಾನು ಸಾರಿ ವಕೀಲರೆ ಯಾನು ಅಲಂಗನ ತುಯಿ ಕೂಡ್ಲಿ ಯಾನು ಶಾಮಿಯಾನ ಪುಲ್ಲು ಜತ್ತೇವಂಡಿ ಟೊಪ್ಪಿರಟ್ಟಾಗ ಲಂಗ
0: ಎಂತದ್ ಮಾಸ್ಟರ್ ಎಲ್ಲಿಗೆ ಹೊರಟದ್ ನೀವು
2: ಮಾರ್ಕೆಟ್ಗೆ
0: ಮಾರ್ಕೆಟ್ಗೆ ಹೋಗಿ ಮಾಸ್ಟರ್ ನೀವು ನಿಮ್ಮ ನಮ್ಮ ಸರಿಯಾಗಿ ನೋಡಿಕೊಳ್ಳಿ
2: ಏನಾಯ್ತು
0: ಹೇಳಿ
1: ಟೆನ್ನಿಸ್ ಆಡ್ತೀರಾ
3: ಹಲೋ ಲಕ್ಷ್ಮಿ ಹವಾಯು ಅಂಕಲ್ ಕೊಂಚೂರು ಲಕ್ಷ್ಮಿ ಪಾತ್ರ ಲಕ್ಷ್ಮಿ ಈ ಇಲ್ಲದ ಕ್ರೀಡೆ ವಿಷಯ ಪಂತಿಜನೆ ದಾಯ ಪಂತಿಜ ವಾಯ್ ಅದು ಪಾಪ ಐತೆ ಮತ್ತೆ ನಿಕ್ಕಿ ಬಂದೇನಿದ್ದೀರಿ ಅಕ್ಕ ಡಿಸಪಾಯಿಂಟ್ ಆಗ್ತಾರೆ ಬನ್ನಿ ಪೊಡ್ಚಿ ಪೊಡ್ಚಿ ಯಾರು ಪ್ಲೀಸ್ ಬನ್ನಿ ಆ ಪಾಪದ ಪುಣ್ಯಕ್ಕೆ ಒಂದು ಅವಕಾಶ ಪ್ಲೀಸ್ ಓಕೆ ಓಕೆ ಅಂಕಲ್ ಬಲೆ ಅಂಕಲ್ ಆಂಟಿ ಆಂಟಿ ಅಂಕಲ್ ಬಲೆ
1: ಅಂಕಲ್
3: ಓಕೆ
1: ಈ ಸರ್ತಿ ಬಾರಿ ಬೇಗ
3: ಅಂಚಂಡೆ ಅಂತ ಓಕೆ ಆಂಟಿ ಶ್ರೀ ಬಾಯ್
4: ಮಾತೆರ್ಲಕ್ಕೇನು ಎಂಡ ಗೊತ್ತೇ ದಾಯಪಣ್ಣಗ ಅಲೇನು ಮೂಳು ಬೇಲೆಗೆ ಸೇರದಿನಿ ಯಾನತಯ್ಯ ಯಾನತಯ್ಯ ಮಾತೆರ್ಲಕ್ಕೇನು ಎಂಡ ಗೊತ್ತೇ ಎಂಕುಲು ದಾದ
1: ಮಲ್ತಾಯ್ಯಮ್ಮ
4: ಅಂದಯ್ಯ ಎಂಕುಲು ದಾದ ಮಲ್ತಾಯ್ಯ ಎಂಕುಲು ದಾದ ಮಲ್ತ ಎಂಕುಲು ಎಂಕುಲ್ ನಾತಿಗೆ ಬೆಂದಿದ್ದು ಎಂಕುಲು ಮೂಲ ತಿನ್ನೊಂದು ಮೂಲು ಪೂರೊಂದಿದ್ದಾನಯ್ಯ ಅವೆಲ್ಲ ತುಯರಾಯ್ಜಿ ಅವೆಲ್ಲ ತುಯರಾಯ್ಜಿ ಅಲ್ಲ ಅಲ್ಲ ನಕ್ಷತ್ರ ಸರಿಜ್ಜಿ ಅಲ್ಲ ಮೋನ ತುಂಡ ಸೋಲು ಅಂಚ ಇಜ್ಜ ಬಂಡದು ನೀಲ್ಲಾರ್ದೆ ಪಿದಾಯ ಪಾಡಿಯರ್ ಹೆಂಗೊತ್ತಿಜ ಅಯ್ಯ ಹೆಂಗೊತ್ತಿಜ ಹೆಂಕಾಲೇನು ಕಂತು ಕೊರಡು ಹೆಂಕಾಲೇನು ಕಂತು ಕೊರಡು ಈರ್ಬಾತರವಲ್ಲಿ ಈರ್ಬಾತರವಲ್ಲಿ ಮಾತಕ್ಕ ಕಾರಣ ಈರ್ ಮಾತಕ್ಕ ಕಾರಣ ಈರ್ ಈರ್ ಈರ್ ಆನೆ ಪಣ್ಣೈ ತತ್ತ ಅಲ್ಲಿ ಪಾರ ಕಾರಣ ಈರ್ ಅಲ್ಲ ಮೋನ ಅಲ್ಲ ಅಲ್ಲೇನು ತೂಣ ಸೋಲು ಅಂಚ ಇಂಚ ಪಣ್ಣೈ ತತ್ತ ಅಲ್ಲಿ ಇರೇಗ ನಂಜಿ ಗೊತ್ತೇ ಅಪ್ಪ ಇರೇಗ ನಂಜಿ ಇರ್ನ ಮಗಳಿಗೆ ಇರ್ನ ಮಗಳಿಗೆ ಅಮೇರಿಕಾಗ ಪೋಯರ ಆಯ್ಜಿ ಪಾರ್ವತಿಗ ಅಮೇರಿಕಾಗ ಪೋಯರ ಆಂಡ್ ಪಣ್ಣದು ಇರೇಗ ನಂಜಿ ಐಕ ಐಕ ಇರ ಅಲೇನು ಇಲ್ಲಾರ್ದು ಪಿದಾಯ್ ಪಾಡ್ನಿ.

0: ಪಾರ್ವತಿ, ನಿನ್ನ ಮೋನೆಗೆ ದಾದ ಏನಿದೆಂದು, ನಿನ್ನ ಮೋನೆಗೆ ಹೆಂಚಿನ ಏನಿದೆಂದು,
1: ನನ್ನ ಮೋನೆಗೆ ಯಾನೇ ತೂಕರನ್ನ
0: ದಯ ಪಾರ್ವತಿ, ದಯ ನಿನ್ನ ಮೋನೆಗೆ ತೂಕರನ್ನೀ.

0: ದುರಂತ ಅಂತಲಿ ಎನ್ನ ದುರಂತ ಅತ್ತೆ ಮುಂದು ಒಂದು ನಕ್ಷತ್ರ ದೋಷಗಳು ಅಂತ ಉಂಡು ಮುಂದು ಒಂದು ನಕ್ಷತ್ರ ನಕ್ಷತ್ರ
1: ಹೆಂಚಿನ ನಕ್ಷತ್ರ ಹೆಂಚಿನ ನಕ್ಷತ್ರ ಅಲ್ಲ ನಕ್ಷತ್ರ ಹೆಂಚಿನ ಅಂದ್ರೆ ಹೆಂಗೆ ಗೊತ್ತಿಜ್ಜಿ ಅಲ್ಲ ಜಾತಕ ಹೆಂಚಿನ ಅಂದ್ರೆ ಹೆಂಗೆ ಗೊತ್ತಿಜ್ಜಿ ಅಲ್ಲಿ ಪುಟ್ಟದ ನೀ ಏಪ ಅಂದ್ರೆ ಹೆಂಗೆ ಗೊತ್ತಿಜ್ಜಿ ಅಲ್ಲ ಜಾತಕೊಡಿ ಯಾನೆ ಬರೀನಿ ಬಂದಿದ್ದೋಸ್ಕರ ಅಲ್ಲ ಜಾತಕೊಡಿ ಯಾನೆ ಬರೀನಿ ಅಲ್ಲ ಮದಿನಾಪುಣ ರೆಂಡು ತಿಂಗಳು ಸೈಪೆ ಎಂದು ಬಂಡೆ ಅವಳ ಪಕ್ಕಣೆ ಪಂಜಲಾಲ ಮದಿಮೇದ ಪೋಂಡೆ ಎಂಗ್ ಬಜ್ಜಿ ತಿಂಜೆ ರಾಪುಜಿ ಎಂಗ್ ತಿರುಗಿ ತಿಂಗೆ ರಾಪುಜಿ ತೇರು ಸುಲ್ಲು ಜಾತಕ ಬರಿ ಸುಲ್ಲು
2: ಈರು ಮದ್ನ ಆಪರಂದು ಈರು ಮದ್ನ ಆಪೆ ಆಪೆ ಬಂಡಿನೈತದೆ ಅಲ್ಲ ಮೋನ ಕರೆಂಚರ ಕಾರಣ ಅಣ್ಣ ಈರು ಮದ್ನ ಅಲ್ಲ ಅಲ್ಲ ಮೋನ ಕರೆಂಚರ ಕಾರಣ ಈರದಣ್ಣ ಈರು ಮದ್ನ ಆಪೆ ಅಂದು ಬಂಡಿನೈತದೆ ಅಲ್ಲ ಮೋನ ಕರೆಂಚರ ಕಾರಣ
0: ಪಾರ್ವತಿನಿ ಯಾರು ಮದ್ಮಾಪಿನಿ ಪಂಡಿದ ಏರ್ ಪಂಡೆ ಯಾರು ಮದ್ಮಾಪಿನಿ ಲಕ್ಷ್ಮಿನಿ ಈ ಈ ಪಣ್ಣನ ಏರ್ ಮದ್ಮೇರ ಯಾರು ಮದ್ಮಾಪಿನ ಪೊಂಡಡ ಸ್ಯಾಕ್ರಿಫೈಸ್ ಮಲ್ಪು ನಂಚಿನ ಐ ಮೀನ್ ತ್ಯಾಗ ಮಲ್ಪು ನಂಚಿನ ಗುಣ ಉಂಡ ಬುದ್ಧಿ ಉಂಡ ಭಾವನೆ ಉಂಡ ಪಂಡ್ರಿ ಯಾನು ಲಕ್ಷ್ಮಿನಿ ಟೆಸ್ಟ್ ಮಲ್ತೀನಿ ಐ ಮೀನ್ ಪರೀಕ್ಷೆ ಮಲ್ತೀನಿ ಯಾನು ಪರೀಕ್ಷೆ
2: ಎಚ್ಚಿ ಸಾವಿರದ ಪರೀಕ್ಷೆ ಇನ್ನ ಎಚ್ಚಿ ಸಾವಿರದ ಪರೀಕ್ಷೆ ಎಚ್ಚಿದಣ್ಣಿಕ್ಲೆಗೆ ಪರೀಕ್ಷೆ ಮಲ್ತಾರೆ ಅದಕ್ಕೆ ಮಲ್ಲಕ್ಲೆಗೆ ಪರೀಕ್ಷೆ ಮಲ್ತಾರೆ ಎಂಕಲಂಚಿನ ಪಾಪದ ಕುಲೆ ತಿಕ್ಕುನಣ್ಣ ಏಪಲಣ್ಣ ಎಂಕಲಂಚಿನ ಪಾಪದ ಕುಲ ಜೀವನ ಗೊಬ್ಬರ್ಚಣ್ಣ ಇನ್ನು ನಿಕ್ಲೆಗೆ ಸಾಪ ಸಾಪ ಇನ್ನ ಇನ್ನ ತಂಗಡಿ ಮಿನಿ ಆತುರ ಇರಿ ಇಂಚನೆ ಇಂಚನೆ ಪರೀಕ್ಷೆ ಮಲ್ತದ್ವಾರಣ್ಣ ಇರಿ ಇಂಚನೆ ಪರೀಕ್ಷೆ ಮಲ್ತದ್ವಾರ ಅವೇ ಪಾರ್ವತಿ ಅಣ್ಣ ಅವೇ ಪಾರ್ವತಿ ಲೇತೊಂದು ಪೋರಣ್ಣ ಲೇತೊಂದು ಪೋಲೆ ಅಣ್ಣ ಲೇತೊಂದು ಪೋಲೆ ಅಣ್ಣ ಅವೇ ಪಾರ್ವತಣ್ಣ ನೀರ ಆಣಿ ಮದ್ನಾಪಾಲಿಂದ ಪಣ್ಣಿನ ತಣ್ಣ ಅವೇ ಪಾರ್ವತಣ್ಣ ದಯಮಾಲದ ಲೇತೊಂದು ಪೋಲಣ್ಣ ಅಣ್ಣ ಲೇತೊಂದು ಪೋಲಣ್ಣ ನೀರು ಲೇತೊಂದು ಪೋ ಪೂಜಾರು ಮಲ್ಲೇಜಿ ನೀರು ಲೇತೊಂದು ಪೋ ಪೂಜಾರು ದಯಪಣ್ಣ ಅಲ್ಲ ಮೋನೆ ಕರೆಂಚಿದಿಲ್ ಅಂಚಾದಿ ಇರು ಲೇತೊಂದು ಪೋ ಪೂಜಾರು ಅಲ್ಲ ಮೋನೆ ಕರೆಂಚಿನ ದಾನಣ್ಣ ಅಲ್ಲ ಮನಸ್ಸು ಅವು ನಿರ್ಮಲ ಉಂಡಣ್ಣ ಲೇತೊಂದು ಪೋಲಣ್ಣ ಆ ಮನಸ್ಸು ನಿರ್ಮಲ ಮನಸ್ಸಣ್ಣ ಅವು ಅವು ಬೋಡ್ತೀನಣ್ಣ ನಮ್ಮ ಜೀವನಗು ಇರ್ಲಿ ಲೆತ್ತೊಂದು ಪೋಲಣ್ಣ ಲೆತ್ತೊಂದು ಪೋಲಣ್ಣ ಲೆತ್ತೊಂದು ಪೋಲೆ ಮಲ್ಲೇಜಿ ಇರ್ಲೆತ್ತೊಂದು ಕೋಪಿಜಾರ್ ಮಲ್ಲೇಜಿ ಮಲ್ಲೇಜಿ ಎಂಕುಲು ಪಾಪದಗಳು ಎಂಕುಲು ಇರ್ಲೆತ್ತೊಂದು ಬೋಡ್ಚಿ ಅಲೆಗೆ ಅಲೆಗೆ ಯಾನು ಇಲ್ಲ ಎಂಕ್ ಎಂಕ್ ಅಲ್ಲ ಕರೆಂಚಿನ ಮೋನೆ ಅತ್ತಣ್ಣ ಅಗತ್ಯ ಎಂಕ್ ಅಲ್ಲ ಕರೆಂಚಿನ ಮೋನೆ ಅತ್ತ ಅಗತ್ಯ ಎಂಕ್ ಅಲ್ಲ ನಿರ್ಮಲ ನಿರ್ಮಲ ಹೃದಯ ಆ ಮನಸ್ಸು ಎಂಕ್ ಅಗತ್ಯ ಅಣ್ಣ ಎಂಕ್ ಆತು ಯಾವು ಎಂಕ್ ಜೀವನ ದೆಪ್ಪರೆ ಆತು ಯಾವು ಅಣ್ಣ ಆತು ಯಾವು ಪಾರ್ವತಿ ಬಲ ಅಯ್ಯನ ಪಣಕ ಬಲ ಅಯ್ಯ ಓ ಅಯ್ಯ ಯಾನು ಪಾರ್ವತಿನ ಮದ್ಮ್ಯಾಪ ಅಯ್ಯ ಎಂಕ್ಲೆಗೆ ಎಂಕ್ಲೆ ಈರ ಆಶೀರ್ವಾದ ಮಲ್ಕೊಡಯ್ಯ ಎಂಕ್ಲೆಗೆ ಈರ ಆಶೀರ್ವಾದ ಈರ ಆಪುಜಿಂದ ಪನಿಯರೆ ಬನ್ನಿ ಅಯ್ಯ ಈರ ಆಪುಜಿಂದ ಒಂದು ಬಗೆ ಪನಿಯರೆ ಬನ್ನಿ ಎಂಕುಲು ಎಂಕುಲ್ನ ಜೀವ ಇತ್ತಿನ ಆತ ದಿನ ಮೂಲೆ ಬೇಲೆ ಮಲ್ತೊಂದು ಮೂಲೆ ತಿನ್ನೊಂದು ಇರ್ನ ಕಾರದ ಮುದೆಳ್ಳು ಗುರುವಯ್ಯ ಎಂಕ್ಲೆಗೆ ಆಪುಜಿಂದ ಪಂಡ್ರೆ ಬಲ್ಲಯ್ಯ ಎಂಕ್ಲೆಗೆ ಈರ ಆಶೀರ್ವಾದ ಮಲ್ಕೊಡಯ್ಯ ಅಯ್ಯ ಈರ ಆಶೀರ್ವಾದ ಮಲ್ಕೊಡಯ್ಯ
3: ಹೃದಯ ಹೃದಯದ ಸಮ್ಮಿಳನ ಹೃದಯದ ಪೊರ್ಲು ಬೋಡೊಂದಿಜ್ಜಿ ಮನಸ್ಸು ಮನಸ್ಸು ಒಂಜಾಡ ಮನಸ್ಸು ಅವೇ ಸುಖದ ಸಂಸಾರ ಏತೋ ಪಾಪದ ಪಾರ್ವತಿ ನಕಲು ಮಲ್ಲಾಯನ ಕುಸೆಲಗ ಬಲಿಯಾಪೆರೆ ಅಂಚಿನ ಪಾರ್ವತಿ ನಕಲಿಗೆ ಪಾಪದ ಪಾರ್ವತಿ ಇಂಚಿನ ರಾಮ ನಕಲು ಸಾರ ಸಾರ ಪುಟ್ಟೋಡು ಸಾರ ಸಾರ ಅಪಗ ಮಾತ್ರ ಇಂಚಿನ ಪಾರ್ವತಿ ನಕಲಿಗೆ ಇಂಚಿನ ನ್ಯಾಯೋತಿಕ್ಕು ಈ ಹೊಸ ಜೋಡಿಗೂ ಈ ಹೊಸ ಜೋಡಿಗಳು ಆಶೀರ್ವಾದ ಮಲ್ಪಲೇ ಆಶೀರ್ವಾದ ಮಲ್ಪಲೆ ಆಶೀರ್ವಾದ ಮಲ್ಪಲೆ ಆಶೀರ್ವಾದ ಮಲ್ಪಲೆ ಆಶೀರ್ವಾದ ಮಲ್ಪಲೆ
4: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಪಾರ್ವತಿ ಉಂದತ ಕಡೇತ ಎಗ್ಗೆ ಕೇಂಡರ್ ನಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರ್ ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು

0: ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಬೊಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗಾಪಂಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೌಜಾವೆರೆಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ್ಯನಡ್ಕ ಮುಮ್ಮೇಳಡು ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಅರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
0: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ಕೊನೆಯ ಕಂತು.
2: ಅಂತಹ ನಿನ್ನ ಒಂದೇ ಒಂದು ಕರುಣೆ ಇದ್ದರೆ ಸಾಕು.

0: ಸಮಾಧಿಸಿ ಬರ್ತೇನೆ. ಬೇಕಿರುವುದು ಒಂದೇ, ನಿನ್ನ ಅನುಗ್ರಹ ಕಳುಹಿಸಿಕೊಡು. ತಮ್ಮ ಅಣ್ಣ
1: ಸಮಾಧಾನವಾಯಿತು, ಸಮಾಧಾನವಾಯಿತು. ಇನ್ನ ವೀರವಾಣಿಗಳನ್ನು ಕೇಳುವಾಗ ಮತ್ತೆ ನವ ಚೈತನ್ಯ ನಮ್ಮಲ್ಲಿ ಮೂಡುತ್ತಾ ಇದೆ. ವಿಪತ್ತಿ ಧೈರ್ಯಂ, ಧೈರ್ಯಂ ಸರ್ವತ್ರ ಸಾಧನಂ. ವಿಪತ್ತು ಬಂದಾಗ ನಾವು ಧೈರ್ಯಗುಂದ ಬಾರದಂತೆ, ಧೈರ್ಯ ಒಂದಿದ್ದರೆ ಸಾಕು, ಎಲ್ಲಾ ವಿಪತ್ತುಗಳಿಂದ ಪಾರಾಗಿ ಬರಬಹುದಂತೆ. ಆ ರಂಗನಾಥ ಸ್ವಾಮಿಯ ಕರುಣೆ ನಿನ್ನ ಮೇಲಿರಲಿ. ಹಾಗೆಂದು ನೀನು ಒಬ್ಬನೇ ಹೋಗುವುದಲ್ಲ, ಪದ ನಿರ್ದೇಶನಕ್ಕಾಗಿ ವಿಭೀಷಣನನ್ನು ಸಹಾಯಕ್ಕಂದು ಹನುಮಂತನನ್ನು ಜೊತೆ ಸೇರಿಸಿಕೊಂಡು ಮೂಲನಿಗುಮಿಳೆಯನ್ನು ಸೇರು. ಆ ಮಾರಣಧ್ವರವನ್ನು ಹರಿಸು, ಆದಷ್ಟು ಬೇಗ ಆ ಇಂದ್ರಾದಿಗೊಂದು ಗತಿಗಾಣಿ ಕಾಣಿಸಿ ಬಾ. ನಿನಗೆ ಶುಭವಾಗ

ಸಾಲೇನು ದೈವ ದ್ರೋಹಿ, ಎಲ್ಲಿ ಹೋಯ್ತು ಎಂದು ನಾನು ಗೆದ್ದಂತಹ ಪರಾಕ್ರಮ, ಎಲ್ಲಿ ಹೋಯ್ತು ನಿನ್ನ ರಟ್ಟೆ ಯತ್ರಾಣ? ಎಲ್ಲವನ್ನು ಪರೀಕ್ಷಿಸುವುದಕ್ಕಾಗಿ ರಾಮ ರುದ್ರ ಲಕ್ಷ್ಮಣ ಬಂದಿದ್ದಾರೆ. ಬಾ ಬಾ, ಹೋರಾಟಕ್ಕೆ ಬಾ, ಎದ್ದೇಳು. ಹೇಳುವುದಿಲ್ಲ, ಹೇಗೆ ಎಬ್ಬಿಸಬೇಕು ಎನ್ನುವುದನ್ನು ತಿಳಿದಿದ್ದಾನೆ. ನನ್ನ ಕಾಲಿನ ಕಸ ಈತನನ್ನು ಎಡಕಾಲಿನಿಂದ

ನೀನು ಎನಗೆ ಲಕ್ಷ್ಮಣ ಅಲ್ಲ, ಆದರೆ ನನ್ನ ಇರವನ್ನು ತೋರಿಸಿದವರು.

ನೀನಾದ್ರೂ ಇಷ್ಟರವರೆಗೆ ಈ ರಾಮಪಾಳೆ ಮುಂದುವರಿಯಬೇಕು ಅಂತಾದ್ರೆ ನೀನೇ ಕಾರಣ. ಅದಕ್ಕಾಗಿ ಮೊದಲಿಗೆ ನಿನ್ನನ್ನು ಕೊಂದರೆ

ಇಂಥ ಅನ್ಯ ಮಾರ್ಗವನ್ನು ಅವಲಂಬಿಸಿ ನೀನು ಏನೆಲ್ಲ ಮಾಡಿದೆ ಹೇಳು. ಮಾಯದಲ್ಲಿ ಹೋರಾಟವನ್ನು ಮಾಡಿದೆ, ಅಷ್ಟು ಮಾತ್ರವಲ್ಲ ಈ ಕಾಲಕ್ಕೆ ವಾಮ ಮಾರ್ಗವನ್ನು ಅವಲಂಬಿಸಿ ಈ ರೀತಿಯಾಗಿ ಕಾದಾಡುವುದಕ್ಕೆ ಮುಂದಾಗಿ ನಮ್ಮನ್ನು ಗಾಳು ಗಳಿಸಬಹುದು ಎನ್ನುವ ಹಾಗೆ ಭಾವಿಸಿದ. ನಿಮ್ಮ ಬುದ್ಧಿಯೇ ಅಷ್ಟು, ನಿನ್ನಯ್ಯ ನಾರಿ ಚೋರ ಹೆಣ್ಣು ಮಕ್ಕಳನ್ನು ಕದಿಯುವವ, ಏನೋ ಎಂತ ಚೋರದ ವಿದ್ಯೆಯನ್ನು ಕಲಿತವ, ಎಲ್ಲವ ಚೋರ ರಾಕ್ಷಸ ನಿನ್ನನ್ನು ಬಂದು ಕಳೆದೇನು.

이 힌데 나비시란다 위세셔와난다 아스트라반 일리도 건데 윈다케 반디데니 닐날리 데이야 운동 따드레 윈드리

0: చెప్పాలు.
1: ಮಾತನ್ನು ಹೇಳಿದ್ದಾರೆ, ಬದುಕುವ ಅವಕಾಶವನ್ನು ಕೊಡ್ತಾರೆ, ಬದುಕಬೇಕೆನ್ನುವಂತಹ ಆಸೆ ಇದ್ದಾರೆ. ಯಾರನ್ನು ಕರ್ತೋ ಇದೆಯೋ ಅಂತಹ ಸೀತಾಮಾತೆಯನ್ನು ಕರೆತಂದು ಅಣ್ಣನಿಗೆ ಒಪ್ಪಿಸಿ ಅಣ್ಣನ ಕಾಲಿಗೆ ತಪ್ಪಾಯ್ತು ಎನ್ನುವ ಹಾಗೆ ಕ್ಷಮೆ.

0: Vieni da quello di puttana di cagali, ma lei!
1: ಯೋಗ್ಯತೆಯನ್ನು ತಿಳಿಯದೇ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀಯ. ಒಂದು ವೇಳೆ ನನ್ನ ತಂದೆ ಪೂರ್ಣ ಬಲದ ಮೂಲಕ ಬಂದು ಎದುರಿಸಿದೆ ಅಂತಾದ್ರೆ ಊರು ಊರು ಹಾರಿ ಹೋಗ್ತೀನಿ.

0: ಎಂದು
1: ಹಣೆ ಬರ ಕೇಳಿ ಚೆನ್ನಾಗಿ ಕೇಳಿ ತಿಳಿದಿದ್ದೇವೆ. ದೇವೇಂದ್ರನಲ್ಲಿ ಸೋತಿದ್ದಾರೆ, ಮಾತ್ರವಲ್ಲದೆ ಕಾರ್ತವೀರನಲ್ಲಿ ಸೋತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ವಾಲಿಯಲ್ಲಿ ಪೆಟ್ಟು ತಿಂದು ಆತ ನಿನ್ನ ಅಪ್ಪನನ್ನು ತನ್ನ ಮಗನಾದಂತಹ ಅಂಗದನ ತೊಟ್ಟಿಲಿಗೆ ಕಟ್ಟಿ ಆಡಿಸಿದವ.
2: ಹಿಂದಿನ ಕಥೆಗಳನ್ನು ಬಿಡೋ ಸುಮ್ಮನೆ.
1: ಆದರೆ ನಿಮ್ಮಲ್ಲಿ ಪರಾಕ್ರಮ ಬೆಸ್ಟುಂಟು, ಏನೇನು ಚೆನ್ನಾಗಿ ತಿಳಿದಿದ್ದೇವೆ. ಇನ್ನು ಕಾಳಗಕ್ಕೆ ಬರದೆ ಅಲ್ಲೇ ಕೂತಿದ್ದಾರಲ್ಲ, ಮೊದಲಾಗಿ ನಿನ್ನನ್ನು ವಹಿಸಿ ಆ ಬಳಿಕ ಆತನನ್ನು ವಹಿಸ್ತಾರೆ.

0: ಹೆಸರಿಗೆ ಅಷ್ಟೋ ಇಷ್ಟೋ ಹೇಳಿ. ಈ ಹಿಂದೆ ಅನೇಕರು ನೆನಪಿಡುವಂತಹ ನಾನು ಅಳಿದರೂ ನನ್ನ ಸಾಧನೆಯ ಮುಖೇನವಾಗಿ ನನ್ನ ಹೆಸರನ್ನು ನೆನಪಿಟ್ಟುಕೊಳ್ಳುವಂತಹ ಸಾಧನೆಯನ್ನೇ ನನ್ನ ಜೀವನದಲ್ಲಿ ಎಸಗಿದವ ನಾನು. ಇಂದ್ರನನ್ನು ಸೋಲಿಸಿದವ ಆ ಮುಖೇನವಾಗಿ ಇಂದ್ರಾರಿ ಎಂಬಂತಹ ನಾಮಧೇಯ ನನಗೆ. ನಾನು ಹುಟ್ಟುವಂತಹ ಕಾಲಕ್ಕೆ ಮೇಘಗಳೇ ಘರ್ಷಿಸಿದವಂತೆ, ಅದರಿಂದಾಗಿ ನನಗೆ ಮೇಘನಾದ ಎನ್ನುವ ಹಾಗೆ ಹೆಸರು. ಸಾಮಾನ್ಯದವನೇ ನಾನು ಅಲ್ಲವೇ ಅಲ್ಲೋ, ವಿಶೇಷವಾದಂತಹ ಸಾಧನೆಯನ್ನೇ ಮಾಡಿದವ. ಆದರೆ ಇಷ್ಟರವರೆಗೆ ಮಾಡಿದಂತಹ ಸಾಧನೆಗಳೆಲ್ಲ ನೀರಿನಲ್ಲಿಟ್ಟ ಹೋಮದಂತಾಗಿ ಹೋಯಿತಲ್ಲ. ಯಾಕೆ ಇವರು ನಮ್ಮ ಎದುರಾಳಿಗಳಾಗಿ ಬಂದಂತಹ ಕಾರಣವೇ ಈ ರೀತಿಯಾದಂತಹ ಸೋಲು ನನಗೆ ಅನುಭವಿಸುವಂತಾಯಿತು. ಅಲ್ಲ, ನಮ್ಮ ಪಾಳೆಯವೇ ಈ ರೀತಿಯಾದಂತಹ ಸೋಲನ್ನು ಕಾಣುವಂತಹ ಪರಿಸ್ಥಿತಿ ಈ ಕಾಲಕ್ಕೆ ಒದಗಿ ಬಂತು. ಅಲ್ಲ, ಯೋಚಿಸುವುದು ನಾನು ಇವರು ಸಾಮಾನ್ಯದವರಾದ್ರೆ ಹೀಗೆ ಸೋಲು ಬರ್ತಿದ್ದ ನಮಗೆ ಅಲ್ಲವೇ ಅಲ್ಲ.
1: ಇದಗಳು ನರರಲ್ಲ
0: ಅಲ್ಲವೇ ಅಲ್ಲ.
1: ತಂದಗೋ ಕೋತಿಗಳ

ಸರಿಯಾಗಿ ಅವಲೋಕಿಸಿ ತರ್ಕಿಸಿ ಯೋಚಿಸಿದೆ ಎಂದಾದರೆ ಎಲ್ಲವೂ ನನಗೆ ಈ ಕಾಲಕ್ಕೆ ವೇದ್ಯವಾಗುತ್ತಾ ಉಂಟು. ಸಾಮಾನ್ಯ ಕಪಿಗಳಾದರೆ ಇಷ್ಟು ಹೊತ್ತು ನಮ್ಮ ಸೇನೆಯ ಮುಂದೆ ಅವರು ನಿಲ್ಲುವುದಕ್ಕೆ ಸಾಧ್ಯ ಉಂಟೇ ಹೇಳಿ. ಅಲ್ಲ, ಇವನಲ್ಲ ಕಪಿಗಳಲ್ಲ, ಬಂದಂತಹ ರಾಮ ರಾಮನಲ್ಲ, ಲಕ್ಷ್ಮಣ ಲಕ್ಷ್ಮಣನಲ್ಲ, ರಾಮ ಯಾರು ಎನ್ನುವ ಹಾಗೆ ಸರಿಯಾಗಿ ಯೋಚಿಸಿದರೆ ವೈಕುಂಠದ ಶ್ರೀಮನ್ನಾರಾಯಣನೇ ರಾಮನಾಗಿ ಬಂದಿದ್ದಾನೆ.

ಕೃಷ್ಣನೇ ಲಕ್ಷ್ಮಣಾವತಾರಿ ಆಗಿದ್ದಾನೆ, ಲಕ್ಷ್ಮಿಯೇ ಸೀತಾದೇವಿಯಾಗಿ ಈ ದರೆಯಲ್ಲಿ ಕಾಣಿಸಿಕೊಂಡವರಿದ್ದಾನೆ. ಇನ್ನು ಈ ಕಪಿಯ ವಿಷಯಕವಾಗಿ ಯೋಚಿಸಿದರೆ ದೇವತೆಗಳೇ ಕಪಿ ರೂಪವನ್ನಾಂತು ರಾವಣನ ಪಾಳಯದ ಇದಿರಾಗಿ ನಿಂತಿದ್ದಾವೆ. ಇವು ಮಂಗಗಳು, ಸಾಮಾನ್ಯ ಮಂಗಗಳು ಅಂತ ಭಾವಿಸಿದ್ರೆ ಇಲ್ಲದ್ರೆ ನಾವು ಇಷ್ಟು ಸರ್ತಿ ಬೀಳುವುದಕ್ಕೂ ಒಮ್ಮೆ ಆದರೂ ಹೌದು ಎರಡೆರಡು ಬಾರಿ ಮೂರು ಮೂರು ಬಾರಿ ಬಿದ್ದು ಎದ್ದು ಬಂದು ಇವುಗಳು ಕಪಿಗಳಲ್ಲ, ದೇವತೆಗಳೇ ಕಪಿ ರೂಪವನ್ನಂತೂ ಬಂದದ್ದು. ಹಾಗಾದ್ರೆ ನಾವು ಏನು, ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸಬೇಕಲ್ವೇ. ಹೀಗೆ ಇಷ್ಟು ಸಮಯ ಹೋರಾಡಿ ಕೊನೆಯ ಕಾಲಕ್ಕೆ ಕೈಕಟ್ಟಿ ಕುಳಿತುಕೊಂಡ್ರೆ ಆದಿತ್ತ ಇಲ್ಲಲ್ಲ, ನಾವೇನೆನ್ನುವುದನ್ನು ತೋರಿಸಬೇಕಲ್ಲ. ನಾವೇನು ಸಾಮಾನ್ಯದವನೇ ಅಲ್ವಲ್ಲ.

ನನ್ನನ್ನು ಸಾಮಾನ್ಯ ರಕ್ಕಸ ಎನ್ನುವ ಹಾಗೆ ಭಾವಿಸಿದರೆ, ನನ್ನಲ್ಲಿ ಜನವನ್ನು ಸಾಧಿಸಬೇಕು ಅಂತಾದ್ರೆ 14 ವರ್ಷಗಳ ಕಾಲ ನಿದ್ರಾ ಆಹಾರ ಸ್ತ್ರೀ ಸಂಘವನ್ನು ತ್ಯಜಿಸಿದವನಾಗಬೇಕು. ಅಂತಹ ವರ ಬಲಾನ್ವಿತ ನೀನು.

ಮಾಡು. ಸತ್ಕರ್ಮವನ್ನು ಎಸಗಿದವನಿಗೆ ಎಂತಹ ದೊಡ್ಡ ಶಾಪವಾದರೂ ಅದು ವರವಾಗಿ ಪರಿಣಮಿಸುತ್ತದೆ. ಆದರೆ ದುಷ್ಕೃತ್ಯವನ್ನು ಎಸಗುವವನಿಗೆ ಎಷ್ಟು ದೊಡ್ಡ ವರವ ದೊರಕಿದ್ದರೂ ಕೂಡ ಅವನ ಪಾಲಿಗೆ ಅದು ಶಾಪವಾಗುತ್ತದೆ. ಇದು ಇದರಿಂದ ವರವನ್ನು ಪಡೆದಿರಬಹುದು ನೀನು. ಅದರಿಂದ ಆ ಮೂಲಕ ಅಜಯವಾಗಿ ವಿಜೃಂಭಿಸುತ್ತೇನೆ. ಭರವಸೆಯಿಂದ ಕಾಳಕ್ಕೆ ಬಂದಿರಬಹುದು. ಆದರೆ ನೀನು ಮಾಡಿದಂತಹ ಕರ್ಮಗಳಿಗೆ, ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರವೇನು ಕೊಟ್ಟು ಇದೇ ವಿಧಿ.

0: ದೇಹದಲ್ಲಿ ಚುಚ್ಚಿಕೊಂಡಂತಹ ಕಣಗಳೆಲ್ಲವನ್ನು ಕಿತ್ತಿದ್ದೆ. ಮಾತ್ರವಲ್ಲ, ಕವಲ ಔಷಧವನ್ನು ಮಂತ್ರಪೂರಕವಾಗಿ ಹಚ್ಚಿದ್ದೆ. ನೋವೆಲ್ಲ ಹೋಯ್ತಲ್ಲ,
1: ನೋವೆಲ್ಲ ಮಾಯವಾಗಿ ಹೋಯ್ತಲ್ಲ.

ಲಕ್ಷ್ಮಣ, ನಿನಗೆ ಅನುಮತಿಯನ್ನು ಕೊಟ್ಟು ನೀನು ಇಲ್ಲಿಂದ ತೆರಳಿದ ಅಂದಿನಿಂದಲೇ ನಾನು ಚಿಂತಾಕ್ರಾಂತನಾಗಿಯೇ ಪ್ರತಿಯೊಂದು ಕ್ಷಣವನ್ನು ಕಳೆದವನು. ಅಂತಹ ವರಭವನೊಂದಿಗೆ ನೀನು ಹೇಗೆ ಯುದ್ಧವನ್ನು ಮಾಡುವೆಯೋ ಅಥವಾ ಆತನನ್ನು ಹೇಗೆ ಜಯಿಸಿ ಬರುವೆಯೋ ಎನ್ನುವಂತಹ ಚಿಂತೆಯಲ್ಲೇ ನಾನಿದ್ದವನು. ಅಂತೂ ಅಸಾಧ್ಯವಾದ ಲಕ್ಷ್ಮಣ, ಸಂತೋಷವಾಯಿತು. ಎಲ್ಲರನ್ನು ದಣಿದ

0: ಹಿರಿದಾದ ಪ್ರಶ್ನೆಯನ್ನು ಕೇಳಿದೆ ಎನ್ನುವ ಹಾಗೆ ನಾನು ಭಾವಿಸಿದರೆ ಇಂಥ ಸಣ್ಣ ಪ್ರಶ್ನೆ
1: ಸಣ್ಣ ವಿಚಾರವೇ ಇದು.
0: ನೀನು ಕೇಳಿದ್ದಕ್ಕೆ ಆಡುತ್ತೇನೆ. ಅಣ್ಣ, ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವುದಕ್ಕೆ ಬೇಕಾಗಿ ಮನಕ್ಕೆ ಹೊರಟಂತಹ ವೇಳೆಯಲ್ಲಿ ನಿನ್ನ ಜೊತೆಯಾಗಿ ನಾನು ಹೊರಟು ನಿಂತವ.
1: ಹೌದಲ್ಲ,
0: ಆ ಕಾಲದಲ್ಲಿ ನನ್ನ ಮಾತೆ ಬಳಿಗೆ ಕರೆದೊಂದು ಮಾತನ್ನಾಡಿದರು. ಸೀತಾರಾಮರನ್ನೇ ತಂದೆ ತಾಯಿಯಾಗಿ ಕಾಣು, ಕಾಡನ್ನೇ ಅಯೋಧ್ಯೆ ಭಾವಿಸು. ನಾನು ಮಾಡಬೇಕಾದ ಕರ್ತವ್ಯ ಒಂದೇ ಅಂತೆ, ನಿಮ್ಮಿರುವ ಸೇವೆಯಂತೆ. ನನ್ನ ಅಂತರಂಗದಲ್ಲಿ ಇದ್ದದ್ದು ಅದೇ, ತಾಯಿ ಆಡಿದ ಮಾತು ಅದೇ. ಹಾಗಾಗಿ ಅಲ್ಲಿಂದ ಹೊರಟವ. ಹೇಗೆ ನಿನಗೆ ಪಿತೃವಾಕ್ಯವೋ ಪರಿಪಾಲನೆಯೋ, ನನಗೆ ಅದೊಂದು ಮಾತೃವಾಕ್ಯ ಪರಿಪಾಲನೆ ಅಣ್ಣ. ಹಾಗಾಗಿ ನಿಮ್ಮ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಮನೋಭೀಷ್ಟನ್ನು ಇರಿಸಿ ಹೊರಡುವಂತಹ ಸಂದರ್ಭ ನನ್ನ ಮಡದಿಯು ಬರ್ತೇ ಎನ್ನುವ ಹಾಗೆ ಆಡಿದಳು. ಆದರೆ ಒಂದು ವೇಳೆ ಆಕೆಯನ್ನು ನಾನು ಕರೆದುಕೊಂಡು ಬರ್ತಾ ಇದ್ರೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ತೊಡಕಾಗುತ್ತಿತ್ತು ಎನ್ನುವ ಹಾಗೆ ನಾನು ಭಾವಿಸಿ ಆಕೆಯನ್ನು ಬಿಟ್ಟು ನಿಮ್ಮ ಜೊತೆಯಾಗಿ ಬಂದವ. ಹಾಗಾಗಿ ಸ್ತ್ರೀ ಸಂಘದಿಂದ ದೂರ ಇರುವಂತಾಯಿತು. ಮಾತ್ರವಲ್ಲ, ನಿದ್ರೆಯನ್ನು ತ್ಯಜಿಸಿದ ಬಗ್ಗೆ ಅಣ್ಣ, ಋಷಿಮುನಿಗಳು ಆಡಿದಂತಹ ಮಾತನ್ನು ನಾನು ಕೇಳಿದೆ. ಗೊಂಡಾರಣ್ಯವಿದು, ಅದೆಷ್ಟೋ ದುಷ್ಟ ರಾಕ್ಷಸರಿರುತ್ತಾರೆ. ಮಾತ್ರವಲ್ಲದೆ ಮೃಗಗಳಿರ್ತವೆ, ಘೋರ ಮೃಗಗಳು ಇರುತ್ತವೆ, ಮನುಷ್ಯರನ್ನು ತಿನ್ನುವುದಕ್ಕಾಗಿ ಕಾಯುತ್ತಾ ಇರುತ್ತದೆ ಎನ್ನುವ. ಹಾಗಾಗಿ ಸದಾಕಾಲ ಮಲಗದೆ ಎಚ್ಚರಿಕೆಯಿಂದ ಇದ್ದವ. ರಕ್ಷಣೆಗೂ ನಿಮ್ಮ ರಕ್ಷಣೆಗೂ ಹೌದು. ಅಲ್ಲದೆ ಅಷ್ಟೇ ಅಲ್ಲದೆ ನಿನ್ನ ಅನುಜ್ಞೆಯನ್ನೇ ಪಡೆದು ಪ್ರತಿನಿತ್ಯವೂ ನಿಮಗೆ ಆಹಾರವನ್ನು ತರುವುದಕ್ಕಾಗಿ ಮರಗಳನ್ನೆಲ್ಲ ಸುತ್ತುತ್ತಾ ಹೋದವ. ಫಲವೊಂದನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಪ್ರತಿನಿತ್ಯವೂ ನಿನಗೆ ತಂದುಕೊಡುತ್ತಾ ಇದ್ದವನಲ್ವೇ ಅಣ್ಣ. ಆದರೆ ಒಂದು ತಂದು ಹಸಿವಿಂದ ತಿಂದಂತಹ ನೀವು ಹಸಿವೆಲ್ಲವೂ ನೀಗಿದ ಬಳಿಕ ನಗುಮೊಗದಿಂದ ಮಾತನಾಡುತ್ತಿರುವಂತಹ ಆ ದೃಶ್ಯವನ್ನು ಕಂಡಾಗಲೇ ನನ್ನ ಹೊಟ್ಟೆಯು ತುಂಬುತ್ತಿತ್ತಲ್ಲ. ಹಾಗಾಗಿ ನಾನು ತಿನ್ನಲಿಲ್ಲ.
1: ನೀವು ತಿನ್ನಲಿಲ್ಲ?
0: ಹೌದು. ಹಾಗೆಂದು ನೀನು ತಿಳಿದುಕೊಟ್ಟವನಲ್ಲ. ತಮ್ಮನಿಗೆ ಇಷ್ಟೇ ಸಾಕು, ಇದರಲ್ಲಿ ಆತ ಏನನ್ನಾದರೂ ಸಾಧಿಸಬಲ್ಲ ಎನ್ನುವ ಹಾಗೆ ನೀನು ತಿಳಿದುಕೊಡಲಿಲ್ಲವೋ ಏನು ಅಲ್ಲ. ಮಹಿಮಾನ್ವಿತ ನೀನು, ಮುಂದೆ ಇಂತಹದ್ದೊಂದು ಪ್ರಸಂಗ ಬರ್ತದೆ. ಇಂತಹದೊಬ್ಬ ದುಷ್ಟನಿರ್ತಾನೆ, ಆತನನ್ನು ವಧಿಸುವುದಕ್ಕೆ ಒಬ್ಬ ವೀರನ ಸಿದ್ಧತೆಯಾಗಬೇಕು ಎನ್ನುವ ಹಾಗೆ ಭಾವಿಸಿ ನೀನು ಕೊಡಲಿಲ್ಲವೋ ಏನು. ಹೇಗೋ ಹೀಗೆ ನಿದ್ರೆಯಿಂದ, ಆಹಾರದಿಂದ, ಸ್ತ್ರೀ ಸಂಘದಿಂದ ತ್ಯಜಿಸಿದವನು ನಾನು ಅಣ್ಣ. ಸರಿಯಾಗಿ ಆಡಬೇಕಿದ್ದರೆ ಇದೆಲ್ಲವೂ ಸಾಧ್ಯವಾದದ್ದು ಇನ್ನು ನನ್ನ ಅನುಗ್ರಹದಿಂದ ಮಾತ್ರವಲ್ಲದೆ ಮತ್ತೆ
2: ಕರ್ತಗಳಿದ್ದು ನಿನ್ನ

0: ನೀನು ಕೇವಲ ನನ್ನ ತಮ್ಮ ಅಲ್ವಪ್ಪ, ನನ್ನ ಪಾಲಿನ ದೇವರು ನೀನು.
1: ಅಯ್ಯೋ, ನೀವೇ ದೇವರನ್ನ, ನೀವು ಹಾಗಾಗಿ ಆಡಕೂಡದು.
0: ನಿನ್ನ ತ್ಯಾಗದ ಮುಂದೆ ಈ ರಾಮನ ಯೋಗ್ಯತೆ ಎನ್ನುವುದು ಕುಬ್ಜವಾಗಿ ಹೋಯಿತು ತಮ್ಮ, ಕುಬ್ಜವಾಗಿ ಹೋಯಿತು.
1: ಸೇವೆಯನ್ನು

0: ಇದು ಮಹತ್ ಸಾಧನೆ, ಮಹತ್ ಸೇವೆ. ಯಾವಾಗಲೂ ಕೂಡ ನೀನು ನಮಗಾಗಿ ಫಲಗಳನ್ನು ತಂದು ನಮಗೆ ಕೊಡುತ್ತಾ ಇದ್ದೆ, ನಾವು ಸಂತೋಷದಿಂದ ಉಣ್ಣುತ್ತಾ ಇದ್ದೆವು ಮಾತ್ರ. ಆದರೆ ಒಂದೇ ಒಂದು ದಿನ ಕೂಡ ತಮ್ಮ ನೀನು ತಿಂದೆಯ, ತಮ್ಮ ನೀನು ಉಂಡ ಎನ್ನುವ ಹಾಗೆ ನಾನು ಕೇಳಿದವನಲ್ಲವಪ್ಪ. ಅಷ್ಟು ಮಾತ್ರವಲ್ಲ, ಪ್ರತಿ ದಿನವೂ ನಾವು ನಿದ್ರೆಗೆ ಜಾರಿದ ನಂತರ ನೀನು ಒಂದು ದಿನವೂ ಕೂಡ ನಿದ್ರೆಯನ್ನು ಮಾಡದೆ ಸದಾ ನಮಗೆ ಅಭಯವನ್ನು ನೀಡಿದವನು, ನಮ್ಮ ರಕ್ಷಕನಾಗಿ ಕಾರ್ಯನಿರ್ವಹಿಸಿದವನು. ನಿನ್ನ ಕಣ್ಣಲ್ಲಿ ಒಂದು ದಿನವೂ ಕೂಡ ನಿದ್ರಾಹೀನತೆಯನ್ನು ಗುರುತಿಸದಂತಹ ಪಾಪಿ ತಮ್ಮ ಪಾಪಿ ತಮ್ಮ, ಏನು ಮಾಡೋಣ ಹೇಳು. ನಿನ್ನ ತ್ಯಾಗವನ್ನು ನಾನು ಇದುವರೆಗೂ ಗುರುತಿಸಲಿಲ್ಲ. ಇಂತಹ ಅವಧಿ ನನಗೆ ಯಾಕಾಗಿ ಬಂತು ಅದು ನನಗೂ ತಿಳಿಯಲಿಲ್ಲ. ತಮ್ಮ, ಒಂದಲ್ಲ ಎರಡಲ್ಲ 12 ವರ್ಷಗಳ ಪರ್ಯಂತ ನೀನು ಇಂತಹ ತ್ಯಾಗವನ್ನು ಮಾಡಿದವನು. ನಿನ್ನ ಮುಂದೆ ನಾನು ಮಾಡಿದ್ದು ತಪ್ಪಾಗಿದ್ದಕ್ಕೆ ನನಗೆ ಯೋಗ್ಯತೆ ಉಂಟೋ ಇಲ್ಲವೋ ತಿಳಿಯದು ಲಕ್ಷ್ಮಣ. ಆದರೂ ನಿನ್ನ ಅಣ್ಣನಾಗಿ ಇದು ನಿನ್ನ ಮುಂದೆ ಕೈಮಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಬಿಡು ತಮ್ಮ.
1: ಯಾಚಿಸ್ತಾ ಇದ್ದೇನೆ, ಖಂಡಿತವಾಗಿ ಇಂತ ಮಾತನಾಡಬಾರದು. ಧರ್ಮ ಸಂಸ್ಥಾಪನ ಅರ್ಥಾಯ ನೀನು ಇಲ್ಲಿಗೆ ಬಂದದ್ದು ಎನ್ನುವುದನ್ನು ಚೆನ್ನಾಗಿ ತಿಳಿದಿದ್ದೇವೆ. ಈ ಧರ್ಮವನ್ನು ಉಳಿಸುವಲ್ಲಿ ನಾವು ಒಂದು ಸಣ್ಣ ಕೊಡುಗೆಯನ್ನು ನೀಡುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿ ಎನ್ನುವ ಹಾಗೆ ಭಾವಿಸ್ತೇನಣ್ಣ. ಇದೆಲ್ಲವೂ ನಿನಗೆ ಮಾಡಿದಂತಹ ಸೇವೆ, ಅದೊಂದು ಸಣ್ಣ ಸೇವೆ, ಹೊರತು ಮಹತ್ತರವಾದಂತಹ ಸಾಧನೆ ಏನು ಇಲ್ಲ. ಎಲ್ಲವೂ ನಿನ್ನ ಅನುಗ್ರಹದಿಂದ ನಡೆಯಿತು ಎಂದಾದರೆ ನಾವೇನಣ್ಣ, ಇಷ್ಟೇ ಅಣ್ಣ.
0: ತಮ್ಮ, ಎಲ್ಲವೂ ಈ ಕಾಲಕ್ಕೆ ನನಗೆ ಅರ್ಥವಾಗುತ್ತಾ ಇದೆ. ವಿಧಿ ಆಟದ ಮುಂದೆ ನಾವೆಲ್ಲ ಗೊಂಬೆಗಳು ಮಾತ್ರ. ಸದಾ ನಿನ್ನನ್ನು ಪ್ರೀತಿಸುವಂತಹ ನನಗೆ ನೀನು ಉಂಡೆಯ, ತಿಂದೆಯ ಅಥವಾ ಮಲಗಿದೆಯ ಎನ್ನುವುದನ್ನು ವಿಚಾರಿಸದೇ ಇರುವಂತಹ ಅವಜ್ಞೆ ಯಾಕೆ ಬಂತು? ಹಾಗಿದ್ರೆ ಇದು ವಿಧಿ ನಿಯಮ. ಭೂತಕಾಲದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ವರ್ತಮಾನದಲ್ಲೋ ಭವಿಷ್ಯದಲ್ಲೋ ನಡೆಯಬಹುದಾದ ಮತ್ತೊಂದು ಘಟನೆಗೆ ಅದು ಪೂರಕವಾಗಿಯೇ ನಿಕ್ಷೇಪಗೊಳ್ಳುತ್ತದೆ. ಹಾಗಾದ್ರೆ ನಿನ್ನ ಕುರಿತಾಗಿ ನನ್ನಲ್ಲಿದ್ದಂತಹ ಅವಜ್ಞೆಯಿಂದಲಾಗಿ ಈ ದುರುಳುನಾದಂತಹ ಇಂದ್ರಾರಿ ಆತನ ವಧೆಯನ್ನು ನೀನು ಮಾಡುವ ಹಾಗಾಯಿತಲ್ಲ. ಹಾಗಾಗಿ ದುರುಳುನಾದಂತಹ ಇಂದ್ರಜಿತುವ ವಧೆಯಾಯಿತು ಎನ್ನುವಲ್ಲಿಗೆ ಒಂದು ಹಂತದ ಜಯವನ್ನು ನಾವು ಸಂಪಾದಿಸಿದ್ದೇವೆ. ಇದರ ಪರಿಣಾಮ ರಾವಣನಲ್ಲಿ ಏನಾಗುತ್ತದೆ ಎನ್ನುವಂತಹ ನಿರೀಕ್ಷೆಯೊಂದಿಗೆ ಇಂದ್ರಜಿತು ಕಾಳಗ ಎನ್ನುವಂತಹ ಈ ಪ್ರಸಂಗವನ್ನು ಯಾರೆಲ್ಲ ಆಸ್ವಾದಿಸಿದ್ದಾರೋ ಅವರೆಲ್ಲರಿಗೂ ಕೂಡ ಕಥೆಯಲ್ಲಿ ಅಂತರ್ಗತವಾದಂತಹ ಸತ್ವ ಏನಿದೆ ಅದೇ ಪ್ರಸಾದ ರೂಪವಾಗಿ ಒದಗಿ ಬಂದು ನಾವು ನಂಬಿಕೊಂಡಂತಹ ಶ್ರೀ ಅಮೃತೇಶ್ವರ ದೇವರು ಅವರೆಲ್ಲರಿಗೂ ಸನ್ಮಾನವನ್ನು ಉಂಟು ಮಾಡಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಈ ಶುಭ ಪ್ರಸಂಗಕ್ಕೆ ಮಂಗಳ ಪದವನ್ನು ಹಾಡುವರೆ ಭಾಗವತರಲ್ಲಿ ಅನು

0: ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಯೋಗೀಶ್ ಕೈರೋಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
2: ನಾವು ಈಗ ಮಾತನಾಡುತ್ತಿರುವ ನಾನು ಕೂಡ ಬಸವಣ್ಣನ ಬಗ್ಗೆ ಒಂದಿಷ್ಟು ವಚನಗಳ ಮೂಲಕ ನನಗೆ ಗೊತ್ತಿದೆ, ಅಥವಾ ಒಂದಿಷ್ಟು ನಾವು ಯಾವುದನ್ನು ಓದ್ತೇವೋ ಯಾವುದನ್ನು ಮಾತಾಡ್ತೇವೋ ಪರೋಕ್ಷವಾಗಿ ಆದರೂ ಕೂಡ ಒಂದಿಷ್ಟು ಪ್ರಮಾಣ ಆದರೂ ಕೂಡ ನಮ್ಮ ಬದುಕಿನಲ್ಲಿ ಅದು ಬಂದೇ ಬರ್ತದೆ. ನಾವು ಬಸವಣ್ಣನನ್ನು ಯಾರು ಓದಿದಾರೋ ಅವರು ಬಸವಣ್ಣನನ್ನು ಸಂಪೂರ್ಣ ಅನುಷ್ಠಾನ ಮಾಡದೇ ಇದ್ದರೂ ಕೂಡ, ಓದಿದವರೆಲ್ಲರೂ ಬಸವಣ್ಣ ಆಗದೇ ಇದ್ದರೂ ಕೂಡ, ಆದರೆ ಒಂದು ಅಂಶ ನಮ್ಮ ಬದುಕಿನ ಒಳಗಡೆ ಅದು ಬಂದೇ ಬರ್ತದೆ, ಅದು ಸತ್ಯ. ಅದರಿಂದ ನಾನು ಯಾರು ಬಸವೇಶ್ವರರ ತತ್ವವನ್ನು ದಿನನಿತ್ಯದ ಬದುಕಿನಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೋ ಅಂತರವೆಯವರ ಎದುರುಗಡೆ ಒಂದಿಷ್ಟು ಆಲೋಚನೆ ಮಾಡಿರುವ ನಾನು ಮಾತನಾಡ್ತಾ ಇದ್ದೇನೆ ಅನ್ನೋದು ಒಂದು ವಿಷಯ. ಒಂದು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಬಗ್ಗೆ ಕರಾವಳಿಯಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಎಲ್ಲ ಅರ್ಥದಲ್ಲಿ ಅವರು ಮಾತನಾಡುವಾಗ ಹೇಳಿದರು, ಎಲ್ಲ ಜಯಂತಿಗಳಲ್ಲೂ ತನ್ನ ಹೆಸರು ಬರ್ತದೆ, ಆದರೆ ನಾನು ಬೆಳೆದ

ವಿಷಯವಾಗಿರುವುದರಿಂದ ನಾನು ಭಾಗವಹಿಸುವುದಿಲ್ಲ. ಆದರೆ ಈ ಬಸವೇಶ್ವರರ ಜಯಂತಿಯಲ್ಲಿ ಅವರು ಪ್ರಪ್ರಥಮ ಬಾರಿಗೆ ಭಾಗವಹಿಸಿದ್ದಾರೆ ಅನ್ನೋದು ಕೂಡ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದೊಂದು ಒಂದು ಸಂತೋಷದ ಸಂಗತಿ. ನಾವೆಲ್ಲರೂ ಮಾತನಾಡುವಾಗ, ನಾನು ಕೂಡ ಅಷ್ಟೇ ಮಾತನಾಡುವಾಗ, ಯಾರದೇ ದಾರ್ಶನಿಕರ ಬಗ್ಗೆ, ಮಹಾತ್ಮರ ಬಗ್ಗೆ ಮಾತನಾಡುವಾಗ ಒಂದು ಸಾಮಾನ್ಯವಾಗಿ ಒಂದು ಹೇಳಿಕೆ ಬರ್ತದೆ, ಮಾಮೂಲು ಮಾತು ಏನು ಅಂತೇಳಿದರೆ, ಇಂತಹ ದಾರ್ಶನಿಕರ ವಚನಕಾರರ ವಿಚಾರಗಳು ಇಂದಿಗೂ ಪ್ರಸ್ತುತ ಅಂತ ಹೇಳುವ ಮಾತು. ಈ ಮಾತುಗಳನ್ನು ಯಾಕೆ ನಾವು ಹೇಳುತ್ತೇವೆ ಅಂತೇಳಿದರೆ, ಒಂದು ಜಯಂತಿ ಆಚರಿಸುವಾಗ ಯಾರ ಬಗ್ಗೆ ಆಚರಿಸ್ತೇವೆಯೋ ಆ ವ್ಯಕ್ತಿತ್ವವನ್ನು ಉನ್ನತೀಕರಿಸುವ ಉದ್ದೇಶದಿಂದ ನಾವು ಹಾಗೆ ಹೇಳುತ್ತೇವೆ, ಇಂದಿಗೂ ಪ್ರಸ್ತುತ, ಸಾರ್ವಕಾಲಿಕ ಅಂತೆಲ್ಲ ನಾವು ಪದ ಪ್ರಯೋಗ ಮಾಡ್ತೇವೆ. ಅದು ಒಂದು ರೀತಿಯಲ್ಲಿ ಒಂದು ಹಬ್ಬದ ಮಾತದು. ಇಂದಿಗೂ ಮಹತ್ವ ಅಂತ ಹೇಳೋದು ಯಾರ ಬಗ್ಗೆ ಆಚರಿಸ್ತಾ ಇದ್ದೀವೋ ಆ ವ್ಯಕ್ತಿತ್ವವನ್ನು ಎತ್ತರಿಸುವ ದೃಷ್ಟಿಯಿಂದ ಹೇಳುವ ಮಾತುಗಳು. ಇನ್ನೊಂದು ದೃಷ್ಟಿಯಲ್ಲಿ ಅದು ನಮಗೆ ಹೇಳಿ ಮಾಡುವ ಅವಮಾನ ಅಂತಲೂ ಅನಿಸ್ತದೆ. ಯಾಕೆಂದರೆ ಬಸವಣ್ಣನನ್ನ ಪ್ರಕಾರ ಬಸವಣ್ಣನ ವಿಚಾರಧಾರೆಗಳು, ಇವತ್ತು ನಾವು ಅವರಿಗೆ ಹೂವಿನ ಗೌರವವನ್ನು ಸಲ್ಲಿಸಿದ್ದೇವೆ, ದೀಪ ಹಚ್ಚಿದ್ದೇವೆ, ಈ ರೀತಿಯಾಗಿ ನಾವು ಪಾಲ್ಗೊಂಡಿದ್ದೇವೆ, ಒಂದಿಷ್ಟು ಏನಾದರೂ ಒಂದು ತಿಂಡಿಯೋ ಚಹಾವೋ ಕುಡಿದು ಹೋಗುವುದಕ್ಕೆ ಸೀಮಿತ ಆಗಬೇಕಿತ್ತು ಅಂತ ನನ್ನ ಪ್ರಕಾರ. ಬಸವೇಶ್ವರರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತಾಗಬೇಕಿತ್ತು ಅಂದರೆ, ಯಾಕೆ ಅಂತೇಳಿದರೆ ಆ ವಿಚಾರಧಾರೆಗಳು ಎಲ್ಲವೂ ಇಂದು ಅನುಷ್ಠಾನ ಆಗ್ತಾ ಇದ್ದರೆ, ಎಲ್ಲವೂ ನಮ್ಮ ಬದುಕಿನಲ್ಲಿ ಬರ್ತಾ ಇದ್ದರೆ, ನನ್ನ ಪ್ರಕಾರ ಅವರ ವಿಚಾರಗಳನ್ನು ಮತ್ತೆ ಮತ್ತೆ ಹೇಳುವ, ಪ್ರಸ್ತುತ ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ ಅಂತ. ಆದ್ದರಿಂದ ನಾನು ಕೂಡ ತರಗತಿಯಲ್ಲಿ ಹೇಳ್ತಾ ಇದ್ದೇನು ಅಂತೇಳಿದರೆ, ಮಕ್ಕಳೇ, ನೀವು 12ನೇ ಶತಮಾನದ ವಚನಕಾರರ ಬಗ್ಗೆ, ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೇವೆ, ನಾವು ಯೋಚಿಸ್ತಾ ಇದ್ದೇವೆ. ನೀವು 21ನೇ ಶತಮಾನದವರು, ನಿಮಗೆ ಅನಿಸಿರ್ಬೋದು ಸರ್ ಏನೋ ಔಟ್ಡೇಟೆಡ್ ಮಾತಾಡ್ತಾ ಇದ್ದಾರಾ ಅಂತ. 21ನೇ ಶತಮಾನದ ನಮಗೆ 21ನೇ ಶತಮಾನದ್ದು 25ನೇ ಶತಮಾನದ್ದು ವಿಚಾರಧಾರೆಯನ್ನು ಒಬ್ಬರು ಮೇಷ್ಟ್ರು ಕೊಡಬೇಕು ಅಲ್ಲ. ಆದರೆ ನೀವು ಹೋಗಿ 12ನೇ ಶತಮಾನಕ್ಕೆ ಬರ್ತಾ ಇದ್ದೇವೆ ಅಂದರೆ ನಮ್ಮದು ಹಿಮ್ಮುಖ ಚಲನೆಯೋ ಅಂತ ನೀವು ಭಾವಿಸ್ಬೋದು, ನಾವು ಹಿಂದೆ ಹೋಗ್ತಾ ಇದ್ದೇವೋ ಅಂತ ಭಾವಿಸ್ಬೋದು. ಹೌದು, ನೀವು ಹಿಂದೆ ಹೋಗ್ತಾ ಇದ್ದೀರಿ. 21ನೇ ಶತಮಾನದ ನೀವು 12ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ. ಅದು ಕಾಲದ ದೃಷ್ಟಿಯಿಂದ ಮಾತ್ರ ಹಿಂದೆ, ಆದರೆ ಬಸವಣ್ಣ ಹೇಳಿರುವ ವಿಚಾರಧಾರೆಗಳಿದೆಯಲ್ಲ, ಅದು 21ನೇ ಶತಮಾನ ಮಾತ್ರ ಅಲ್ಲ, ಅದು ಒಂದು ಅರ್ಥದಲ್ಲಿ ಇವತ್ತಿನ ವಿಚಾರ ಅಂದರೆ ಕಾಲ ಮಾತ್ರ ಹಿಂದೆ, ಆದರೆ ವಿಚಾರಧಾರೆ ಭಾಳ ನಮಗಿರಿಗಿಂತ ಎಷ್ಟೋ ಪಟ್ಟದು ಮುಂದೆ ಇದೆ ಅಂತ ನಾನು ವಚನಗಳನ್ನು ಉಲ್ಲೇಖಿಸ್ತಾ ಹೇಳಿದ್ದಿದೆ. ಆದ್ದರಿಂದ ನಮಗೆ ಮತ್ತೆ ಮತ್ತೆ ನಾವು ವಚನಕಾರರು ಪ್ರಸ್ತುತ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದ್ರೆ, ಬಸವಣ್ಣನ ಎಲ್ಲ ಆಶಯಗಳು ಅದು ಈಡೇರಿಲ್ಲ ಅಂತ. ಮತ್ತು ಅದರ ಬಗ್ಗೆ ನಾವು ನಿರಾಶೆ ಪಡಬೇಕಾದ ಸಂಗತಿ ಇಲ್ಲ. ಯಾರ ಬಗ್ಗೆ, ಬಸವಣ್ಣ ಅಂತಲ್ಲ, ಯಾವ ದಾರ್ಶನಿಕರ ಬಗ್ಗೆ ಮಾತನಾಡುವಾಗಲೂ ಕೂಡ ಈ ಪ್ರಸ್ತುತ ಅಂತ ಹೇಳ್ತೇವೆ, ಮತ್ತು ಎಲ್ಲವೂ ಅನುಷ್ಠಾನ ಆಗಿಲ್ಲ ಅಂತ ನಾವು ಹೇಳ್ತೇವೆ. ಇದು ನಿರಾಶೆಯ ಮಾತುಗಳಲ್ಲ, ಇದು ಸ್ವಾಭಾವಿಕವಾದ್ದು ಅಂತ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಒಂದು ಹಣತೆ ಕವಿತೆಯಲ್ಲಿ ಸಾಲುಗಳಲ್ಲಿ ಬರೀತಾರೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಹೋಗಲಾಡಿಸುತ್ತೇನೆಂಬ ಜಿದ್ದಿನಿಂದಲ್ಲ. ಮತ್ತೆ ಕತ್ತಲೆ ನಮ್ಗೆ ಗೊತ್ತು, ಮತ್ತೆ ಹಣತೆ ನಂದಿ ಹೋಗ್ತದೆ. ಆದರೂ ಹಣತೆ ಹಚ್ಚುತ್ತೇನೆ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ. ಅವರು ಸಾಲುಗಳಲ್ಲಿ ಹೇಳ್ತಾರೆ, ದೀಪಾವಳಿಯ ಹಣತೆಗಳ ಹಡಗೆಯ ಕರಗಿ ಮುಳುಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ಅಂತ ಆ ಕಾವ್ಯವನ್ನು, ಕವಿತೆಯನ್ನು ಅವರು ಮುಂದುವರಿಸ್ತಾರೆ. ಅಂದರೆ ನಮಗೆ ಈ ರೀತಿ ಮಾತಾಡೋದು, ಯೋಚಿಸುವುದು, ಮತ್ತೆ ಮತ್ತೆ ಓದುವುದು, ಅದೊಂದು ನಿರಂತರವಾಗಿ ಮಾಡಬೇಕಾದ ಒಂದು ಹಣತೆ ಹಚ್ಚುವ ಒಂದು ಕಾಯಕ ಎನ್ನುವ ಒಂದು ನಂಬಿಕೆಯಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ನನಗೆ ಇನ್ನೊಂದು, ಯಾಕೆಂದರೆ ತಮಗೆಲ್ಲರಿಗೂ ಬಸವಣ್ಣನ ವಚನ ವಿಚಾರಧಾರೆಗಳೆಲ್ಲ ಗೊತ್ತಿದೆ, ನಾನು ಅದರ ಆಚೆಗೆ ಏನಾದರೂ ಯೋಚಿಸ್ಲಿಕ್ಕೆ ಆಗ್ತದಾ ಅಂತ ಪ್ರಯತ್ನ ಮಾಡೋದೇನಂದರೆ, ನನಗೆ ಯೋಚಿಸೋದು ಏನು ಅಂತೇಳಿದರೆ, ಬಸವಣ್ಣ ಮಾತ್ರ ಜನಿಸಿದ್ದಲ್ಲ, ಅನೇಕ ದಾರ್ಶನಿಕತೆ ಜನಿಸಿದ್ದಾರೆ. ಬುದ್ಧ ಜನಿಸಿದ್ದು ನಮ್ಗೆ ಗೊತ್ತಿದೆ, ಅಥವಾ ಜೈನ ಧರ್ಮದ ತೀರ್ಥಂಕರ ಉದಯ ಆದದ್ದು ಗೊತ್ತಿದೆ. ಎಲ್ಲೆಲ್ಲ ಅನೇಕ ದಾರ್ಶನಿಕರು ಜನಿಸಿದ್ರಲ್ಲ, ಮೊನ್ನೆ ಅಂಬೇಡ್ಕರ್ ಜಯಂತಿ ಆಯಿತು, ಬೇರೆ ಬೇರೆ ಮಹಾತ್ಮರು ಜನಿಸಿದ್ರಲ್ಲ, ಇವರೆಲ್ಲ ಯಾಕೆ ಜನಿಸ್ತಾರೆ ಅಥವಾ ಹೇಗೆ ಏನು ಅನ್ನೋದರ ಯೋಚನೆ ಮಾಡುವಾಗ, ನನ್ನ ಪ್ರಕಾರ ಇದು ಪ್ರಕೃತಿ ಅಂತ ನಾನು ಹೇಳೋದು. ಈಗ ತುಂಬ ಸೆಕೆ ಆದಾಗ ಮಾತಾಡ್ತಾರೆ, ಏನಾದರೂ ಭಾಳ ಸೆಕೆ ಆಗ್ತಾ ಇದೆ, ಇವತ್ತು ಮಳೆ ಬರ್ತದೆ ಅಂತ. ಅಂದರೆ ಪ್ರಕೃತಿಯಲ್ಲಿ ಅತಿರೇಕ ಆದ

ನಾವು ಜನಸಂಖ್ಯೆ ಏರುವ ಬಗ್ಗೆ ಕೂಡ ಸಿದ್ಧಾಂತಗಳು ಹೇಳ್ತದೆ, ಅತಿರೇಕ ಆಗ್ತದ, ಪ್ರಕೃತಿಯಲ್ಲಿ ಪರಿಹಾರ ಇದೆ ಅಂತ. ಪ್ರಕೃತಿಯಲ್ಲಿ ಪರಿಹಾರ ಇದೆ, ಸೆಕೆ ಜಾಸ್ತಿ ಆಗ್ತದ, ಮತ್ತೆ ಮಳೆ ನೀರು ಬಂದು ತಂಪೆರೆಯುವುದು ಎಲ್ಲವೂ ಪ್ರಕೃತಿಯ ಗುಣ ಅಂತ. ಹೀಗೆ ಮಹಾತ್ಮರ ಜನನ ಕೂಡ ಪ್ರಕೃತಿಯಲ್ಲಿ ಅಥವಾ ನಮ್ಮ ಜನಜೀವನದಲ್ಲಿ ಯಾವುದು ಅತಿರೇಕ ಆಗ್ತದೋ ಅಥವಾ ಅಧರ್ಮ ಆಗ್ತದೋ, ಒಂದಿಷ್ಟು ತಪ್ಪುಗಳು, ಸಮಸ್ಯೆಗಳು, ಅಸಮಾನತೆಗಳು, ಅನ್ಯಾಯಗಳು ಸಮಾಜದಲ್ಲಿ ನಡೀತದೆ. ಆದರೆ ಒಂದು ಚೌಕಟ್ಟನ್ನು ಮೀರಿ ಅತಿರೇಕ ಆದಾಗ ಅಲ್ಲೊಂದು ಮಹಾತ್ಮರು ಹುಟ್ಟಿಕೊಳ್ತಾರೆ ಅಂತ. ಮಹಾತ್ಮರು ಹುಟ್ಟಿಕೊಳ್ತಾರೆ, ಅವರು ನಮ್ಮ ಹಾಗೆ ಜನಸಾಮಾನ್ಯರು. ನಮಗೆ ಹರಿಹರ ಬರೆದಿರುವ ರಗಳೆ, ಬಸವ ರಾಜ ದೇವರ ರಗಳೆ ಅಂತ ಬರೆದಿದ್ದಾರೆ. ಅಂದರೆ ಸಾಮಾನ್ಯ ಬಸವ, ಆದರೆ ಅದೇ ಬಸವ ಬೆಳೀತಾ ಬೆಳೀತಾ ಎಲ್ಲರಿಗೂ ಕೂಡ ಬಸವಣ್ಣ ಆಗ್ತಾರೆ. ಆದರೆ ಬಸವಣ್ಣನಾಗಿಯೇ ಅವರು ಉಳಿಯುವುದಿಲ್ಲ, ಬಸವ ರಾಜ ಆಗ್ತಾರೆ. ಆ ಕರ್ಣಿಕರಾಗಿ ಅಥವಾ ಮಂತ್ರಿಯಾಗಿ, ಅಲ್ಲಿ ಬಿಜ್ಜಲನಿಗೆ ಒಬ್ಬ ಮಾರ್ಗದರ್ಶಕರಾಗಿ, ಅರ್ಥವ್ಯವಸ್ಥೆಯ ಒಂದು ನಿರ್ವಾಹಕರಾಗಿ ಅವರೊಬ್ಬರು ಜನಸಾಮಾನ್ಯರ ಜನರ ಬದುಕಿನ ಒಳಗಡೆ ಒಬ್ಬ ರಾಜ ಆಗ್ತಾರೆ. ರಾಜನಾಗಿ ನಿಲ್ಲುವುದಿಲ್ಲ, ಅವರು ಕೊನೆಗೆ ದೇವರಾಗ್ತಾರೆ. ಅದರಿಂದ ಬಸವಣ್ಣ, ಬಸವರಾಜ, ಬಸವ ದೇವರಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಏನನ್ನು ಸೂಚಿಸ್ತದೆ ಅಂತೇಳಿದ್ರೆ, ಮನುಷ್ಯರಾಗಿರುವ ನಾವು ಹೀಗೆ ವಯಸ್ಸಾಗುತ್ತಾ ತಿಳಿತಾ ಅನುಭವ ಆಗುತ್ತಾ ಬೆಳೀಬೇಕು ಅನ್ನುವ ಸಂದೇಶವು ಅದು ಬಸವಣ್ಣನವರ ಹೆಸರಿನಲ್ಲೇ ಇದೆ. ಅವರ ಹೆಸರಿನಲ್ಲೇ ಇಂತಹ ಒಂದು ಗುಣ ಇದೆ, ನಮ್ಗೆ ಗೊತ್ತಿದೆ. ಆದ್ದರಿಂದ ಯಾವುದೇ ರೀತಿಯ ಈಗ ಜೈನ ಧರ್ಮ ಯಾವುದನ್ನು ಹೇಳುತ್ತದೆ ಅಂತೇಳಿದ್ರೆ, ಅಹಿಂಸೆಯನ್ನು ಮತ್ತು ತ್ಯಾಗವನ್ನು ಹೇಳ್ತದೆ. ಅದು ಸುಲಭದಲ್ಲಿ ಅದನ್ನು ಪಾಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅತಿಯಾದ್ದನ್ನು ಹೇಳ್ತಾರೆ. ಅದು ತ್ಯಾಗ ಅಂತೇಳಿದರೆ ಇಡೀ ನಮಗೆ ಮಾತಾಡಲಿಕ್ಕೆ, ಪಾಠ ಮಾಡಲಿಕ್ಕೆ ಭಾಳ ಸುಲಭ. ಸಮಸ್ತ ರಾಜ್ಯವನ್ನೇ ತ್ಯಾಗ ಮಾಡುವ, ಮೈಯ ಬಟ್ಟೆಯನ್ನೇ ತೆಗೆದು ನಿಲ್ಲುವ ಒಂದು ಅತಿರೇಕದ ಒಂದು ತ್ಯಾಗ, ಎಲ್ರಿಗೂ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅತಿರೇಕದ ತ್ಯಾಗವನ್ನು ಹೇಳ್ತದೆ. ಇನ್ನೊಂದು ಕಡೆಯಲ್ಲಿ ಅಹಿಂಸೆಯ ಬಗ್ಗೆ ಹೇಳ್ತದೆ. ಎಲ್ಲಿಯವರೆಗೆ ಅಂತೇಳಿದ್ರೆ, ಕತ್ತಲಾಗುವ ಮೊದಲೇ ಊಟ ಮಾಡಬೇಕು, ಯಾಕಂದರೆ ಎಲ್ಲೋ ಒಂದು ಕಡೆ ಸೊಳ್ಳೆ ಇತ್ಯಾದಿ ಬರ್ಬೋದಾ ಅಂತ. ಯಾಕೆ ಇಂಥದ್ದೆಲ್ಲ ಬಂತು ಅಂತೇಳಿದ್ರೆ, ಅತಿರೇಕದ ಭೋಗ ಇತ್ತು, ಅತಿರೇಕದ ಹಿಂಸೆ ಇತ್ತು. ಅಂತಹ ವಾತಾವರಣದಿಂದಲೇ ಒಬ್ಬ ಇಂತಹ ತ್ಯಾಗ ಮತ್ತು ಅಹಿಂಸೆಯ ಪ್ರತಿಪಾದಕ ಬರ್ತಾರೆ. ಆದ್ದರಿಂದ ಒಬ್ಬ ಬಸವಣ್ಣ ಒಂದು ಬ್ರಾಹ್ಮಣ ಸಮಾಜದ ಒಳಗಡೆ ಜನಿಸಿದರೂ ಕೂಡ, ಒಳ್ಳೆಯ ಸಂಸ್ಕಾರದ ವಾತಾವರಣದಲ್ಲಿ ಜನಿಸಿದರೂ ಕೂಡ, ಅಲ್ಲಿಯೂ ಕೂಡ ಕರ್ಮಠ ಕ್ರಿಯೆಗಳೇ ಅಧಿಕ ಆಗಿ ಅಂತರಂಗದ ಶುದ್ಧಿ ನಗಣ್ಯ ಆಗುವಾಗ ತನ್ನ ವಾತಾವರಣದಲ್ಲೇ ಒಂದು ವಿಚಾರ ಹುಟ್ಟುತ್ತದೆ, ಇದಲ್ಲ ದೇವರಿಗೆ ಇಷ್ಟ ಆಗುವುದು, ಇದಲ್ಲ ನಾವು ಮಾಡ್ತಾ ಇರೋದು ಇಷ್ಟ ಅಲ್ಲ ಅಂತ. ಕರ್ಮಕ್ರಿಯೆಗಳು ಇದೆ, ಕರ್ಮಕ್ರಿಯೆಗಳಿಗೆ ಮಾತ್ರ ಸೀಮಿತ ಆಗಿ ಅಂತರಂಗದ ಶುದ್ಧಿಗೆ ಅಥವಾ ಭಕ್ತ ಮತ್ತು ಭಗವಂತನ ಒಂದು ಅನುಸಂಧಾನಕ್ಕೆ ಅಲ್ಲಿ ಮಹತ್ವ ಕಡಿಮೆ ಆದಾಗ ಅಲ್ಲೊಬ್ಬ ಬಸವಣ್ಣ ಜನಿಸ್ತಾರೆ. ಆದ್ದರಿಂದ ಅಂತಹ ವಾತಾವರಣದಲ್ಲಿ, ಅದರಿಂದ ಕ್ರಾಂತಿ ಎಲ್ಲಿದೆ ಅಂತೇಳಿದ್ರೆ, ಯಾರೂ ಇನ್ನೊಬ್ಬರನ್ನು ಬೈಯುವುದಲ್ಲ ಅಥವಾ ಇನ್ನೊಬ್ಬರದು ನಿಮ್ಮದು ಸರಿ ಇಲ್ಲ ಅಂತ ಹೇಳೋದಲ್ಲ, ನಮ್ಮೊಳಗಡೆ ಇರುವಂಥ ವಾತಾವರಣದಲ್ಲಿ ಎಲ್ಲೋ ಒಂದು ಕಡೆ ಪರಿವರ್ತನೆ ಆಗಬೇಕು, ಇದಲ್ಲ ಅಂತ ಹೇಳ್ತಾನೆ. ಅಲ್ಲಿ ವಿರೋಧಿಸ್ತಾ ಅಥವಾ ಚಡಪಡಿಸ್ತಾ ಅಥವಾ ಉಪನಯನವನ್ನು ಒತ್ತಾಯಕ್ಕೆ ಒಪ್ಪಿಕೊಳ್ತಾ ಮತ್ತೆ ಅದರಿಂದ ಹೊರಬರುವುದಿದೆಯಲ್ಲ, ಇದು ಬುದ್ಧನನ್ನೂ ಕಟ್ಟಿ ಹಾಕ್ಲಿಕ್ಕಾಗಲಿಲ್ಲ. ಆ ಗೌತಮನನ್ನು ಕೂಡ ತನ್ನ ಮನೆಯ ಅರಮನೆಯ ಸುಖಲೋಲುಪತಿಯಲ್ಲಿ ಬದುಕಬಹುದಿತ್ತಲ್ಲ ಗೌತಮನಿಗೆ, ರಾಜ ಅಲ್ವಾ. ಒಬ್ಬ ಬಾಹುಬಲಿಗೆ ಎಂತಹ ಬಾಹುಬಲಿ, ಸಾಮಾನ್ಯ ಬಡವ ತ್ಯಾಗ ಮಾಡಿದರೆ ದೊಡ್ಡ ವಿಷಯ ಅಲ್ಲ, ಸಮಸ್ತವನ್ನು ತ್ಯಾಗ ಮಾಡುವುದು ಅಂತೇಳಿದರೆ, ಅಂದರೆ ಈ ರೀತಿಯ ಒಬ್ಬ ಬಸವಣ್ಣ. ಯಾರೋ ಒಬ್ಬರು ಅದರಿಂದ ಹೊರಗಿರುವವರು ಅದನ್ನು ಟೀಕಿಸಿದರೆ ತೊಂದರೆ ಇಲ್ಲ, ಅವರೇನೋ ನಮಗೆ ಸಿಗಲಿಲ್ಲ ಅಂತ ಟೀಕಿಸ್ಬೋದು. ಒಳಗಡೆ ಇದ್ದವರು ಇದನ್ನು ವಿಮರ್ಶೆ ಮಾಡ್ತಾ ಅಲ್ಲಿ ನಿಲ್ಲದೆ ಕೂಡಲ ಸಂಗಮಕ್ಕೆ ಬಂದು, ಅಲ್ಲಿ ಕೂಡಲ ಸಂಗಮ ಗೊತ್ತಿದೆ, ಎರಡು ನದಿಗಳ ಒಂದು ಸಂಗಮ, ಪವಿತ್ರ ಕ್ಷೇತ್ರ, ಅಂತಹ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ದೈವಿಕವಾದ ಚಿಂತನೆಯನ್ನು ಮಾಡ್ತಾ ಅನೇಕ ಶರಣರ ಜೊತೆಗೆ ಸಂವಾದಗಳನ್ನು ಮಾಡ್ತಾ ಹೀಗೆ ಅನುಭವಗಳ ಮೂಲಕ. ಹೌದು, ಬಸವಣ್ಣ ಶಿವನೇ ಬಂದದ್ದು, ಆದರೆ ಅದೊಂದು ಮ್ಯಾಜಿಕ್ನ ಹಾಗೆ ಬಸವಣ್ಣ ಶಿವ ಆದದ್ದಲ್ಲ, ತನ್ನ ಚಿಂತನೆ, ಶ್ರಮ ಮತ್ತು ಕಾಯಕದ ಮೂಲಕವೇ ಬಸವಣ್ಣ ಬಸವೇಶ್ವರರಾದದ್ದು. ಆ ಅನುಭವ ಮಂಟಪದ ನಾವೆಲ್ಲ ಸಮಾಜದಲ್ಲಿರುವ ಎಲ್ಲರೂ ಅಲ್ಲಿ ಇದ್ದರು,

ಎಲ್ಲ ವಚನಕಾರರನ್ನು ಗಮನಿಸಿದರೆ ಯಾರಿಗೆಲ್ಲ ನಾವಿರುವಂಥ ಸಮಾಜ ಒಂದು ರಾಜಪ್ರಭುತ್ವದ ಸಮಾಜ, ಸಮಾಜದ ಏರು ತಗ್ಗುಗಳ ಸಮಾಜ, ಅಸಮಾನತೆಯ ಸಮಾಜ, ಮೌಢ್ಯದ ಸಮಾಜ, ಇದರಿಂದ ಹೊರಬರುವುದಕ್ಕೆ ಅದರಿಂದೆಲ್ಲ ಹೊರಬಂದು ಒಂದು ಚಿಂತನೆ ಮಾಡಿದ ಒಂದು ಅನುಭವ ಮಂಟಪದ ಒಂದು ಪರಿಕಲ್ಪನೆ ಇದೆಯಲ್ಲ, ಕಾನ್ಸೆಪ್ಟ್ ಇದೆಯಲ್ಲ, ಅದೊಂದು ಭಾಳ ಕ್ರಾಂತಿಕಾರಕವಾದ್ದು ಅಂತ. ಮತ್ತು ಅಲ್ಲೂ ನಿಲ್ಲದೆ ಇದು ನೋಡಿ, ಒಬ್ಬ ವ್ಯಕ್ತಿ ಅನುಭವವನ್ನು ಪಡೆಯುತ್ತಾ ಹೋದ. ಒಬ್ಬ ಕೃಷ್ಣ ಹಳ್ಳಿಯಲ್ಲಿ ಜನಿಸಿದ, ಹಳ್ಳಿಯಲ್ಲಿ ಜನಿಸಿದಂತಹ ಕೃಷ್ಣ ಮಧುರಾ ನಗರಕ್ಕೆ ಬಂದ. ರಾಮ ನಗರದಲ್ಲಿ ಜನಿಸಿದ, ಅಯೋಧ್ಯೆಯಲ್ಲಿ. ಆದರೆ ನಗರದಲ್ಲಿ ಜನಿಸಿದಂಥ ರಾಮ ಕಾಡಿನ ಅನುಭವವನ್ನು ಪಡ್ಕೊಂಡ. ಅಂದರೆ ಒಂದು ವ್ಯಕ್ತಿತ್ವ ಪೂರ್ಣತ್ವವನ್ನು ಪಡಿತಾ ಹೋಗೋದು. ಬಸವಣ್ಣನಿಗೆ ಅಲ್ಲೇ ಇರ್ಬೋದಿತ್ತು ಅಥವಾ ಕೂಡಲ ಸಂಗಮದಲ್ಲಿ ಇರ್ಬೋದಿತ್ತು, ಆದರೆ ಇನ್ನೊಂದು ಅನುಭವವನ್ನು ಪಡ್ಕೊಂಡ. ಅದು ಬಿಜ್ಜಳನ ಕರ್ಣಿಕನಾಗಿ, ಅದು ಸುಲಭದ ಸಂಗತಿಯಲ್ಲ. ಅಲ್ಲಿರುವ ಅರ್ಥ ವ್ಯವಸ್ಥೆಯನ್ನು ಶುದ್ಧೀಕರಿಸಿದ, ಅನೇಕ ಜನರ ಕೆಂಗಣ್ಣಿಗೂ ಗುರಿಯಾದ. ಒಬ್ಬ ಅಧಿಕಾರಿಗಳು, ಒಬ್ಬ ಎಂಥ ಭ್ರಷ್ಟಾಚಾರ ರಹಿತ ಅಧಿಕಾರಿಗಳು ಬಂದರೆ ಆ ಅಧಿಕಾರಿಗಳಿಗೂ ತೊಂದರೆ ಆಗ್ತದೆ, ಯಾಕೆಂದರೆ ಬೇರೆಯವರಿಗೆ ಅವರಿಂದ ತೊಂದರೆ ಆಗ್ತದೆ. ಈ ರೀತಿಯ ವಿರೋಧಗಳನ್ನು ಕಟ್ಟಿಕೊಳ್ತಾ ಒಬ್ಬ ಬಸವಣ್ಣ ಯಾವ ರೀತಿ ಬೆಳೀತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿ ಆ ಮುಂದಿನ ಅವರ ಅಂದರೆ ಅನೇಕ ಪುಸ್ತಕಗಳು ಬಂದಿದೆ. ಆದರೆ ಬಸವಣ್ಣನ ಬಗ್ಗೆ ಇರುವ ಆಧಾರ ಯಾವುದು ಅಂತೇಳಿ ಹರಿಹರ ಬರೆದ ಬಸವರಾಜ ದೇವರ ರಗಳೆ, ಅದು ಕೂಡ ಒಂದು ಪುರಾಣವನ್ನು ಇಟ್ಟುಕೊಂಡು ಚಿತ್ರಿಸಿದ್ದು, ಇನ್ನೊಂದು ಪುರಾಣಗಳಲ್ಲಿ ಬಂದಿರುವ ಚಿತ್ರಣಗಳು. ಆದರೆ ಬಸವೇಶ್ವರರನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹ ಆಧಾರ ಯಾವುದು ಅಂತಂದರೆ ಅವರ ವಚನಗಳು, ಬಸವಣ್ಣನ ವಚನಗಳು. ನಾನು ಒಂದು ವೇಳೆ ಒಂದೆರಡು ವಚನಗಳನ್ನು ಉಲ್ಲೇಖಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉಲ್ಲೇಖಿಸದಿದ್ದರೆ ಬಸವಣ್ಣ, ಯಾಕೆಂದರೆ ನಾವು ಬಸವೇಶ್ವರನ ಅರ್ಥ ಮಾಡಿಕೊಂಡದ್ದು ಅದು ಈ ವಚನಗಳ ಮೂಲಕವೇ. ದಕ್ಷಿಣ ಕನ್ನಡದಲ್ಲಿ ನನಗನ್ನಿಸೋದು ಎಷ್ಟೋ ಸಲ ವಚನಗಳನ್ನು ಓದುವಾಗ ಇವತ್ತಿನ ಸಂದರ್ಭದಲ್ಲಿ ವಚನಕಾರರು ಎಲ್ಲಿಯಾದರೂ ಇವತ್ತಿನ ಸಮಾಜದಲ್ಲಿ ಆ ರೀತಿಯ ವಚನಗಳನ್ನು ಬರೀತಾ ಇದ್ದರೆ ಅದು ಮಾಧ್ಯಮದಲ್ಲಿ ಇವತ್ತು ಬಿತ್ತರ ಆದರೆ ನನ್ನ ಪ್ರಕಾರ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ಬೋದು. ಅವರು ನಮ್ಮ ವಿರೋಧಿಗಳು, ಧರ್ಮ ವಿರೋಧಿಗಳು ಎಲ್ಲ ಬರ್ಬೋದು, ಬೇರೆ ಬೇರೆ ಅರ್ಥಗಳು ಬರ್ಬೋದು. ಎಲ್ಲಿಯವರಿಗೆ ಅಂತೇಳಿದರೆ ಕೆಲವು ವಚನಗಳನ್ನು ನಮಗೆ ಗಟ್ಟಿಯಾಗಿ ನಾವು ಬರೆದದ್ದಲ್ಲ, ಅದು ಜಡ ದಾಸಿಮಯ್ಯ ಇರ್ಬೋದು ಅಥವಾ ಅಲ್ಲಮ್ಮ ಪ್ರಭು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು. ಇವತ್ತು ನಮಗೆ ನಾವೆಲ್ಲಿ ಎಂಥ ಸ್ಥಿತಿಯಲ್ಲಿದ್ದೇವೆ ಅಂದರೆ ನಾವು ನಮ್ಮ ಮಾತನ್ನು ಹೇಳೋದಕ್ಕೆ ತುಂಬ ಯೋಚಿಸಬೇಕಾಗ್ತದೆ. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ, ಅವರಿದ್ದಾರೆ ಇವರಿದ್ದಾರೆ ಅಂತ ಭಯ ಬೇಕಾಗ್ತದೆ. ಇನ್ನೊಂದು ಕಡೆಯಲ್ಲಿ ಇನ್ನೂ ಬಸವಣ್ಣನಂಥವರ ವಚನಗಳನ್ನು ಉಲ್ಲೇಖ ಮಾಡುವಾಗಲೂ ಕೂಡ ಎಲ್ಲಿ ಮಾಧ್ಯಮದವರಿದ್ದಾರೋ TV9 ಬರ್ತದ ಅನ್ನುವ, ಅಂದರೆ ಬಸವಣ್ಣ ತನ್ನ ಒಳಗಡೆ ಇದ್ದು ತನ್ನ ಲೋಪದೋಷಗಳನ್ನು ವಿಮರ್ಶೆ ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಇವತ್ತು ಏನು ಕೆಟ್ಟದಿದ್ದರೂ ಕೂಡ ಒಂದು ಮೌನವಾಗಿರಬೇಕು ಅಥವಾ ಜೈ ಅಂತ ಹೇಳಬೇಕು. ವಚನಕಾರರು ದೇವರನ್ನು ಕೇವಲ ದೇವರ ಉಪಾಸನೆಗಳಿಂದ ಕರ್ಮಕ್ರಿಯೆಗಳು ಮಾತ್ರ ದೇವರಿಗೆ ಇಷ್ಟ ಆಗುವಂಥದ್ದಲ್ಲ. ದೇವರಿಗೆ ಇಷ್ಟ ಆಗಬೇಕಿದ್ರೆ ಈ ಸಮಾಜ ಶುದ್ಧಿಯಾಗಬೇಕು. ಸಮಾಜ ಶುದ್ಧಿಯಾಗುವುದು ಅಂತೇಳಿದರೆ ಏನು, ಇಲ್ಲಿರುವ ಶ್ರೇಷ್ಠ ಕನಿಷ್ಠ ಈ ಅಸಮಾನತೆಗಳು ಹೋಗಬೇಕು ಅನ್ನುವ ಒಂದು ಸಮಾನತೆಯ ಸಮಾಜ ಸೃಷ್ಟಿಯಾಗಬೇಕು ಅಂತ. ನೀವು ಮನುಷ್ಯರ ಒಳಗಡೆ ತರತಮವನ್ನು ಮಾಡ್ತಾ ದೇವರನ್ನು ಪ್ರೀತಿಸ್ತೇನೆ ಮನುಷ್ಯರನ್ನು ಪ್ರೀತಿಸುವುದಿಲ್ಲ ಅಂತೇಳಿದರೆ ಅದು ಎಲ್ಲೋ ಒಂದು ಕಡೆ ಅದು ತಾತ್ವಿಕವಾಗಿ ಸರಿ ಬರುವುದಿಲ್ಲ. ನಾನು ದೇವರನ್ನು ಬಹಳ ಪ್ರೀತಿಸ್ತೇನೆ, ಆರಾಧಿಸ್ತೇನೆ, ನಮಸ್ಕಾರ ಮಾಡ್ತೇನೆ, ಆದರೆ ಮನುಷ್ಯರನ್ನು ಕನಿಷ್ಠವಾಗಿದ್ದೇನೆ ನೋಡ್ತೇನೆ ಅಂದರೆ ಇಲ್ಲ. ವಚನಕಾರರ ಪ್ರಕಾರ, ಅನುಭವದ ಎಲ್ಲ ಶಿಕ್ಷರ ಪ್ರಕಾರ, ಬಸವಣ್ಣನ ಪ್ರಕಾರ ಇಲ್ಲ. ಅದಾಗಿ ಸಮಾಜದಲ್ಲಿ ಇನ್ನೊಂದು ಧಾರ್ಮಿಕ ಶುದ್ಧಿ, ನಾವು ನಮ್ಮ ಯಾವುದನ್ನು ನಾವು ಆಲಿಸ್ತಾ ಇದ್ದೇವೋ ಅದರಲ್ಲಿ ಅರ್ಥ ಏನವಾದ ಯಾವ್ದೇ ಅಮಾನವೀಯವಾದ್ಯಾವ್ದೇ ಬಹಳ ಕ್ರಿಯೆ ಮಾತ್ರ ಈಗ ನಾವು ಯಾವ್ದು ಬರ್ತಾ ಇದ್ದೇವೆ ಅದರ ಅರ್ಥ ವೈದಿಕ ಪದ್ಧತಿಯದನ್ನು ಲೇವಡಿ ಮಾಡಿ ಮಾಡಿದ್ರಲ್ಲ, ಅದಕ್ಕೊಂದು ಸ್ವಲ್ಪ ಸುಮಾರು ನಾಲ್ಕು ಇದೆ ಇದೆ ಅದನ್ನು ಲೇವಡಿ ಮಾಡಲಿಲ್ಲ. ಆದರೆ ಕೇವಲ ಸುಲಸು ಬರುವುದಿಲ್ಲ, ಇದನ್ನು ನೀವು ಅವರು ಲೇವಡಿ ಮಾಡಿ ನೀವು ಬರೇ ಈಗ ನಾನು ಯಾವ್ಯಾವ ಯೋಚನೆ ಮಾಡಿ ಬರುತ್ತಿದೆಯಲ್ಲ ಇದು ಅರ್ಥ ಮಾಡಿ ಮಾಡಿದ್ರು. ಆದ್ರಿಂದ ವಚನಕಾರರು ಬಸವಣ್ಣನಾಗಿದ್ದು ಶರಣರವರು ನಮ್ಮ ಧರ್ಮ ವಿರೋಧಿಗಳಲ್ಲ, ಅವರು ಅದರ ಅಂಗೀಕರಿತ ಕೆಲಸವನ್ನು ಮಾಡಬಾರ್ದು. ಆದ್ರಿಂದ ಸಾಮಾನ್ಯ ಶುದ್ಧಿ

ವ್ಯಕ್ತಿಗತವಾದ ತುಂಬ ಅರ್ಥಾವಲೋಕನವಾದ ಸಾಧುಗಳು ಬರ್ತವೆ. ಇದನ್ನು ಎಲ್ಲ ದಾರ್ಶನಿಕರು ಒಂದಲ್ಲ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡದ ವಿಷಯಕ್ಕೆ ಬಂದರು, ಎಲ್ಲ ಕಡೆಗೂ ಬಂದರು, ಬಹಿರಂಗ ಶುದ್ಧಿಯ ಬಗ್ಗೆ ಎಲ್ರಿಗೂ ಜಾಗೃತಿ ಇದೆ. ಬಹಿರಂಗ ಶುದ್ಧಿಯ ಬಗ್ಗೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ಒಂದು ಹೇಳಬೇಕಾದ್ದೇನೆಂದರೆ, ಅವರು ಕೇವಲ ತನ್ನ ವೈದಿಕ ಪದ್ಧತಿಯ ಕೆಲವು ಕರ್ಮಕ್ರಿಯೆಗಳ ಬಗ್ಗೆ ಮಾತ್ರ ಮಾತನಾಡಿದ್ದಲ್ಲ, ಅವೈದಿಕ ಪದ್ಧತಿಯ ಅನೇಕ ಬಗೆಯ ಹಿಂಸಾ ರೀತಿಯ ಆರಾಧನೆ, ವಿಚಿತ್ರ ಆರಾಧನೆ, ಬೇರೆ ಬೇರೆ ರೀತಿಯ, ಅಥವಾ ನಾವು ಇಲ್ಲಿಗೆ ನೋಡು ಇಲ್ಲಿ ಈ ಪ್ರದೇಶಕ್ಕೆ ನೋಡೋದಾದರೆ ಭೂತಾರಾಧನೆಗೆ ಸಂಬಂಧಪಟ್ಟ ಈ ರೀತಿಯ ಕೆಲವು ಆರಾಧನಾ ಪದ್ಧತಿಗಳನ್ನು ಕೂಡ ಅವರು ಅದರಿಂದ ಹೊರಬರುವ ಚಿಂತನೆಗಳನ್ನು ಕೊಡ್ತಾ ಬಂದರು. ಆದ್ದರಿಂದ ನಮಗೆ ಬಸವಣ್ಣನ ವಚನಗಳನ್ನು ಗಮನಿಸುವಾಗ ಈ ರೀತಿಯ ಆತ್ಮಾವಲೋಕನದ ಬಗ್ಗೆಯನ್ನು ಹೇಳ್ತಾ ಬರ್ತಾರೆ. ನಾನು ಒಂದೆರಡು ವಚನಗಳನ್ನು ಉಲ್ಲೇಖಿಸಿ ಅವರು ಮಾತಿನ ಬಗ್ಗೆ ಹೇಳ್ತಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನೀವೆಲ್ಲ ಕೇಳಿದ್ದೇ ಇದೋ, ಆದರೆ ಮತ್ತೆ ಮತ್ತೆ ಕೇಳುವ, ನಮಗೆ ನೀರು ಮತ್ತು ಅನ್ನ ಅದು ಮತ್ತೆ ಮತ್ತೆ ಹೊಸದು. ಅದರಿಂದ ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಯುವ ಅಂತ ಅವರು ವಚನಗಳಲ್ಲಿ ಬರ್ತದೆ. ನನಗೆ ಇದಂತೂ ಇದನ್ನು ತುಂಬ ಆಧ್ಯಾತ್ಮದ ದೃಷ್ಟಿಯಿಂದ ನಾನು ಇಲ್ಲಿ ನೋಡುವುದಕ್ಕೆ ಅವಕಾಶ ಇದೆ. ಯಾಕೆಂದರೆ ಎಲ್ಲ ವಚನಗಳು ಸಾಮಾಜಿಕ ವಿಮರ್ಶೆ ಇರಲಿ, ಧಾರ್ಮಿಕ ವಿಮರ್ಶೆ ಇರಲಿ, ಅದು ಕೊನೆಗೆ ಮುಕ್ತಾಯ ಆಗುವುದು ಎಲ್ಲಿ ಅಂತಂದರೆ ಅವರ ಕೂಡಲ ಸಂಗಮ ದೇವನ ಹೆಸರಿನ ಉಲ್ಲೇಖದಿಂದ. ಅದರಿಂದ ಭಕ್ತಿಯೇ ಪರಮ ಧ್ಯೇಯ, ಭಕ್ತ ಮತ್ತು ಭಗವಂತನ ಒಂದು ಬಾಂಧವ್ಯವೇ ಪರಮ ಧ್ಯೇಯ. ಸಾಮಾಜಿಕವಾದ ಸಂಗತಿಗಳನ್ನು ಹೇಳುತ್ತೆ, ಕೊನೆಗೆ ಅದನ್ನು ಹೇಳೋದು. ಆದರೆ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಮಗೆ ನುಡಿ ಶುದ್ಧಿ ಇವತ್ತು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತೇವೆ, ಅಲ್ಲಿ ಒಂದು ಸಾಲು ಬರ್ತದೆ, ಓದುವವರು ಕೂಡ ಹಾಗೆ ಹೇಳ್ತಾರೆ, ಅವರು ನಾಲಗೆ ಹರಿಯಬಿಟ್ಟರು, ನಾಲಗೆ ಹರಿಯಬಿಟ್ಟರು. ನೋಡಿ ಇವತ್ತಿಗೂ ಕೂಡ ಇದು ನಾನು ಇದರ ಆಧ್ಯಾತ್ಮದ ಅರ್ಥದಲ್ಲಿ ಹೋಗದೆ ಸಾಮಾಜಿಕ ಅರ್ಥದಲ್ಲಿ ನೋಡಿದ್ರು ಕೂಡ ನೋಡಿ, ನುಡಿದರೆ ಅಂತ ಒಂದು ಮಾತಾಡ್ತೀರಾ, ಮಾತಾಡುವುದಾದರೆ ನುಡಿಯದಿದ್ರೆ ಬೆಸ್ಟ್, ಯಾವುದು ಮೌನವಾಗಿರ್ತೀರಾ ಸಮಸ್ಯೆ ಇದೆ. ಆದರೆ ನೀವು ಮಾತಾಡ್ತೀರಾ, ನುಡಿದರೆ ಆ ಮಾತು ಹೇಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಗಿರಬೇಕು, ಅದು ಮುತ್ತಿನ ಹಾರದಂತಿರಬೇಕು, ಅದು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು. ಮಾತು ಮನಸ್ಸು ಕಟ್ಟುವ ಕೆಲಸವನ್ನು ಮಾಡಬೇಕು, ಮಾತು ಮನಸ್ಸನ್ನು ಒಡೆಯುವ ಕೆಲಸ ಮಾಡಬಾರ್ದು. ಅದಕ್ಕೆ ಎಲ್ಲ ಕೂಡ ಅದು ಯಾವುದು ನಮಗೆ ಶ್ರೇಷ್ಠ, ಮಾಣಿಕ್ಯ ಸ್ಫಟಿಕದ ಶಲಾಕೆ ಯಾವುದು ಶ್ರೇಷ್ಠವಾದ, ಅದನ್ನು ಮಾತಿಗೆ ಸಮೀಕರಿಸಿ ಹೇಳ್ತಾರೆ ಅಂತ. ನಮ್ಮ ಇದು ಎಷ್ಟು ಪ್ರಸ್ತುತ ಅಲ್ಲ, ಎಷ್ಟೋ ರಾಜಕಾರಣಿಗಳು ತನ್ನ ಮಾತಿನಿಂದಲೇ ಅಧಿಕಾರದಿಂದ ಇಳಿಬೇಕಾಗ್ತದೆ, ಪ್ರತಿಭಟನೆ ಎದುರಿಸಬೇಕಾಗ್ತದೆ. ನಮ್ಮ ಕೌಟುಂಬಿಕ ಸಂಬಂಧದಲ್ಲಿ ನಮ್ಮ ನಾಲಗೆಯ ಒಂದು ನಿಯಂತ್ರಣ ತಪ್ಪಿರುವುದರಿಂದಲೇ ಸಂಬಂಧ ಪ್ರಶ್ನಿಸುವುದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ನಾವು ಶುದ್ಧಿ ಅಂತ ಹೇಳುವಾಗ ನಮಗೂ ಕೂಡ ಈಗ ನಮ್ಮ ಊರುಗಳಲ್ಲಿ ಅಥವಾ ಯಾರಾದರೂ ಊರಲ್ಲಿ ಕೇಳಿದರೆ ಈ ಬಾಹ್ಯ ಶುದ್ಧಿಯ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ಇದರ ಒಳಗಡೆ ಈ ದೇವಸ್ಥಾನದ ಒಳಗಡೆ ಎಷ್ಟು ದಿನದ ನಂತರ ಬರ್ಬೋದು, ಹುಟ್ಟು ಸಾವಿನ ಮತ್ತು ಋತು ಈ ರೀತಿಯ ಶುದ್ಧಿಯ ಬಗ್ಗೆ ಎಲ್ಲ ಹೇಳ್ತಾರೆ, ಅಥವಾ ಸ್ನಾನ ಮಾಡಿ ಹೋಗಬೇಕು, ಅದು ಬೇಕು. ಆದರೆ ಅದರ ಜೊತೆಗೆ ಈ ರೀತಿ ಅಂತರಂಗ ಶುದ್ಧಿಯ ಬಗ್ಗೆ ಹೇಳ್ತಾರೆ. ನಮಗೆ ಬೇರೆಲ್ಲ ಸ್ನಾನ ಮಾಡಲಿಕ್ಕೆ ಆಗ್ತದೆ, ಆದರೆ ನಮಗೆ ಮೆದುಳು ಹೃದಯವನ್ನು ತೆಗೆದು ಈಗ ನೀರಲ್ಲಿ ಹಾಕಿ ಸರ್ಪಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಸ್ನಾನ ಮಾಡಿಸೋದು ಹೇಗೆ ಅಂದರೆ ಅದು ನುಡಿ ಶುದ್ಧ. ಇದು ಬರೀ ಮಾತಿಗೆ ಸಂಬಂಧಪಟ್ಟದ್ದಲ್ಲ, ನೋಡಿ, ಮಾತು ಶುದ್ಧವಾಗಿರಬೇಕಿದ್ರೆ ಮನಸ್ಸು ಶುದ್ಧವಾಗಿರಬೇಕು. ಮೈಲಿಗೆಯಾಗದೆ ಮನಸ್ಸು ಮೈಲಿಗೆಯಾಗದೆ ನುಡಿ ಮೈಲಿಗೆ ಆಗುವುದಿಲ್ಲ. ಇದು ನನಗೇನು ಕೋಪ ಬರಬೇಕು, ಏನೋ ಆಗಬೇಕು, ಬೇಜಾರಾಗಬೇಕು, ಆಗ ನನಗೆ ನನ್ನ ನಾಲಿಗೆಯಲ್ಲಿ ಕೆಟ್ಟದ್ದು ಬರ್ತದೆ. ಆ ಕೆಟ್ಟದ್ದು ಇನ್ನೊಬ್ಬರಿಗೆ ಮನಸ್ಸಿಗೆ ತಕ್ಕ ಬಂದಾಗ ಅಲ್ಲೂ ನೆಗೆಟಿವ್ ಆಗ್ತದೆ, ಅವರ ಮನಸ್ಸು ಮೈಲಿಗೆ ಆಗ್ತದೆ. ನಮ್ಮಲ್ಲಿ ನಾವು ತುಳಸಿದ ಮೇಲೆ ಆಗುವುದರಿಂದ ನಮ್ಮ ದೈವಾರಾಧನೆಯಲ್ಲಿ ವಾಗ್ದೋಷ ಅಂತ ಬರ್ತದೆ. ವಾಗ್ದೋಷ ಅಂತೇಳಿದ್ರೆ ನಮಗೆಲ್ಲ ದೈವದ ಇದಕ್ಕೆ ಎಷ್ಟು ಸಮಯ ಒಳಗೆ ಬರ್ಬೋದು, ಯಾರು ಒಳಗೆ ಬರಬಾರ್ದು, ಎಷ್ಟು ಸಮಯದ ನಂತರ ಬರ್ಬೋದು, ಎಷ್ಟು ದಿನದ ನಂತರ ಬರ್ಬೋದು, ಇದರ ಬಗ್ಗೆ ಎಲ್ಲ ತುಂಬ ಗೊತ್ತಿದೆ. ಆದರೆ ದೈವ ಕೇಳುವುದೇನು ಅಂದರೆ ವಾಕ್ಶುದ್ಧ ಅಂದರೆ ನೀವು ನಾಲಿಗೆಯಲ್ಲಿ ತಪ್ಪಿದ್ದೀರಿ ಅಂತ, ನಿಮ್ಮ ನಾಲಿಗೆ ಸರಿ ಇಲ್ಲ ಅಂತ, ನಿಮ್ಮ ನಾಲಿಗೆಯ ಕಾರಣದಿಂದ ಹಿರಿಯರಿಗೆ ನೋವಾಗಿದೆ ಅಂತ ವಾಗ್ದೋಷದ ಬಗ್ಗೆ ಬರ್ತದೆ. ಯಾಕೆ ಅಂತೇಳಿದರೆ ನಾಲಿಗೆಯಲ್ಲಿ ಕೆಟ್ಟದ್ದು ಬರಬೇಕಿದ್ರೆ ನಾನು ಅಶುದ್ಧ ಆಗಬೇಕು, ಮನಸ್ಸು ಹಾಳಾಗಬೇಕು, ಅದು ಇನ್ನೊಬ್ಬರಿಗೆ ತಾಗಿದಾಗ ಅಲ್ಲಿ ಅವರು ಮೈಲಿಗೆ ಆಗ್ತಾರೆ. ಅದರಿಂದ
ಈ ರೀತಿಯ ನುಡಿಯ ಬಗ್ಗೆ ಇದು ಇದು ಸಾಮಾನ್ಯ ಒಂದು ಎಲ್ಲರ ಬದುಕಿನ ಒಳಗಡೆ ಕೂಡ ರಾಜಕಾರಣಿ ಇರ್ಬೋದು, ಒಬ್ಬ ಮನೆಯ ಸದಸ್ಯ ಇರ್ಬೋದು, ನಮ್ಮನ್ನು ಮಾತಿನಲ್ಲಿ ನಾವು ಕೆಡತು ಹೋಗ್ತೇವೆ. ಇನ್ನು ನೋಡಿ, ನಾವು ಕಳಬೇಡ ಕೊಲಬೇಡ ಅಂತ ಕೇಳಿದರೆ ಅಯ್ಯೋ ಇದು ಎಷ್ಟು ಸಲ ಕೇಳೋದು ಅಂತ ಆಗಿರ್ಬೋದು ನಮಗೆ. ಆದರೆ ಅದು ಸಾಮಾನ್ಯ ಅಲ್ಲ, ಅದು ಸಾಮಾನ್ಯ ಅಲ್ಲ. ನಮಗೆ ಶಕ್ತಿ ಎಲ್ಲಿಂದ ಬರ್ತದೆ ಅಂತೇಳಿದ್ರೆ ಒಂದು ಪೂಜೆ ಮಾಡೋದ್ರಿಂದ ಬರ್ತದೆ, ಸರಿ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಬರ್ತದೆ, ಸರಿ. ಹೌದು, ಎಲ್ಲರೂ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಂತ, ಮಕ್ಕಳನ್ನು ದೇವಸ್ಥಾನಕ್ಕೆ ಹೋಗಿ. ಯಾಕೆ? ನಿಮ್ಮೊಳಗಡೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ, ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇನ್ನೊಂದು ಅಂಶ ಇದೆ, ಅದು ಯಾವುದು ಅಂತೇಳಿದರೆ ಇನ್ನೊಂದು ಎನರ್ಜಿ ಬರಲಿಕ್ಕೆ ಯಾವುದು ಅಂದರೆ, ನೋಡಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತುಂಬ ಹೇಳ್ತಾ ಹೋಗ್ತಾರೆ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ನಮ್ಮ ವೇದಿಕೆಯಲ್ಲಿ ಎಸ್ ಪಿ ಅವರಿದ್ದಾರೆ, ನಮ್ಗೆ ಯಾರಿಗೂ ಭಯ ಇಲ್ಲ, ಯಾರಿಗೂ ಭಯ ಇಲ್ಲ, ಆರಾಮದಲ್ಲಿದ್ದೇವೆ. ನೋಡಿ ಎಷ್ಟು, ಅದೇ ಒಬ್ಬ ಅಪರಾಧ ಕಳ್ಳತನ ಮಾಡಿದ್ದಾನೆ ಅಂತಾದರೆ, ನಾನು ಎಷ್ಟೋ ಸಲ ವಿದ್ಯಾರ್ಥಿಗಳಲ್ಲಿ ಹೇಳ್ತೇನೆ ಏನು ಅಂದರೆ, ಮಕ್ಕಳೇ, ನಿಮಗೆಲ್ರಿಗೂ ಒಂದು ಶಕ್ತಿ ಇದೆ, ನಿಮಗೇನು ಎಲ್ಲರೂ ರ್ಯಾಂಕ್ ಅಂತ ತಿಳ್ಕೊಳ್ಬೇಡಿ, ಬಟ್ ನೀವು ಗ್ರೇಟ್. ಈಗ ನಿಮಗೆ ಯಾವಾಗ ಶಕ್ತಿ ಕುಂದುತ್ತದೆ ಅಂತೇಳಿದರೆ, ನೀವು ತಪ್ಪು ಮಾಡಿದಾಗ. ಈಗ ನಾನೊಂದು ಅನೌನ್ಸ್ ಮಾಡ್ತೇನೆ, ಈಗ ಯಾರದೋ ಒಂದು ಒಂದು 1.5 ಲಕ್ಷ ರೂಪಾಯಿದು ಚಿನ್ನದ ಸರ ಕಳವಾಗಿದೆ, ಈಗ ನಿಮ್ಮನ್ನು ಚೆಕ್ ಮಾಡ್ತಾರೆ, ಪೊಲೀಸ್ ಎಲ್ಲ ಬರ್ತಾರೆ, ಪ್ರಿನ್ಸಿಪಾಲ್ ಎಲ್ಲ ಬರ್ತಾರೆ ಅಂತ. ಆಗ ನೀವು ಏನು ಮಾಡ್ತೀರಿ? ನಿಮ್ಗೆ ಖುಷಿ ಆಗ್ತದೆ, ಸರ್ ಚೆಕ್ ಮಾಡಲಿ ತೊಂದರೆ ಇಲ್ಲ, ಸ್ವಲ್ಪ ಬೋರ್ ಆಗ್ತಾ ಇತ್ತು, ಚೆಕ್ ಮಾಡಲಿ. ಈ ರೀತಿಯ ಧೈರ್ಯ ಒಬ್ಬ ವಿದ್ಯಾರ್ಥಿ ಹೇಗೆ ಬಂತು? ಅವ ಕಳ್ಳತನ ಮಾಡಿಲ್ಲ. ಒಂದು ವೇಳೆ ಯಾರಾದರೂ ಕಳ್ಳತನ ಮಾಡಿದರೆ ಅವ ಅಲ್ಲಿ ದುರ್ಬಲನ ಕೈ ನಡುಕ್ತದೆ, ಅವನಿಗೆ ನಡುಕ್ತದೆ. ನಮಗೆಲ್ಲರಿಗೂ ಕೂಡ ನಮ್ಗೆ ಗೊತ್ತಿಲ್ಲ, ನಾವು ಇವತ್ತು ಯಾರೆಲ್ಲ ಜೈಲಲ್ಲಿದ್ದಾರೆ, ಎಷ್ಟೆಷ್ಟು ಪ್ರಸಿದ್ಧರು ಜೈಲಿಗೆ ಹೋಗ್ತಾ ಇದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮೆರೆಯ್ತಾ ಇದ್ದವರು, ಅವ್ರು ಬಂದರೆ ಎಷ್ಟೋ 1000 ಜನ ಸೇರ್ತಾರೆ ಅಲ್ಲ, ಅಂಥವರು ಜೈಲಲ್ಲಿದ್ದಾರೆ, ಎಂತೆಂಥ ರಾಜಕಾರಣಿ ಜೈಲಲ್ಲಿದ್ದಾರೆ, ಅವ್ರಿಗೆ ಹೇಗೆ ಅವರ ಮನಸ್ಥಿತಿ ಇದು? ಈ ವಚನವನ್ನು ನಾವು ಆ ದೃಷ್ಟಿಯಲ್ಲಿ ಗಮನಿಸ್ತಾ ಹೋಗ್ಬೇಕು. ನಮ್ಮಲ್ಲಿ ಕೋಟಿಗಟ್ಟಲೆ ಇಲ್ಲದೇ ಇರ್ಬೋದು, ತುಂಬ ಹೆಸರು ಇಲ್ಲದೇ ಇರ್ಬೋದು, ಆದರೆ ನಾವು ಇದೆಲ್ಲ ಲಕ್ಷಣವನ್ನು ತಕ್ಕ ಮಟ್ಟಿಗೆ ಪಾಲಿಸುವುದರಿಂದ ನಮಗೊಂದು ಶಕ್ತಿ ಬಂದಿದೆ. ದೈವಾರಾಧನೆಯಲ್ಲೂ ಕೂಡ ದೈವಗಳನ್ನು ಶಕ್ತಿ ಅಂತ ಕರಿತೇವೆ. ಆ ಶಕ್ತಿ ನಿಮಗೂ ಬರುವುದು ಯಾವಾಗ ಅಂತೇಳಿದರೆ, ನೋಡಿ, ನಮ್ಮಲ್ಲಿ ಭೂತಕ್ಕೆಲ್ಲ ಪಾರಿ ಹೇಳುವಾಗ ಅಲ್ಲಿ ಈಗೆಲ್ಲ ಭಾಳ ಹೀಗೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ಪತಿಮಾನೆಚ್ಚಿಡಲ್ಲ, ಗಗ್ಗರದೆಚ್ಚಿಡಲ್ಲ ಅಂತ ಜೋರಲ್ಲಿ ಹೇಳೋದು. ಜೋರಲ್ಲಿ ಯಾಕೆ ಹೇಳ್ತಾರೆ? ದೈವಕ್ಕೆ ರಿಕ್ವೆಸ್ಟ್ ಬೇಡುವ, ರಿಕ್ವೆಸ್ಟ್ ಬೇಡ, ಯಾಕೆಂದರೆ ನಾವು ಪ್ರಾಮಾಣಿಕವಾಗಿದ್ದಾಗ ನಮಗೆ ಆ ರೀತಿ ನೀನು ಸರಿಯಲ್ಲ, ಅದು ಅಬತ್ತರ ತೆಗಿತದೆ. ಆಗ ಶಾಂತಾಲ ಅಂತ ಹಸರಣ್ಣರು ಜೋರಲ್ಲಿ ಹೇಳ್ತಾರೆ, ಶಾಂತಾಲ ಅಂತ ರಿಕ್ವೆಸ್ಟ್ ಮಾಡೋದಿಲ್ಲ. ಯಾಕೆ? ಈ ಶಕ್ತಿ ಎಲ್ಲಿಂದ ಬರ್ತದೆ ಅಂತೇಳಿದ್ರೆ, ಈ ಎಲ್ಲ ಗುಣ ಇದ್ದಾಗ ನಮಗೆಲ್ಲರೂ ಕೂಡ, ನಾವು ಸಣ್ಣ ಯಾವುದೇ ಕಾಯಕ ಮಾಡಿರ್ಬೋದು, ನಾವು ಯಾವುದೇ ಕಾಯಕ ಮಾಡ್ಬೋದು. ಆದ್ದರಿಂದ ಇವತ್ತು ತನ್ನ ಬಣ್ಣಿಸಬೇಡ, ನಮ್ಮನ್ನು ನಾವೇ ಹೊಗಳೋದು ಅಥವಾ ನಾವೇ ಸ್ಟೇಟಸ್ ಹಾಕೋದು, ಎಲ್ಲ ನಾವು ನಮ್ಮ ಅಲ್ತವ ಹಾಕಿ ಎಲ್ಲೆಲ್ಲ ಮಾಡ್ತೇವೆ, ಸ್ವಾಭಾವಿಕ. ನಮಗೆ ಅದು ಅತಿಯಾಗಬಾರದು ಅಥವಾ ಇನ್ನೊಬ್ಬರ ಬಗ್ಗೆ ಇರಬಾರ್ದು. ಇದು ಅಂತರಂಗ ಶುದ್ಧಿಯು ಹೀಗೆ ಇದ್ದರೆ, ಈ ಶುದ್ಧಿಯ ಬಗ್ಗೆ ವಚನಕಾರರು ಹೇಳ್ತಾರೆ. ಇನ್ನು ಅನೇಕ ಸಂಗತಿಗಳನ್ನು ನಾವು ಉಲ್ಲೇಖಿಸ್ಬೋದು, ಬೇರೆ ಬೇರೆ ವಚನಗಳನ್ನು, ಬೇರೆ ಬೇರೆ ಒಂದು ವಚನ ಈಗ ಮಾತನಾಡಿದರೆ ಅದನ್ನು ಬೇರೆ ಬೇರೆ ಆಯಾಮದಲ್ಲಿ ಹೇಳ್ಬೋದು. ಆದರೆ ಅವರು ಇವನಾರವ ಅಂತ ಹೇಳುವ ಸಾಲುಗಳು, ಅದನ್ನು ನಮಗೆ, ನಾವು ಯಾರನ್ನು ಪ್ರತ್ಯೇಕ ಇಡಬೇಡಿ ಅಂತ ಒಂದು ಸಮಾಜಕ್ಕೂ ಹೇಳೋದು. ನಾವು ಇವತ್ತು ಇವ ನಮ್ಮವ ಅಂತ ಹೇಳಿದರೆ ಅದು ಅರ್ಥ ಬೇರೆ, ಅವರು ನಮ್ಮವರು ಅಂತ ಹೇಳಿದರೆ, ನಾವು ನೋಡಿ 21ನೇ ಶತಮಾನದ ಈ ರೀತಿಯ ಯಾಂತ್ರಿಕ ಯುಗದಲ್ಲಿ ಅವ್ರು ಯಾರು? ಅವರು ನಮ್ಮವರು. ಅವರು ನಮ್ಮವರು ಅಂತ ಹೇಳುವಾಗ ನಮ್ಮ ಗ್ರಹಿಕೆ ಏನು ಅಂತೇಳಿದ್ರೆ, ನಮ್ಮದು ಯಾವುದು? ನಮ್ಮ ಪಂಗಡ ವರ್ಗ ಜಾತಿ ಸೇರಿದವರು ಅಂತ. ಆದರೆ ಯಾವತ್ತೂ ಕೂಡ ಇವನ ಆ ಯಾರವ ಅಂತ ಕೇಳಬೇಡ, ಎಲ್ಲರನ್ನು ಇವ ನಮ್ಮವ ಅಂತ. ಆದರೆ ಆ ರೀತಿಯ ಸಾಮಾಜಿಕ ಅರ್ಥದಲ್ಲೂ ತೆಗೆದುಕೊಳ್ಬೋದು. ಅವರು ಕೊನೆಗೆ ದೇವರಲ್ಲೂ ಕೂಡ ಅದನ್ನು ಯಾರವ, ಇವ ನಮ್ಮವ ಅನ್ನುವ, ಇನ್ನು ಅದನ್ನು ಇವ ನಮ್ಮ ಮನೆ ಮಗನೆಂದು ಭಾವಿಸಬೇಕು ಅನ್ನುವ ಈ ರೀತಿಯ ಒಂದು ಅದು ಸಂಗತಿ. ಅಂದರೆ ಜನರ ಜೊತೆಗೆ ಮಾತಾಡೋದು ಮತ್ತು ದೇವರ ಜೊತೆಗೆ ಕೂಡಲ ಸಂಗಮನ ಜೊತೆಗೆ ಮಾತಾಡೋದು ಬೇರೆ ಬೇರೆ ಅಲ್ಲ, ಅದು ಒಂದೇ. ಹೀಗೆ ವಚನಗಳನ್ನು ಅವರು ಬರೀತಾ ಹೋಗ್ತಾರೆ. ನಮಗೆ ತುಂಬ ಕೆಲವು ಸಾಲುಗಳನ್ನು, ಅಂದರೆ ನಮ್ಮಲ್ಲಿ ಏನೊಂದು ನಂಬಿಕೆ ಇತ್ತು, ನೋಡಿ, ಏನು ನಂಬಿಕೆ ಇತ್ತು, ಒಂದು ಪೌರಾಣಿಕವಾಗಿ ಕೆಲವು ನಂಬಿಕೆಗಳಿತ್ತು, ಆ ಎಲ್ಲ ನಂಬಿಕೆಗಳನ್ನು ಒಡೆಯುತ್ತಾರೆ. ಒಡೆದು ಅಲ್ಲೇ ಬಿಡುವುದಿಲ್ಲ, ಅಲ್ಲೊಂದು ಹೊಸ ನಂಬಿಕೆಗಳನ್ನು ಕೊಡ್ತಾರೆ. ಸ್ವರ್ಗ ಮತ್ತು ನರಕವನ್ನು ಅತಿಯಾಗಿ ವೈಭವ

ವೈಭವೀಕರಿಸುವಾಗ ನಮಗೆ ಒಂದ ಸ್ವರ್ಗಕ್ಕೆ ಹೋಗ್ಲಿಕ್ಕುಂಟು ಅಥವಾ ನರಕಕ್ಕೆ ಹೋಗ್ಲಿಕ್ಕುಂಟು ಅಂತ. ಆ ರೀತಿಯ ಕಲ್ಪನೆಗಳು ಕೂಡ ಒಳ್ಳೆಯದೆ ಅಥವಾ ಒಳ್ಳೆ ಉದ್ದೇಶವೇ. ಈಗ ವೈದಿಕ ತತ್ವದಿಂದ ಅವರು ಬೇರೆಯೇ ಹೇಳಿದ್ದಾರೆ, ವಿರೋಧವಾಗಿ ಹೇಳಿದ್ದಾರೆ ಅಂತಂದ್ರೆ ಅರ್ಥ ಅಲ್ಲ ಅದು. ಅದನ್ನು ಸರಳವಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅಂತ ಹೇಳುವುದನ್ನು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕೆಲಸ ಮಾಡೋ, ಪ್ರಾಮಾಣಿಕವಾಗಿ ಕೆಲಸ ಮಾಡೋ, ಅದು ದೇವರಿಗೆ ಇಷ್ಟ ಆಗ್ತದೆ ಅಂತ, ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ನಮಗೆ ಸ್ವರ್ಗಕ್ಕೆ ಹೋಗಬೇಕು ನರಕಕ್ಕೆ ಹೋಗುವುದಾ ಅಂತ ಯೋಚಿಸುವ ಯೋಚನೆ, ಅದು ಒಳ್ಳೆ ಒಳ್ಳೆ ಉದ್ದೇಶದಿಂದ ಬಂದದ್ದು. ನಿನಗೆ ಅಲ್ಲಿ ನರಕ ಸಿಗ್ತದೆ, ಅದರಿಂದ ಇಲ್ಲಿ ಸರಿ ಇರು ಅಂತಲೇ ಹೇಳಿದ್ದು. ಆದರೆ ಜನರು ಎಲ್ಲಿ ಗಮನ ಕೊಟ್ಟರು ಅಂದರೆ ಸ್ವರ್ಗ ನರಕದ ಬಗ್ಗೆ ಗಮನ ಕೊಟ್ಟರು. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಮರ್ತ್ಯಲೋಕವೆಂಬುದು ಕರ್ತಾರಣ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳ್ತಾರೆ. ಆದ್ದರಿಂದ ಇದು ನೋಡುವೆ ನನಗೆ ಇಷ್ಟರವರೆಗೆ ಒಬ್ಬ ಆದರೂ ಸ್ವರ್ಗಕ್ಕೆ ಹೋಗಿ, ಅದನ್ನು ಕೀರ್ತನೆಕಾರರು ಭಾಳ ಚಂದ ಹೇಳ್ತಾರೆ, ಒಬ್ಬ ಆದರೂ ನಮ್ಮ ಸಂಬಂಧಿಕರೋ ಹಿರಿಯರೋ ಸ್ವರ್ಗಕ್ಕೋ ನರಕಕ್ಕೋ ಹೋಗಿ ವಾಪಸ್ ಬಂದು ಡಿಟೇಲ್ ವಿವರವನ್ನು ಹೇಳಿದ್ದು ಯಾರಾದರೂ ಇದ್ದಾರಾ? ಯಾರಾದರೂ ಇದ್ದಾರಾ? ನೋಡಿ, ಸ್ವರ್ಗಕ್ಕಿದ್ದೇನೆ ಮಾರ್ಯ, ನಾನು ಸ್ವಲ್ಪ ದಿವಸ ಇರ್ತೇನೆ, ಅಲ್ಲಿ ಸ್ವರ್ಗ ಹೀಗೆಲ್ಲ ಉಂಟು, ನಾನು ಹೋಗಿ ಬರ್ತೇನೆ ಆಯ್ತಾ ಅಂತ ಇಲ್ಲ. ರಿಪೋರ್ಟ್ ಒಬ್ರದ್ದು ಮಾಹಿತಿ ಬರಲಿಲ್ಲ ಒಬ್ರದ್ದು. ಅಥವಾ ನರಕಕ್ಕೆ ಹೋಗಿ ಬಂದರೆ ಅಯ್ಯೋ ಎಂಥ ಕತೆ ಆಯಿತು ಮಾರ, ಇಂಥ ಸ್ಥಿತಿಯಲ್ಲಿದ್ದಾನೆ. ನಂಬಿಕೆ ಒಳಗಡೆ ಸ್ವರ್ಗ ನರಕ ಇದೆ. ಆದರೆ ಯಾವುದು ಸತ್ಯ ಅಂದರೆ, ಇವತ್ತು ನಾವು ಇಲ್ಲಿದ್ದೇವೆ, ಇಲ್ಲಿದ್ದೇವೆ, ಇಲ್ಲಿ ನಾವು ಮನುಷ್ಯರಾಗಿದ್ದೇವೆ ಅನ್ನೋದು. ಅದಕ್ಕಾಗಿ ಅವರು ಏನು ವ್ಯಾಖ್ಯಾನವನ್ನು ಬರೀತಾರೆ ಅಂದರೆ, ಇದು ಪ್ರಯೋಗಶಾಲೆ, ಇದೊಂದು ಲ್ಯಾಬ್ ನಮಗೆ, ಇದು ಕರ್ತಾರನ ಕಮ್ಮಟವಯ್ಯ, ಇದು ಆ ಕರ್ತಾರ ಇದಾನಲ್ಲ, ಶಿವ ಇದಾನಲ್ಲ, ಆ ಶಿವನ ಪ್ರಯೋಗಶಾಲೆ ಇದು. ಅದರಿಂದ ಅವರು ಮತ್ತೆ ಮತ್ತೆ ಅದನ್ನು ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣೋ ಅಂತ ಮತ್ತೆ ಮತ್ತೆ ಬೇರೆ ಬೇರೆ ವಚನಗಳ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಅನೇಕ ಸಲ ಈ ರೀತಿಯ ಎಷ್ಟೋ ಸಲ ಇದನ್ನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವೆನಯ್ಯ ಮಾಡುವೆನೋ, ಅಥವಾ ಅಲ್ಲಿ ಬರುವ ಕೊನೆಯ ಸಾಲು ಯಾವುದು, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅನ್ನುವ ಸಾಲು. ಇದನ್ನು ನಾವು ಮೇಲ್ನೋಟದಲ್ಲಿ ಗ್ರಹಿಸ್ತಾ ಅವರು ನಾವು ಭಾಳ ಅಪಾಯ ಇರುವುದೇನು ಅಂದರೆ, ನಾವು ಅದರ ಸೂಕ್ಷ್ಮವನ್ನು ಆಳವನ್ನು ಗ್ರಹಿಸದೆ ಏನಾದರೂ ಒಂದು ಹೇಳಿಕೆ ಕೊಡ್ತಾ ಏ ದೇವಾಲಯ ಬೇಡ ಅಂತ ಹೇಳಿದ್ದಾರೆ ಅಂತ ಗ್ರಹಿಸ್ತಾ ಇನ್ನೊಂದು ಯಾವುದು ಸಮಸ್ಯೆಯನ್ನು, ಸಾಮರಸ್ಯದ ಬದುಕು ಸೋದರತ್ವದ ಬದುಕಿಗೆ ಬಸವಣ್ಣ ಇಡೀ ಬದುಕನ್ನು ಮುಡಿಪಾಗಿಟ್ಟರೆ, ಅದು ವಚನಗಳ ಮೂಲಕ ಮತ್ತು ಸ್ವತಃ ತಮ್ಮ ಕ್ರಿಯೆಗಳ ಮೂಲಕ. ನಾವು ಅದನ್ನು ಅರೆಬರೆ ಅರ್ಥ ಮಾಡಿಕೊಂಡು ಇನ್ನೊಂದೇನೋ ಹೇಳ್ತಾ ಮತ್ತೆ ಸಮಾಜದಲ್ಲಿ ವಿಷಮ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದಲ್ಲ ಅಂತ. ಅದರಿಂದ ಅವರು ಹೇಳುವುದೇನು ಅಂತೇಳಿದ್ರೆ, ದೇಗುಲ ಅಷ್ಟೇ ಸಾಕಾಗುತ್ತಿಲ್ಲ ಅಂತ. ದೇಗುಲ ಅದರಿಂದ ಅದು ಹೋಗ್ತದೆ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ. ಅದರಿಂದ ಅವರು ಹೆಚ್ಚು ನಮ್ಮ ಗಮನವನ್ನು ಕಾನ್ಸಂಟ್ರೇಷನನ್ನು ಯಾವುದರ ಕಡೆಗೆ ತರ್ತಾರೆ ಅಂದರೆ, ದೇಗುಲ ಸರಿ, ಆದರೆ ಅದಕ್ಕಿಂತಲೂ ಎನ್ನ ದೇಹವೇ ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೆನ್ನ ಹೊನ್ನ ಕಲಶವಯ್ಯ ಅಂತ ಹೇಳ್ತಾರೆ. ಸ್ವಲ್ಪ ನಮ್ಮ ಅದು ಇದು ದೇವಸ್ಥಾನ ಇದೆ ಇರಲಿ ಸಂತೋಷ, ಆದರೆ ಅದನ್ನು ಯಾವುದರ ಕಡೆಗೆ ಅಲ್ಲ, ಅದನ್ನೇ ಅಲ್ಲ, ಅದನ್ನು ಈ ಕಡೆಗೆ ಚಲಿಸುವ ಕಡೆಗೆ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ವಚನದ ಬಗ್ಗೆ ಗೋಷ್ಠಿ ಇಟ್ಟರೆ ಒಂದು ಗೋಷ್ಠಿಯಾಗಿ ನಡೀಬೋದು, ಆದರೆ ಅದರ ಅನುಷ್ಠಾನ ಭಾಳ ಕಷ್ಟ ಆಗ್ಬೋದು. ಅಥವಾ ಅದನ್ನು ವ್ಯಾಖ್ಯಾನ ಮಾಡುವಾಗ ಎಡವಟ್ಟುಗಳು ಏನೋ ಸಮಸ್ಯೆ ಆಗ್ಬೋದು, ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ವಚನದ ಅಂಶಗಳು ಕಡಿಮೆ ಬಂದದ್ದು, ಶಾಲಾ ಕಾಲೇಜಿನಲ್ಲಿ ಸ್ವಲ್ಪ ಬಂದಿದೆ. ನಾವು ಕೂಡ ಅದನ್ನು ಯಾರೂ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲೇನೋ ಬೇಸರ ಇಲ್ಲ. ಯಾರೂ ಕೂಡ ಬುದ್ಧನ ಭಕ್ತರೆಲ್ಲ ಬುದ್ಧ ಆಗುವುದಕ್ಕೆ ಸಾಧ್ಯ ಇಲ್ಲ, ಬಸವಣ್ಣನ ಭಕ್ತರೆಲ್ಲ ಬಸವಣ್ಣ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಬಿಂದುವಿನಷ್ಟು ನಮ್ಮ ಎಲ್ಲರ ಮನಸ್ಸಿನಲ್ಲಿ, ಈಗ ನಿಮಗೆ ಒಂದಿಷ್ಟು ಜಾಸ್ತಿ ಬಿದ್ದಿದೆ, ನಮಗೂ ಒಂದಿಷ್ಟು ಬಿಂದುವಿನಷ್ಟು ಬಸವಣ್ಣ ನಮ್ಮ ಮನಸ್ಸಿನೊಳಗಡೆ ಬಿದ್ದಿದ್ದಾರೆ. ಅವರು ಪಾಪಿಯ ಧನ ಪ್ರಯಶ್ಚಿತ್ತ ಕಲ್ಲದೆ ಅನ್ನುವ ಅದು ಇದಕ್ಕೆ ಆಗಲಿಕ್ಕಿಲ್ಲ ಅನ್ನೋದು ನಿಮಗೆಲ್ಲ ನೀವು ಓದಿದ್ದೀರಿ ಅಂತ ಕಠೋರವಾದ ಮಾತುಗಳು. ಆದರೆ ಇದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಗ ನಮ್ಮದು ಈಗ ಒಂದೂವರೆ ಎರಡು ಕೋಟಿಯಲ್ಲಿ ನಾವು ದೇವಸ್ಥಾನದ ಒಂದು ಮಾಡುವಾಗ ನಮಗೆ ಭಕ್ತರು ಕೊಡುವ ಪ್ರಾಮಾಣಿಕ ದುಡಿಮೆಯ ದುಡ್ಡು ಸಾಕಾಗೋದಿಲ್ಲ ನಮಗೆ. ಅವರು ಭಕ್ತಿಯಲ್ಲಿ 500 ಕೊಡ್ಬೋದು, 1,000 ಕೊಡ್ಬೋದು, ಪರಿಶ್ರಮದಿಂದ ಒಬ್ಬ 10 ರೂಪಾಯಿ ಕೊಡ್ಬೋದು. ಆದರೆ ನಮ್ಮ ಪ್ರಾಜೆಕ್ಟ್ ಎಲ್ಲ ಕೋಟಿಯಲ್ಲಿ ಇರುವುದರಿಂದ ನಮಗೆ ಅದು ಕಷ್ಟ ಇದೆ, ಅದು ಕಷ್ಟ ಇದೆ. ಆಗ ನಮಗೆ ಹೇಗಾದರೂ ದುಡ್ಡು ಮಾಡಿದವರನ್ನು ತೊಗೊಳ್ಬೇಕಾಗ್ತದೆ ಅನಿವಾರ್ಯ. ಇದನ್ನು ದಯವಿಟ್ಟು ತಾವು ಅರ್ಥ ಮಾಡಿಕೊಳ್ಬೇಕು, ತೊಗೊಳ್ಬೇಕಾಗ್ತದೆ. ಆ ರೀತಿ ತೊಗೊಂಡ ಮೇಲೆ ಈಗ 500 ಕೊಟ್ಟರೆ ನಾವು ಕೊಡಲಿ ಆಗ್ತದೆ ಭಕ್ತಿ ಸರಿ, ಆದರೆ ನಮಗೆ 10 ಲಕ್ಷ ಕೊಡುವವರು ಬೇಕು, 20 ಲಕ್ಷ ಕೊಡುವವರು ಬೇಕು. ಅವರ ಸಂಪಾದನೆಯ ಮೂಲ ಯಾವುದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಹಾಗೆ ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಅನಿವಾರ್ಯತೆ

0: ಕಷ್ಟ ಇದೆ. ಆ ರೀತಿ ಅವರು 10 ಲಕ್ಷ 20 ಲಕ್ಷ ವರ್ಷ ಮೇಲೆ ಮೇಲೆ ನಾವು ವೇದಿಕೆಯಲ್ಲಿ ಇಂದ್ರ ಚಂದ್ರ ಅಂತ ಹೊಗಳಬೇಕಾಗ್ತದೆ ಅನಿವಾರ್ಯ. ಅಲ್ಲಿ ನಾವು ಬಸವಣ್ಣನ ತಂದು ಪಾಪಿಯ ಧನ ಪ್ರಯಶ್ಚಿತಕ್ಕಲ್ಲದೆ ಅಂತ ಹೇಳಿದರೆ ನಮಗೆ ಸಂಕಟ ಆಗ್ತದೆ. ಅಂದರೆ ಈ ವಚನವನ್ನು ಕ್ಲಾಸ್ ರೂಮ್ನಲ್ಲಿ ಮಾತಾಡ್ಬೋದು, ಇಲ್ಲಿ ಮಾತನಾಡ್ಬೋದು, ಅದು ಕೂಡ ಅಂದರೆ ದಕ್ಷಿಣ ಕನ್ನಡದಲ್ಲಿ ಅಂದರೆ ನಾವು ಮರದಿದ್ದದ್ದನ್ನು ತಾಮ್ರದ್ದು ಮಾಡಿದರೆ ದೇವರಿಗೆ ಇಷ್ಟ ಆಗ್ತದೆ, ತಾಮ್ರದಿದ್ದದ್ದನ್ನು ಬೆಳ್ಳಿದ್ದು ಮಾಡಿದರೆ ಇಷ್ಟ ಆಗ್ತದೆ, ಬೆಳ್ಳಿದ್ದನ್ನು ಚಿನ್ನದ್ದು ಮಾಡಿದರೆ ಇಷ್ಟ ಆಗ್ತದೆ, ಈ ಪರಿಕಲ್ಪನೆಯಲ್ಲಿ ಥಿಂಕ್ ಮಾಡ್ತಾ ಇರುವವರು. ನನಗೆ ಎಷ್ಟೋ ಸಲ ನಾನು ಕೆಲವು ಧಾರ್ಮಿಕ ಸಭೆಯಲ್ಲಿ ಪ್ರೀತಿಯಿಂದಲೇ ಮಾತಾಡಿದ್ದೇನೆ, ಇಡೀ ಜಿಲ್ಲೆಯಲ್ಲಿ ದೇವಾಲಯಗಳನ್ನು ನೋಡುವಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಎಷ್ಟು ಕೆತ್ತನೆ, ಎಷ್ಟು ವೈಭವ, ಸಂತೋಷ, ಅದು ಸಂತೋಷ ಪಡಬೇಕಾದ ವಿಷಯ. ಅದನ್ನು ವಚನಕಾರ ಹೇಳ್ತಾರೆ, ಮಾಡಬಾರ್ದು ಅಂತ ಎಲ್ಲ ಹೇಳಲಿಲ್ಲ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂತ ಒಳ್ಳೆಯದೇ. ಅದು ಯಾರು ಯಾವತ್ತು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಖುಷಿ ಪಡ್ತೇವೆ, ನೋಡ್ತೇವೆ. ಆದರೆ ದೇವಾಲಯಗಳು ಉನ್ನತಿಗೆ ಹೋದಷ್ಟು, ದೊಡ್ಡದಾದಷ್ಟು, ವೈಭವ ಆದಷ್ಟು ಮನುಷ್ಯ ದೊಡ್ಡವನಾಗಲಿಲ್ಲ ಅಂತ. ಮನುಷ್ಯ ದೊಡ್ಡವನಾಗಲಿಲ್ಲ ಅಂತ ಹೇಳಿದ್ರೆ ಶ್ರೀಮಂತನಾಗಲಿಲ್ಲ ಅಂತ ಹೇಳಿದಲ್ಲ. ಅವನಲ್ಲಿ ವಿಶಾಲವಾದಂಥ ಒಂದು ಮನಸ್ಸು, ಪ್ರೀತಿ, ಆ ಮಟ್ಟಿಗೆ ದೇವಾಲಯಗಳು ಬೆಳೆದಷ್ಟು ಮನಸ್ಸು ಬೆಳೆದಿಲ್ಲ. ಎಲ್ಲರನ್ನು ಪ್ರೀತಿಸುವ ಸ್ವಲ್ಪ ಸಿಕ್ಕಾಗ ಮಾತಾಡ್ತೇವೆ, ಕೃತಕವಾಗಿ ಇರ್ತೇವೆ. ನನ್ನ ಪ್ರಕಾರ ಬಸವಣ್ಣನಂಥವ ವಚನಕಾರರ ಚಿಂತನೆಗಳು ಕರಾವಳಿಗೆ ಬಿದ್ದರೆ ಅದು ದೇವಾಲಯಗಳು ಸಂತೋಷ ಇರಲಿ, ಅದರ ಜೊತೆಗೆ ನಾವು ಸ್ವಲ್ಪ ಬದಲಾಗುವುದಕ್ಕೆ ಇದೆ. ಅದು 50% ಮಾತ್ರ ಕೆಲಸ ಆಗಿದೆ. 50% ದೇವಾಲಯ ಆಗಿದೆ ಅಂದರೆ 50% ನಮ್ಮ ಧಾರ್ಮಿಕ ಕೆಲಸ ಆಯಿತು. ಇನ್ನೂ ಆಗಬೇಕಾದ್ದು 50% ಅಂತ ನಾನೇ ಒಂದು ಪರ್ಸೆಂಟೇಜ್ ಕೊಟ್ಟದ್ದು. ಬಸವಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೆನ್ನ ಹೊನ್ನ ಕಲಶವಯ್ಯ, ಜಂಗಮ ದೇವರೇ ನಮ್ಮ ಜೊತೆಗಿರ್ತಾನೆ ಅಥವಾ ನಾವೇ ದೇವರ ಜೊತೆಗಿರ್ತೇವೆ. ಇದನ್ನು ನಮ್ಮ ಎಲ್ಲ ವೇದ ಉಪನಿಷತ್ತುಗಳು ಕೂಡ ಇದನ್ನೇ ಹೇಳಿದ್ದು. ಆದರೆ ಅದರ ಅನುಷ್ಠಾನದ ಸಮಯದಲ್ಲಿ ನಮ್ಮ ಗಮನ ಈ ಭೌತಿಕ ವಸ್ತುಗಳಿಗೆ ಹೆಚ್ಚು ಹೋಗಿದೆ, ಭೌತಿಕ ಮತ್ತು ಭಾವನಾತ್ಮಕ ಕಡಿಮೆ ಆಗಿದೆ. ಒಂದು ಎಲ್ಲರನ್ನು ಪ್ರೀತಿಸಿದರೆ ಒಂದು ಶಕ್ತಿ ಬರ್ತದೆ, ಆ ಶಕ್ತಿ ಬಸವಣ್ಣನ ಚಿಂತನೆಗಳಲ್ಲಿ ಬರಲಿ ಅಂತ ಹೇಳ್ತಾ ಒಂದಿಷ್ಟು ಮಾತುಗಳನ್ನು ನಾನು ಆಲೋಚನೆ ಮಾಡಿದ ಓದಿದ ಒಂದಿಷ್ಟು ಆಲೋಚನೆಗಳನ್ನು ನಮಗೆ ಮಾತನಾಡಿದ್ದೇನೆ. ಜಿಲ್ಲಾಡಳಿತಕ್ಕೆ, ಇದರ ಕರಾವಳಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೇಳಿದ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.
1: ಇಷ್ಟವರೆಗೆ ಡಾಕ್ಟರ್ ಯೋಗೀಶ್ ಕೈರೋಡಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

Life is a duty. Then perform it as a Balu Yendu Huvalla.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

शुभ का साथ है।

ಶತ್ರುಗಳ ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ.

ஐயோ ஐயோ ஐயோ ஐயோ ஐயோ ஐயோ ஐயோ ஐயோ ஐயோ ஐயோ ஐயோ ஐயோ ஐயோ.

ಮಾತು ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ.

Get down.

आप सुन रहे हैं

0: सरस्वती गीता
1: गीता सीता
0: अकल वो इकला अवंदी नकलो अव सज्जी बज

0: रेडियो सारंग 107.8 FM ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.